ಆಕಾಶವಾಣಿ ವಿಜಯಪುರ FM ಕಂಪನಾಂಕ 101.8 MHz. ಇಂದು ಸೆಪ್ಟೆಂಬರ್ ತಿಂಗಳಿನ 29ನೇ ತಾರೀಕು ಮಂಗಳವಾರ. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಕುಮಾರ್ ಶೇಖದಾರ್ ಮಾಡುವ ಬೆಳಗಿನ ನಮಸ್ಕಾರಗಳು.

ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಿಗ್ಗೆ 6:10 ಕ್ಕೆ ವಂದನಾ

ಭಕ್ತಿಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಚಿಂತನ ಉದಯ್ ಇಟಗಿ ಅವರಿಂದ, 6:35 ರೈತರಿಗೆ ಸಲಹೆ, 6:40 ಜನಪದ ಸಂಗೀತ, ಈ ಎರಡು ಕಾರ್ಯಕ್ರಮಗಳು ಮೂಡಿಬರಲಿವೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಇಂದು ಬೆಳಗ್ಗೆ 7:00 to 7:30 ನಮ್ಮ ನಿಲಯದಿಂದ ಸೇವಾ ಮಾಹಿತಿ, 7:15 ನಮ್ಮ ನಿಲಯದಿಂದ ವಾರಕ್ಕೊಂದು ಕಥೆ ವಿಶೇಷ ಕಥಾ ಸರಣಿ, 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿಬರಲಿವೆ. ಇಂದು ಬೆಳಗ್ಗೆ 8:30 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚವಳಿಕಾಯಿ ನಂತರ ಮಿಶ್ರ ಗೀತೆಗಳನ್ನು ಆಲಿಸಬಹುದು. ಇಂದು ಬೆಳಗ್ಗೆ 9:10 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಕುರಿತು ಕಾರ್ಯಕ್ರಮ ಪ್ರಸಾರವಾಗುವುದು. 9:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿಬರಲಿವೆ. ಇಂದು ಬೆಳಗ್ಗೆ 10:00 ಮಧ್ಯಾಹ್ನ 12:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ.

ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಬಾರಯ್ಯ ಮುದ್ದು ಕೃಷ್ಣ, ರಚನೆ ಸವಿತಾ ವೆಂಕಟೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆಯಲ್ಲಿ ಹೃದಯದ ಪ್ರಾಮುಖ್ಯತೆ, ಈ ಕುರಿತಂತೆ ಖ್ಯಾತ ಹೃದಯ ತಜ್ಞರಾದ ಧಾರವಾಡದ ಡಾಕ್ಟರ್ ಚೌಡಪ್ಪ ಶಾಖಾಪೂರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಾಲಾ ಸಾಂಬ್ರಾಣಿ. ಮಧ್ಯಾಹ್ನ 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಜೀವನ ಜ್ಯೋತಿ ಭೀಮಾ ಯೋಜನೆ ಕುರಿತು ಮಾಹಿತಿ ಪ್ರಸಾರವಾಗುವುದು. ಮಧ್ಯಾಹ್ನ 3:00 ಸಂಜೆ 5:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. ಇನ್ನು ಸಂಜೆ ಕಾರ್ಯಕ್ರಮಗಳಲ್ಲಿ ಸಂಜೆ 5:00 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿಬರಲಿವೆ. 5:30 ಮಹಿಳೆಯರ ಕುರಿತ ಕಾರ್ಯಕ್ರಮ ಪ್ರಸಾರವಾಗುವುದು. 6:00 ಇಂದು ಸಂಜೆ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳಲಿದ್ದೀರಿ. 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ, ನಂತರ ನೀತಿಕತೆ ಪ್ರಸಾರವಾಗುವುದು. 6:30 ಅವಲೋಕನ. 6:51 ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ.

ಇಂದು ರಾತ್ರಿ 7:20 ನಮ್ಮ ನಿಲಯದಿಂದ ಜನಪದ ಸಂಗೀತ, ರಾತ್ರಿ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು. ರಾತ್ರಿ 8:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್ ಪ್ರಸಾರವಾಗುವುದು. 9:30 ಮನಿ ಟಾಕ್. 10:00 ಏಷ್ಯನ್ ಗೇಮ್ಸ್ 2026 ಮುಖ್ಯಾಂಶಗಳು. 10:20 ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತಚಂದ್ರಿಕೆ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ. ಇವಿಷ್ಟು ಇಂದು ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈಗ ಸಮಯ 6:04:15. ಇನ್ನು ಮುಂದೆ ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: Bulletin.
1: ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 6:10:16

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಕೇಳ್ತಾ ಇದ್ದೀರಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ ಒಂದು ದೇಶಭಕ್ತಿಗೀತೆ ವೃಂದಗಾನದಲ್ಲಿ.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಕೇಳಿದಿರಿ. ಈಗ ಸಮಯ ಬೆಳಗಿನ 6:29:24. ಇನ್ನು ಮುಂದೆ ಸರಿಯಾಗಿ 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಉದಯ್ ಇಟಗಿ ಅವರಿಂದ ಚಿಂತನ ಪ್ರಸಾರವಾಗುವುದು.

0: ಆಕಾಶವಾಣಿ ಚಿಂತನ ಉದಯ್ ಇಟಗಿ ಅವರಿಂದ.
1: ಇಂದಿನ ಜಗತ್ತು ಅತ್ಯಂತ ವೇಗವಾಗಿ ಬದಲಾಗುತ್ತಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನದ ಬೆಳವಣಿಗೆ, ಕೃತಕ ಬುದ್ಧಿಮತ್ತೆ, ಯಾಂತ್ರೀಕರಣ, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ಜಾಗತೀಕರಣದ ಪರಿಣಾಮವಾಗಿ ಉದ್ಯೋಗ ಮತ್ತು ಜೀವನ ಶೈಲಿಯಲ್ಲಿ ಮಹತ್ತರ ಬದಲಾವಣೆಗಳು ಸಂಭವಿಸುತ್ತಿವೆ. ಒಂದು ಕಾಲದಲ್ಲಿ ಪದವಿ ಪಡೆದರೆ ಉತ್ತಮ ಉದ್ಯೋಗ ದೊರೆಯುತ್ತಿತ್ತು. ಆದರೆ ಇಂದಿನ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಈಗ ಕೇವಲ ಶೈಕ್ಷಣಿಕ ಪದವಿ ಸಾಕಾಗುವುದಿಲ್ಲ, ಅದರ ಜೊತೆಗೆ ವಿವಿಧ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯವಾಗಿದೆ. ಇಂದಿನ ಉದ್ಯೋಗದಾತರು ಅಭ್ಯರ್ಥಿಗಳ ಅಂಕಗಳನ್ನು ಮಾತ್ರ ನೋಡುವುದಿಲ್ಲ, ಅವರು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ, ಸಂವಹನ ಕೌಶಲ್ಯ, ನಾಯಕತ್ವ, ತಂಡದೊಂದಿಗೆ ಕೆಲಸ ಮಾಡುವ ಮನೋಭಾವ, ಸೃಜನಶೀಲತೆ, ತಂತ್ರಜ್ಞಾನದ ಬಳಕೆ ಹಾಗೂ ಹೊಸ ಪರಿಸ್ಥಿತಿಗಳಿಗೆ ಹೊಂದಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚು ಮಹತ್ವದಿಂದ ಪರಿಗಣಿಸುತ್ತಾರೆ. ಆದ್ದರಿಂದ ಇಂದಿನ ವಿದ್ಯಾರ್ಥಿಗಳು ಮತ್ತು ಯುವಜನತೆಗೆ ಕೌಶಲ್ಯ ಅಭಿವೃದ್ಧಿಯು ಯಶಸ್ಸಿನ ಪ್ರಮುಖ ಅಡಿಪಾಯವಾಗಿದೆ. ಕೌಶಲ್ಯ ಎಂದರೆ ಒಂದು ಕೆಲಸವನ್ನು ಪರಿಣಾಮಕಾರಿಯಾಗಿ, ಸಮರ್ಥವಾಗಿ ಮತ್ತು ಆತ್ಮವಿಶ್ವಾಸದಿಂದ ನಿರ್ವಹಿಸುವ ಸಾಮರ್ಥ್ಯ. ಶಿಕ್ಷಣವು ನಮಗೆ ಜ್ಞಾನವನ್ನು ನೀಡಿದರೆ, ಕೌಶಲ್ಯವು ಆ ಜ್ಞಾನವನ್ನು ಜೀವನದಲ್ಲಿ ಮತ್ತು ಉದ್ಯೋಗದಲ್ಲಿ ಯಶಸ್ವಿಯಾಗಿ ಬಳಸುವ ಸಾಮರ್ಥ್ಯವನ್ನು ನೀಡುತ್ತದೆ. ಪುಸ್ತಕಗಳಿಂದ ಪಡೆದ ಜ್ಞಾನವು ನಮ್ಮ ಚಿಂತನೆಗೆ ಆಧಾರವಾಗಿದ್ದರೆ, ಕೌಶಲ್ಯವು ಅದನ್ನು ಕಾರ್ಯರೂಪಕ್ಕೆ ತರುವ ಶಕ್ತಿಯಾಗಿದೆ. ಜ್ಞಾನ ಮತ್ತು ಕೌಶಲ್ಯ ಒಂದಕ್ಕೊಂದು ಪೂರಕವಾಗಿದ್ದು, ಇವೆರಡೂ ಒಟ್ಟಿಗೆ ಇದ್ದಾಗ ಮಾತ್ರ ವ್ಯಕ್ತಿಯ ಸಂಪೂರ್ಣ ಬೆಳವಣಿಗೆ ಸಾಧ್ಯವಾಗುತ್ತದೆ. ಕೌಶಲ್ಯ ಅಭಿವೃದ್ಧಿಯು ವ್ಯಕ್ತಿಯ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಸಹಕಾರಿಯಾಗಿದೆ. ಮೊದಲನೆಯದಾಗಿ, ಅದು ಉದ್ಯೋಗ ಅವಕಾಶಗಳನ್ನು ಹೆಚ್ಚಿಸುತ್ತದೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಸಾವಿರಾರು ಅಭ್ಯರ್ಥಿಗಳ ನಡುವೆ ತನ್ನದೇ ಆದ ಸ್ಥಾನವನ್ನು ಗಳಿಸಲು ಕೌಶಲ್ಯಗಳು ಬಹಳ ಮುಖ್ಯ. ಉತ್ತಮ ಸಂವಹನ ಕೌಶಲ್ಯ, ಕಂಪ್ಯೂಟರ್ ಜ್ಞಾನ ಮತ್ತು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಹೊಂದಿರುವ ಅಭ್ಯರ್ಥಿಗಳಿಗೆ ಉತ್ತಮ ಉದ್ಯೋಗ ದೊರೆಯುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಕಂಪನಿಗಳು ಕೇವಲ ಪದವೀಧರರನ್ನು ಹುಡುಕುವುದಿಲ್ಲ, ಕೆಲಸವನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲ ಕೌಶಲ್ಯಯುತ ವ್ಯಕ್ತಿಗಳನ್ನು ಹುಡುಕುತ್ತವೆ. ಕೌಶಲ್ಯ ಅಭಿವೃದ್ಧಿಯ ಮತ್ತೊಂದು ಮಹತ್ವದ ಲಾಭವೆಂದರೆ ಆತ್ಮವಿಶ್ವಾಸದ ವೃದ್ಧಿ. ಹೊಸ ಕೌಶಲ್ಯಗಳನ್ನು ಕಲಿಯುವ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಯಾವುದೇ ಹೊಸ ಕೆಲಸವನ್ನು ಧೈರ್ಯದಿಂದ ಕೈಗೆತ್ತಿಕೊಳ್ಳುವ ಮನೋಭಾವ ಬೆಳೆಯುತ್ತದೆ. ಯಶಸ್ಸು ಸಾಧಿಸುವಲ್ಲಿ ಆತ್ಮವಿಶ್ವಾಸವು ಪ್ರಮುಖ ಪಾತ್ರ ವಹಿಸುತ್ತದೆ. ತನ್ನ ಸಾಮರ್ಥ್ಯದ ಮೇಲೆ ನಂಬಿಕೆ ಇರುವ ವ್ಯಕ್ತಿ ಯಾವುದೇ ಸವಾಲನ್ನು ಧೈರ್ಯದಿಂದ ಎದುರಿಸಬಲ್ಲನು. ಇಂದಿನ ಕಾಲದಲ್ಲಿ ಕೌಶಲ್ಯ ಅಭಿವೃದ್ಧಿಯು ಸ್ವಯಂ ಉದ್ಯೋಗಕ್ಕೂ ಉತ್ತಮ ಅವಕಾಶಗಳನ್ನು ಒದಗಿಸುತ್ತದೆ. ಕೌಶಲ್ಯ ಹೊಂದಿರುವವರು ಕೇವಲ ಉದ್ಯೋಗವನ್ನು ಹುಡುಕುವವರಾಗಿರುವುದಿಲ್ಲ, ಅವರು ಉದ್ಯೋಗವನ್ನು ಸೃಷ್ಟಿಸುವವರಾಗಿಯೂ ಬೆಳೆಯಬಹುದು. ಡಿಜಿಟಲ್ ಮಾರ್ಕೆಟಿಂಗ್, ಗ್ರಾಫಿಕ್ ವಿನ್ಯಾಸ, ವೆಬ್ ಅಭಿವೃದ್ಧಿ, ಯೂಟ್ಯೂಬ್, ವಿಷಯ ರಚನೆ, ಕೃಷಿ ಉದ್ಯಮ, ಕೈಗಾರಿಕೆ, ಪ್ರವಾಸೋದ್ಯಮ, ಫ್ರೀಲ್ಯಾನ್ಸಿಂಗ್ ಮತ್ತು ವಿವಿಧ ಸೇವಾ ಕ್ಷೇತ್ರಗಳಲ್ಲಿ ಸ್ವಂತ ಉದ್ಯಮವನ್ನು ಆರಂಭಿಸಿ ಯಶಸ್ವಿಯಾಗಬಹುದು. ಹೀಗಾಗಿ ಕೌಶಲ್ಯವು ವ್ಯಕ್ತಿಯನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿಸುತ್ತದೆ. ತಂತ್ರಜ್ಞಾನವು ದಿನದಿಂದ ದಿನಕ್ಕೆ ವೇಗವಾಗಿ ಬದಲಾಗುತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಹೊಸ ಕೌಶಲ್ಯಗಳನ್ನು ನಿರಂತರವಾಗಿ ಕಲಿಯುವವರು ಮಾತ್ರ ಬದಲಾವಣೆಗೆ ಹೊಂದಿಕೊಳ್ಳಲು ಸಾಧ್ಯವಾಗುತ್ತದೆ. ಇಂದಿನ ಕಾಲದಲ್ಲಿ ಒಂದು ಕೌಶಲ್ಯವನ್ನು ಕಲಿತರೆ ಸಾಕಾಗುವುದಿಲ್ಲ, ಜೀವನ ಪರ್ಯಂತ ಕಲಿಯುವ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು. ಹೊಸ ತಂತ್ರಜ್ಞಾನಗಳು, ಹೊಸ ವಿಧಾನಗಳು ಮತ್ತು ಹೊಸ ಅವಕಾಶಗಳನ್ನು ಅಳವಡಿಸಿಕೊಳ್ಳುವ ವ್ಯಕ್ತಿಗಳು ಮಾತ್ರ ಭವಿಷ್ಯದಲ್ಲಿ ಯಶಸ್ವಿಯಾಗುತ್ತಾರೆ. ಭಾರತವು ವಿಶ್ವದಲ್ಲಿ ಅತಿ ಹೆಚ್ಚು ಯುವಜನರನ್ನು ಹೊಂದಿರುವ ದೇಶಗಳಲ್ಲಿ ಒಂದಾಗಿದೆ. ಈ ಯುವಶಕ್ತಿಯೇ ಭಾರತದ ದೊಡ್ಡ ಸಂಪತ್ತು. ಆದರೆ ಈ ಯುವಜನತೆ ಕೌಶಲ್ಯಯುತವಾಗಿದ್ದಾಗ ಮಾತ್ರ ರಾಷ್ಟ್ರದ ಅಭಿವೃದ್ಧಿಗೆ ಪರಿಣಾಮಕಾರಿಯಾಗಿ ಕೊಡುಗೆ ನೀಡಲು ಸಾಧ್ಯ. ಸ್ಕಿಲ್ ಇಂಡಿಯಾನಂತಹ ಯೋಜನೆಗಳ ಉದ್ದೇಶವು ಯುವಜನರಲ್ಲಿ ವಿವಿಧ ಕೌಶಲ್ಯಗಳನ್ನು ಬೆಳೆಸುವ ಮೂಲಕ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವುದು. ಕೌಶಲ್ಯಯುತ ಯುವಜನತೆ ದೇಶದ ಆರ್ಥಿಕ ಬೆಳವಣಿಗೆ, ಕೈಗಾರಿಕಾ ಅಭಿವೃದ್ಧಿ, ನಾವೀನ್ಯತೆ ಮತ್ತು ಜಾಗತಿಕ ಸ್ಪರ್ಧೆಯಲ್ಲಿ ಭಾರತದ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಕೊನೆಯದಾಗಿ, ಪದವಿಯು ನಿಮಗೆ ಉದ್ಯೋಗದ ಬಾಗಿಲನ್ನು ತೆರೆಯಬಹುದು, ಆದರೆ ನಿಮ್ಮ ಕೌಶಲ್ಯವೇ ಆ ಬಾಗಿಲಿನ ಕೀಲಿ ಕೈ ಇದ್ದಂತೆ. ಆದ್ದರಿಂದ ನಿರಂತರವಾಗಿ ಕಲಿಯಿರಿ, ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ, ನಿಮ್ಮ ಪ್ರತಿಭೆಯನ್ನು ವಿಕಸನಗೊಳಿಸಿ ಮತ್ತು ನಿಮ್ಮ ಪರಿಶ್ರಮದ ಮೂಲಕ ಯಶಸ್ವಿ ಭವಿಷ್ಯವನ್ನು ನಿರ್ಮಿಸಿಕೊಳ್ಳಿ. ಇಂದಿನ ಕೌಶಲ್ಯವೇ ನಾಳಿನ ಯಶಸ್ಸಿನ ಭದ್ರಬುನಾದಿಯಾಗಿದೆ.
0: ಇದುವರೆಗೂ ಉದಯ್ ಇಟಗಿ ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 6:35:10. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
3: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ದ್ರವರೂಪದ ಸಾವಯವ ಗೊಬ್ಬರಗಳ ಬಗ್ಗೆ ಮಾಹಿತಿ ಮಾಡಿಕೊಳ್ಳೋಣ. ಸ್ಥಳೀಯವಾಗಿ ಲಭ್ಯ ಇರುವಂತಹ ಕೃಷಿ ತ್ಯಾಜ್ಯ ವಸ್ತುಗಳು, ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಪದಾರ್ಥಗಳನ್ನು ಬಳಸಿ ಚಲೋತ್ನಗೆ ಕಳಿಸಿ ತಯಾರಿಸಿದ ಮಿಶ್ರಣವನ್ನೇ ದ್ರವರೂಪದ ಸಾವಯವ ಗೊಬ್ಬರ ಅಂತೇಳಿ ಕರೀತಾರೆ. ದ್ರವರೂಪದ ಸಾವಯವ ಗೊಬ್ಬರಗಳಲ್ಲಿ ಉಪಯುಕ್ತವಾದಂತಹ ಸೂಕ್ಷ್ಮಾಣುಜೀವಿಗಳು, ಸಸ್ಯ ಹಾರ್ಮೋನ್ಗಳು, ಜೀವಸತ್ವಗಳು, ಪೋಷಕಾಂಶಗಳು ಇರ್ತವ. ದ್ರವರೂಪದ ಸಾವಯವ ಗೊಬ್ಬರಗಳ ಬಳಕೆಯಿಂದ ಮಣ್ಣಿನೊಳಗ ಉಪಯುಕ್ತ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ವೃದ್ಧಿ ಆಗ್ತದೆ. ಸಾರಜನಕ ಸ್ಥಿರೀಕರಿಸುವಂತಹ ಬ್ಯಾಕ್ಟೀರಿಯಾ, ರಂಜಕ ಕರಗಿಸುವಂತಹ ಬ್ಯಾಕ್ಟೀರಿಯಾ, ಟ್ರೈಕೋಡರ್ಮಾ, ಸುಡೋಮೋನಾಸ್ ಇತ್ಯಾದಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಸೂಕ್ಷ್ಮಾಣುಜೀವಿಗಳು ಮಣ್ಣಿನೊಳಗ ಇರುವಂತಹ ಪೋಷಕಾಂಶಗಳು ಬೆಳೆಗಳಿಗೆ ಸುಲಭವಾಗಿ, ಸರಳವಾಗಿ ಲಭ್ಯ ಆಗುವಂಗ ಮಾಡ್ತವೆ. ಬೆಳೆಗಳಿಗೆ ಸಸ್ಯ ಹಾರ್ಮೋನ್ಗಳು ಮತ್ತು ಜೀವಸತ್ವಗಳು ದೊರೆಯುವುದರಿಂದ ಬೆಳವಣಿಗೆಗೆ ಸಹಕಾರಿಯಾಗ್ತದೆ. ಬೆಳೆಗಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದರೊಳಗೆ ಪಂಚಗವ್ಯ, ಅಮೃತಪಾಣಿ, ಜೀವಾಮೃತ, ಬೀಜಾಮೃತ, ಜೈವಿಕ ಅನಿಲದ ಬಗ್ಗಡ, ಜೈವಿಕ ಜೀರ್ಣಕ್ರಿಯಾ ಘಟಕದ ದ್ರಾವಣ, ಹಿಂಗ ಸಾಕಷ್ಟು ದ್ರವರೂಪದ ಸಾವಯವ ಗೊಬ್ಬರಗಳನ್ನು ನಾವು ನೋಡ್ತಾ ಇದ್ದೀವಿ. ಪಂಚಗವ್ಯ ಅನ್ನುವಂತಹ ಸಾವಯವ ಗೊಬ್ಬರದ ಬಗ್ಗೆ ಹೇಳಬೇಕು ಅಂತಂದ್ರೆ, ದೇಸಿ ಆಕಳ ಸಗಣಿ, ತುಪ್ಪ, ಗಂಜಳ, ಹಾಲು, ಮೊಸರು ಇವುಗಳನ್ನು ಉಪಯೋಗ ಮಾಡಿಕೊಳ್ಬೇಕು. 7 kgಯಷ್ಟು ಸಗಣಿ, 1 kgಯಷ್ಟು ತುಪ್ಪ, 3 liternಷ್ಟು ಗಂಜಳ, 2 liternಷ್ಟು ಹಾಲು, 2 liternಷ್ಟು ಮೊಸರು, ತೆಂಗಿನ ಎಳೆನೀರು 3 liter, ಕಬ್ಬಿನ ಹಾಲು 3 liter, ಕಳೆತ ಬಾಳೆಹಣ್ಣು 1 dozen ಮತ್ತು ನೀರು 10 liter. ಈ ಸಾಮಗ್ರಿಗಳು ಬೇಕಾಗ್ತವೆ. ಒಂದು ಮಣ್ಣಿನ ಗಡಿಗೆಯೊಳಗೆ ದೇಸಿ ಆಕಳ ಸಗಣಿಗೆ ತುಪ್ಪವನ್ನು ಚಲೋತ್ನಗೆ ಬೆರೆಸಬೇಕು. ಈ ಮಿಶ್ರಣವನ್ನು 2 ದಿವಸ ತನಕನೂ ಮುಚ್ಚಿಡಬೇಕು. ಈ ಮಿಶ್ರಣಕ್ಕೆ 3 liter ದೇಸಿ ಆಕಳ ಗಂಜಳ ಮತ್ತು 10 liter ನೀರು ಬೆರೆಸಿ 15 ದಿವಸ ತನಕನೂ ಮುಚ್ಚಿ ಇಡಬೇಕು. ಈ ಮಿಶ್ರಣಕ್ಕೆ 2 liter ದೇಸಿ ಆಕಳ ಹಾಲು, 2 liter ಮೊಸರು, 3 liter ತೆಂಗಿನ ಎಳ್ನೀರು, 3 liter ಕಬ್ಬಿನ ಹಾಲು, 1 dozen ಕಳಿತ ಬಾಳೆಹಣ್ಣು ಇವುಗಳನ್ನು ಸೇರಿಸಿ ಚಲೋತ್ನಗೆ ಬೆರೆಸಬೇಕು. ಈ ಮಿಶ್ರಣವನ್ನು 15 ದಿನಗಳ ತನಕ ಮುಚ್ಚಿ ಇಡಬೇಕು. ಮುಂಜಾನೆ ಮತ್ತು ಸಾಯಂಕಾಲ ಮಿಶ್ರಣವನ್ನು ಚಲೋತ್ನಗೆ ಕಲಕಬೇಕು. ಮಿಶ್ರಣದ ತಿಳಿಯನ್ನು ನೀರಿನೊಂದಿಗೆ 3% ಪ್ರಮಾಣದೊಳಗೆ ಬಳಸಬೇಕು. ಪಂಚಗವ್ಯ ದ್ರಾವಣವನ್ನು 15 ದಿನಗಳಿಂದ 1 ತಿಂಗಳ ಅಂತರದೊಳಗೆ ಮಣ್ಣಿಗೆ ಬೆರೆಸಬಹುದು ಮತ್ತು ಸಿಂಪರಣೆ ಮಾಡಬಹುದು. ಪಂಚಗವ್ಯದ ಸಿಂಪರಣೆಯಿಂದ ತೋಟಗಾರಿಕಾ ಬೆಳೆಗಳಲ್ಲಿ ಬೆಳವಣಿಗೆ ಮತ್ತು ಇಳುವರಿ ಹೆಚ್ಚಾಗ್ತದೆ. ತರಕಾರಿ ಮತ್ತು ಹಣ್ಣುಗಳ ರುಚಿಯನ್ನು ಇದು ಹೆಚ್ಚಿಸುತ್ತದೆ. ಅಲ್ಲದೆ ಅವುಗಳ ತಾಜಾತನವನ್ನು ದೀರ್ಘಕಾಲ ತನಕನೂ ಕಾಪಾಡುತ್ತದೆ. ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಲ್ಲಿಗೆ ಒಳಗೆ ಪಂಚಗವ್ಯದ ಸಿಂಪರಣೆಯಿಂದ ವರ್ಷವಿಡೀ ಹೂ ಬಿಡುವುದರ ಜೊತೆಗೆ ಸುಗಂಧಿತ ಪರಿಮಳವನ್ನು ಕೂಡ ಹೆಚ್ಚಿಸುತ್ತದೆ ಅನ್ನುವಂತಹ ವಿಚಾರ ಕಂಡುಬಂದದ. ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ತಜ್ಞರನ್ನ ಇಲ್ಲವೇ ತೋಟಗಾರಿಕಾ ತಜ್ಞರನ್ನ ಸಂಪರ್ಕ ಮಾಡಬಹುದು.
2: ಇದುವರೆಗೆ ರೈತರಿಗೆ ಸಲಹೆಯನ್ನ ಕೇಳಿದಿರಿ.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 6:41 ಇನ್ನು ಮುಂದೆ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತತ್ವಪದಗಳು ರಚನೆ ಕಡಕೋಳ ಮಡಿವಾಳೇಶ್ವರರದು, ಹಾಡಿದ ಕಲಾವಿದರು ಮಂಜುಳಾ ಗುರುರಾಜ್.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತತ್ವ ಪದಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಕಡಿಕೋಳ ಮಡಿವಾಳೇಶ್ವರರ ರಚನೆ, ಹಾಡಿದ ಕಲಾವಿದರು ಕೆ ಯುವರಾಜ್.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಜನಪದ ಸಂಗೀತವನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 6:54:25. ಇನ್ನು ಮುಂದೆ ಸರಿಯಾಗಿ 6:55 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: कांस्य पदकम् अवाप्तम् इति वार्ताः।
1: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:15. ಕೇಳುಗರೇ ಗಮನಿಸಿ, ಬದುಕು ಕ್ರಿಕೆಟ್ ಆಟ ಇದ್ದ ಹಾಗೆ. ಸುತ್ತಲೂ ನಿಂತವರು ನಮ್ಮವರಂತೆಯೇ ಕಂಡರೂ ನಮ್ಮ ಸೋಲಿಗಾಗಿಯೇ ಕಾದು ಕುಳಿತಿರುತ್ತಾರೆ.

ತಂದೆಯ ಬೆವರು ಒಣಗುವ ಮುನ್ನ, ತಾಯಿಯ ಕಣ್ಣೀರು ಬೀಳುವ ಮುನ್ನ ಅವರ ತ್ಯಾಗದ ಮೌಲ್ಯವನ್ನು ಅರಿತುಕೊಳ್ಳಿ. ಅವರ ಸಂತೋಷವೇ ನಮ್ಮ ಜೀವನದ ದೊಡ್ಡ ಯಶಸ್ಸು.

ಈಗ ಸಮಯ ಬೆಳಗಿನ 7:01:32. ಇನ್ನು ಮುಂದೆ ಸರಿಯಾಗಿ 7:02 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:05 ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.

0: ಸಮಯ 7:02. ಇನ್ನೀಗ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ತಂಬಾಕು ಸೇವನೆ ಆರೋಗ್ಯಕ್ಕೆ ಹಾನಿಕರ. ಬೀಡಿ ಸಿಗರೇಟುಗಳ ಸೇವನೆ ಕೆಮ್ಮು, ದಮ್ಮು ಹಾಗೂ ಹೃದಯ ರೋಗಗಳಿಗೆ ಮೂಲ ಕಾರಣ. ಕವಿ ಕಿಗ್ಗಾಲು ಗಿರೀಶ್ ಅವರು ತಮ್ಮ ಕವಿತೆಯೊಂದರಲ್ಲಿ ಹೀಗೆಂದಿದ್ದಾರೆ: ಬೀಡಿಯೇ ಆಗಲಿ, ಸಿಗರೇಟ್ ಆಗಲಿ, ಕೇಡನು ತರುವುದು ತಿಳಿದಿರಲಿ, ಬಾಡಿಸಿ ಬದುಕಿನ ಮಾಧುರ್ಯವನ್ನು ಕಾಡಿಸಿ ಸುಡುವುದು ಅರಿವಿರಲಿ. ತಂಬಾಕು ತ್ಯಜಿಸಿ ನಿಮ್ಮ ಹಾಗೂ ನಿಮ್ಮ ಸುತ್ತಮುತ್ತಲಿನವರ ಜೀವ ಉಳಿಸಿ.
3: ಪುಸ್ತಕ ಓದುವ ಹವ್ಯಾಸವುಳ್ಳವನು ಎಲ್ಲಿ ಹೋದರೂ ಸಂತೋಷವಾಗಿರಬಲ್ಲ, ಹೀಗೆಂದವರು ಮಹಾತ್ಮ ಗಾಂಧೀಜಿ.
4: ಉತ್ತಮ ಕಾವ್ಯಗಳು ನಮ್ಮ ನಮ್ಮ ಅಭಿರುಚಿಯನ್ನು ಕೆಡದಂತೆ ಕಾಪಾಡುವ ಸಾಮಗ್ರಿಗಳು ಎಂದಿದ್ದಾರೆ ಮ್ಯಾಥ್ಯೂ ಆರ್ನಾಲ್ಡ್.
3: ನಮ್ಮ ಅಂತರಂಗದ ಪುಸ್ತಕ ತೆರೆಯುವವರೆಗೆ ಉಳಿದೆಲ್ಲಾ ಪುಸ್ತಕಗಳು ನಿರರ್ಥಕ ಎಂದಿದ್ದಾರೆ ಸ್ವಾಮಿ ವಿವೇಕಾನಂದರು.
4: ಮನೆಯಲ್ಲಿ ಓದುವ ಹಿರಿಯರು ಮಾದರಿಯಾಗಿ ಮಕ್ಕಳು ಉತ್ತಮ ಪುಸ್ತಕಗಳನ್ನು ಓದುವಂತಾಗಲಿ. ಇದು ಕಿರಿಯರ ಪಾಲಿಗೆ ಹಿರಿಯರು ಕೈದಾಟಿಸುವ ಅತಿದೊಡ್ಡ ಸಂಪತ್ತು.
5: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು. ರಾಜ್ಯದ ಬರ ಪರಿಸ್ಥಿತಿ ಸಂಕಷ್ಟಕ್ಕೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರದ ನಿರಂತರ ಕಾರ್ಯನಿರ್ವಹಣೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 2030 ವೇಳೆಗೆ ರಾಜ್ಯವನ್ನು ಸಂಪೂರ್ಣ ರೇಬೀಸ್ ಮುಕ್ತವಾಗಿಸುವ ಗುರಿ, ಪಶುಸಂಗೋಪನಾ ಇಲಾಖೆ ಸಚಿವರ ಹೇಳಿಕೆ. ತಾಯಿ ಮಗುವಿನ ಆರೋಗ್ಯ ರಕ್ಷಣೆ, ಪ್ರೀ ಪ್ರೆಗ್ನೆನ್ಸಿ ಕೇರ್ ಯೂನಿಟ್ ಆರಂಭಿಸುವ ಕುರಿತು ಸರ್ಕಾರದ ಚಿಂತನೆ. ಇಂದು ವಿಶ್ವ ಹೃದಯ ಜಾಗೃತಿ ದಿನ. ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಹೃದಯದ ಆರೋಗ್ಯ ಮತ್ತು ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ. ಈಗ ವಾರ್ತೆಗಳ ವಿವರ. ಬರ ಪರಿಸ್ಥಿತಿಯಿಂದ ರಾಜ್ಯ ಎದುರಿಸುತ್ತಿರುವ ಸಂಕಷ್ಟಕ್ಕೆ ಸೂಕ್ತ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕಂದಾಯ ಸಚಿವರೂ ಆಗಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರಸ್ತುತ ನಡೆಯುತ್ತಿರುವ ಗ್ರೌಂಡ್ ಟ್ರೂಥಿಂಗ್ ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ರಾಜ್ಯದಲ್ಲಿ ಸಂಭವಿಸಿರುವ ನಷ್ಟ ಹಾಗೂ ಅಗತ್ಯ ಪರಿಹಾರದ ಸಮಗ್ರ ಮಾಹಿತಿಯನ್ನು ಒಳಗೊಂಡ ಅಂತಿಮ ಮನವಿ ಸಿದ್ಧಪಡಿಸಲಾಗುವುದು ಎಂದರು. ಇದೇ ಸೆಪ್ಟೆಂಬರ್ 30 ಮುಂಗಾರು ಅವಧಿ ಮುಕ್ತಾಯವಾದ ನಂತರ ಅಕ್ಟೋಬರ್ ಮೊದಲ ವಾರದಲ್ಲೇ ಅಂತಿಮ ಮನವಿಯನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ರಾಜ್ಯಕ್ಕೆ ಅಗತ್ಯವಿರುವ ಪರಿಹಾರ ಒದಗಿಸುವಂತೆ ಕೋರಲಾಗುವುದು ಎಂದು ಸಚಿವರು ಹೇಳಿದರು. 2030 ವೇಳೆಗೆ ರಾಜ್ಯವನ್ನು ಸಂಪೂರ್ಣ ರೇಬೀಸ್ ಮುಕ್ತ ರಾಜ್ಯವನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಎಂದು ಪಶುಸಂಗೋಪನಾ ಇಲಾಖೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಆಯೋಜನೆಗೊಂಡಿದ್ದ ವಿಶ್ವ ರೇಬೀಸ್ ದಿನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ರೇಬೀಸ್ ಮಾರಣಾಂತಿಕ ರೋಗವಾಗಿದ್ದು ರೋಗ ಬರದಂತೆ ಮುನ್ನೆಚ್ಚರಿಕೆ ವಹಿಸುವುದು ಮತ್ತು ಸೋಂಕಿತ ಪ್ರಾಣಿಗಳ ಕಚ್ಚುವಿಕೆಯಿಂದ ರಕ್ಷಿಸಿಕೊಳ್ಳುವುದು ಅತ್ಯಂತ ಅಗತ್ಯ ಎಂದರು. ರೇಬೀಸ್ ಮುಕ್ತ ಸಮಾಜ ನಿರ್ಮಾಣದ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ರಾಜ್ಯಾದ್ಯಂತ ಒಟ್ಟು 11 ಲಕ್ಷ ಸಾಕು ನಾಯಿಗಳಿಗೆ ಉಚಿತವಾಗಿ ರೇಬೀಸ್ ಲಸಿಕೆ ನೀಡುವ ಗುರಿಯನ್ನು ಪಶುಪಾಲನಾ ಇಲಾಖೆ ಹೊಂದಿದೆ. ಮಕ್ಕಳು ನಾಯಿಗಳೊಂದಿಗೆ ಹೆಚ್ಚು ಬೆರೆಯುವುದರಿಂದ ಅವರು ಈ ರೋಗಕ್ಕೆ ತುತ್ತಾಗುವ ಅಪಾಯ ಹೆಚ್ಚು. ಈಗಾಗಲೇ 7,200 ಶಾಲಾ ಕಾಲೇಜುಗಳಲ್ಲಿ ಸುಮಾರು 5 ಲಕ್ಷ ವಿದ್ಯಾರ್ಥಿಗಳು ಹಾಗೂ 32,000 ಶಿಕ್ಷಕರಿಗೆ ರೇಬೀಸ್ ಕುರಿತು ಅರಿವು ಮೂಡಿಸಲಾಗಿದೆ ಎಂದು ಸಚಿವರು ಹೇಳಿದರು. ನಗರಗಳ ನೈರ್ಮಲ್ಯ ಹಾಗೂ ಸಾರ್ವಜನಿಕರಿಗೆ ಅಗತ್ಯ ನಾಗರಿಕ ಸೇವೆಗಳನ್ನು ಸಮರ್ಪಕವಾಗಿ ಒದಗಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಪೌರಾಡಳಿತ ಸಚಿವ ಎಚ್ ಸಿ ಬಾಲಕೃಷ್ಣ ಹೇಳಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ನಗರಸಭೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ನಗರ ಸ್ವಚ್ಛತೆಯಲ್ಲಿ ಪೌರಕಾರ್ಮಿಕರ ಪಾತ್ರ ಪ್ರಮುಖವಾಗಿದ್ದು ಅವರ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ವಾರ್ಡ್ಗಳಲ್ಲಿ ನಾಗರಿಕರಿಗೆ ಯಾವುದೇ ತೊಂದರೆಯಾಗದಂತೆ ಅಧಿಕಾರಿಗಳು ನಿರಂತರವಾಗಿ ಪರಿಶೀಲನೆ ನಡೆಸಬೇಕು ಎಂದು ಸೂಚಿಸಿದರು. ಪ್ರಾಥಮಿಕ ಹಂತದಲ್ಲಿ ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಗೆ 200 ಬೆಡ್ಗಳನ್ನು ಮಂಜೂರು ಮಾಡಲಾಗಿದೆ ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಸ್ಪತ್ರೆಗೆ 400 ಹೆಚ್ಚುವರಿ ಬೆಡ್ಗಳ ಬೇಡಿಕೆ ಇತ್ತು. ಆ ಪೈಕಿ ಸರ್ಕಾರ 200 ಬೆಡ್ಗಳಿಗೆ ಮಂಜೂರಾತಿ ನೀಡಿದೆ. ವೆನ್ಲಾಕ್ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ದೊರೆಯುತ್ತಿರುವುದರಿಂದ ಇಲ್ಲಿ ಬೇಡಿಕೆಯೂ ಹೆಚ್ಚುತ್ತಿದೆ ಎಂದರು. ಮಂಗಳೂರಿನಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಕರಾವಳಿ ಜಿಲ್ಲೆಗಳಿಗೆ ಘೋಷಣೆಯಾದ ಎಲ್ಲಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಸರ್ಕಾರ ಬದ್ಧವಾಗಿದೆ ಎಂದು ಸಚಿವರು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪಿಎಂ ಸ್ವನಿಧಿ ಯೋಜನೆ ಕುರಿತ ಒಂದು ನೋಟ ಇಲ್ಲಿದೆ. 2020 ಆರಂಭಿಸಲಾದ ಪಿಎಂ ಸ್ವನಿಧಿ ಯೋಜನೆ ಕಡಿಮೆ ಅಥವಾ ಔಪಚಾರಿಕ ಸಾಲದ ಸೌಲಭ್ಯವಿಲ್ಲದ ಬೀದಿಬದಿ ವ್ಯಾಪಾರಿಗಳಿಗೆ ಪೂರಕ ಅಲ್ಪಾವಧಿ ಸಾಲ ನೀಡುವ ಯೋಜನೆಯಾಗಿದೆ. ಆ ಮೂಲಕ ಅವರನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಗೆ ತರುವ ಉದ್ದೇಶವನ್ನು ಈ ಯೋಜನೆ ಹೊಂದಿದೆ. ಈ ಯೋಜನೆಯಡಿ ಆಗಸ್ಟ್ 2026 ಹೊತ್ತಿಗೆ 78 ಲಕ್ಷಕ್ಕೂ ಹೆಚ್ಚು ವ್ಯಾಪಾರಿಗಳು 19,171 ಕೋಟಿಗೂ ಹೆಚ್ಚು

0: ಸಾಲ ಪಡೆದಿದ್ದು ಯಶಸ್ವಿ ಮರುಪಾವತಿಯು ಕ್ರಮೇಣ ದೊಡ್ಡ ದುಡಿಯುವ ಬಂಡವಾಳವಾಗಿ ಪರಿವರ್ತನೆಯಾಗಲಿದೆ. 2023 2025 ಅವಧಿಯಲ್ಲಿ ಆದಾಯದ ಪ್ರಮಾಣವು ಸುಮಾರು 20% ಹೆಚ್ಚಳವಾಗಿದ್ದು ಡಿಜಿಟಲ್ ಅಳವಡಿಕೆಯು ಯೋಜನೆಯ ಯಶಸ್ಸಿಗೆ ಕಾರಣವಾಗಿದೆ. ವ್ಯಾಪಾರಿಗಳು 875 ಕೋಟಿಗೂ ಹೆಚ್ಚು ವಹಿವಾಟುಗಳನ್ನು ಡಿಜಿಟಲ್ ವ್ಯವಸ್ಥೆಯ ಮೂಲಕ ನಡೆಸಿದ್ದು 2026 ಮೇವರೆಗೆ 412 ಕೋಟಿ ಕ್ಯಾಶ್ಬ್ಯಾಕ್ ಗಳಿಸಿದ್ದಾರೆ. ಸ್ವನಿಧಿ ಯೋಜನೆ ಬೀದಿಬದಿ ವ್ಯಾಪಾರಿಗಳನ್ನು ಕ್ರೆಡಿಟ್, ಡಿಜಿಟಲ್ ಸಾಮರ್ಥ್ಯ ಮತ್ತು ಬೆಳವಣಿಗೆಯ ಹಾದಿಯೊಂದಿಗೆ ಮಾನ್ಯತೆ ಪಡೆದ ಬೀದಿ ವ್ಯಾಪಾರಿಗಳಾಗಿ ಪರಿವರ್ತಿಸುತ್ತಿದೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಇಂದು ವಿಶ್ವ ಹೃದಯ ಜಾಗೃತಿ ದಿನ. ಹೃದಯದ ಆರೋಗ್ಯ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ September 29 ವಿಶ್ವ ಹೃದಯ ದಿನ ಆಚರಿಸಲಾಗುತ್ತದೆ. ಆರೋಗ್ಯಕರ ಆಹಾರ ಮತ್ತು ದೈಹಿಕ ಚಟುವಟಿಕೆಗಳ ಮೂಲಕ ಹೃದಯ ರೋಗ ಮತ್ತು ಹೃದಯಾಘಾತದಿಂದ ಸಂಭವಿಸುವ ಅಕಾಲಿಕ ಮರಣಗಳನ್ನು ಕನಿಷ್ಠ 80% ತಪ್ಪಿಸಬಹುದಾಗಿದೆ. ವಿಶ್ವ ಹೃದಯ ಜಾಗೃತಿ ದಿನದ ಕುರಿತು ಆಕಾಶವಾಣಿಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹುಬ್ಬಳ್ಳಿಯ ಕೆಎಂಸಿ ಮಲ್ಟಿಡಿಸಿಪ್ಲಿನರಿ ರಿಸರ್ಚ್ ಯೂನಿಟಿ ವಿಭಾಗದ ನೋಡಲ್ ಅಧಿಕಾರಿ ಡಾಕ್ಟರ್ ರಾಮ್ ಕೌಲ್ಗುಡ್ ಅವರು.
4: ನಮ್ಮ ವಿಭಾಗದಿಂದ ನಾವು ಇತ್ತೀಚೆಗೆ ಹೆಚ್ಚಾಗುತ್ತಿರುವಂತಹ ಹಾರ್ಟ್ ಅಟ್ಯಾಕ್ ಇದರ ಬಗ್ಗೆ ಸಂಶೋಧನೆ ಮಾಡಿದ್ದೇವೆ. ಇದರಲ್ಲಿ ಕಂಡುಕೊಂಡಂತಹ ಮಹತ್ವದ ಅಂಶಗಳೆಂದ್ರೆ ನಮ್ಮ ಬದಲಾಗುತ್ತಿರುವ ಶಾರೀರಿಕ ಚಟುವಟಿಕೆ ಮತ್ತು ಆಹಾರ ಪದ್ಧತಿ, ಈ ರೀತಿ ಹೃದಯಾಘಾತ ಹೆಚ್ಚಾಗಲಿಕ್ಕೆ ಮುಖ್ಯ ಕಾರಣಗಳ ಆಗ್ಯಾವ. ಮಿತವಾದ ಆಹಾರ ಸೇವನೆ, ಕೊಬ್ಬಿನ ಪದಾರ್ಥಗಳನ್ನು ಹೆಚ್ಚು ತಿನ್ನದೇ ಇರುವುದು, ಪಾಶ್ಚಾತ್ಯ ಆಹಾರ ಪದ್ಧತಿಗಳನ್ನ ದೂರ ಇರುವುದು, ಮಿತವಾದ ಆಹಾರ ಸೇವನೆ ಮಾಡುವುದು ಹಾಗೂ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡುವುದು, ಸರಿಯಾಗಿ ನಿದ್ರೆ ಮಾಡುವುದು, ಈ ಅಂಶಗಳನ್ನು ಅಳವಡಿಸಿಕೊಂಡಲ್ಲಿ ಹೃದಯಾಘಾತ ತಡಿಲಿಕ್ಕೆ ಸಾಧ್ಯ.
0: ತಾಯಿ ಮತ್ತು ಮಗುವಿನ ಆರೋಗ್ಯ ರಕ್ಷಣೆಗೆ ಒತ್ತು ನೀಡುವ ನಿಟ್ಟಿನಲ್ಲಿ ಶೀಘ್ರದಲ್ಲೇ ಪ್ರೀ ಪ್ರೆಗ್ನೆನ್ಸಿ ಕೇರ್ ಯೂನಿಟ್ಗಳನ್ನು ರಾಜ್ಯದಲ್ಲಿ ಆರಂಭಿಸುವ ಕುರಿತು ಸರ್ಕಾರ ಚಿಂತನೆ ನಡೆಸಿದೆ. ಗರ್ಭಧಾರಣೆಯಾಗುವ ಮುನ್ನವೇ ಮಹಿಳೆಯ ಆರೋಗ್ಯ ಸ್ಥಿತಿಯನ್ನು ಪರಿಶೀಲಿಸಿ ಸಂಭವನೀಯ ಅಪಾಯಗಳನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ನೀಡುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಆರೋಗ್ಯ ಸಚಿವ ಯುಟಿ ಖಾದರ್ ನೇತೃತ್ವದಲ್ಲಿ ರೂಪಿಸಲಾಗುತ್ತಿರುವ ಈ ಯೋಜನೆಯಡಿ ಮಾತೃ ಮರಣಕ್ಕೆ ಕಾರಣವಾಗಬಹುದಾದ ಆರೋಗ್ಯ ಸಮಸ್ಯೆಗಳನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡುವ ಮೂಲಕ ಗರ್ಭಧಾರಣೆ ಮತ್ತು ಹೆರಿಗೆ ಸಂದರ್ಭದಲ್ಲಿನ ಅಪಾಯಗಳನ್ನು ಕಡಿಮೆ ಮಾಡಲು ಯೋಜಿಸಲಾಗಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಡೆದ 4 ದಿನಗಳ ಕೃಷಿ ಮೇಳ ನಿನ್ನೆ ಸಂಪನ್ನಗೊಂಡಿತು. ರಾಜ್ಯದ ವಿವಿಧೆಡೆಯಿಂದ ಸುಮಾರು 25 ಲಕ್ಷಕ್ಕೂ ಹೆಚ್ಚು ಜನ ಮೇಳಕ್ಕೆ ಭೇಟಿ ನೀಡಿದರು. ಕೃಷಿ ಪರಿಕರ, ಯಂತ್ರೋಪಕರಣ, ಗೃಹೋಪಯೋಗಿ ವಸ್ತುಗಳು ಮೇಳದಲ್ಲಿ ಮಾರಾಟಕ್ಕಿದ್ದರೆ ಜಾನುವಾರು ಪ್ರದರ್ಶನ, ಫಲಪುಷ್ಪ ಪ್ರದರ್ಶನ, ಕೃಷಿ ತಂತ್ರಜ್ಞಾನ ಪ್ರಾತ್ಯಕ್ಷಿಕೆ ಮೇಳಗಳು ಕೃಷಿ ಮೇಳದ ಆಕರ್ಷಣೆಯಾಗಿದ್ದವು. 4 ದಿನ ಮೇಳಕ್ಕೆ ಭೇಟಿ ನೀಡಿದ ರೈತರು, ರೈತ ಮಹಿಳೆಯರು ಕೃಷಿಗೆ ಸಂಬಂಧಿಸಿದ ಹಲವು ಮಾಹಿತಿಗಳನ್ನು ಪಡೆದರು. ಈ ಬಾರಿಯ ಕೃಷಿ ಮೇಳದಲ್ಲಿ 983 ಕ್ವಿಂಟಲ್ ಬಿತ್ತನೆ ಬೀಜ ಮಾರಾಟವಾಗಿದ್ದು, ಜೋಳ 422, ಕಡಲೆ 263, ಗೋಧಿ 114, ಕುಸುಬೆ 115, ಮೆಕ್ಕೆಜೋಳ 6, ಸಿರಿಧಾನ್ಯ 6.5 ಮತ್ತು ತರಕಾರಿ 2.69 ಕ್ವಿಂಟಲ್ ಬೀಜ ಮಾರಾಟವಾಗಿವೆ ಎಂದು ವಿಶ್ವವಿದ್ಯಾಲಯದ ಮೂಲಗಳು ತಿಳಿಸಿವೆ. ಗ್ರಾಮೀಣ ಪ್ರದೇಶದ ಕುಟುಂಬಗಳಿಗೆ ಸ್ಥಳೀಯವಾಗಿ ಉದ್ಯೋಗಾವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೊಂಡಿರುವ ವಿಬಿಜಿ ರಾಮ್ಜಿ ಯೋಜನೆ ರಾಯಚೂರು ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳುತ್ತಿದೆ. 2026-27 ಸಾಲಿನಲ್ಲಿ ಜಿಲ್ಲೆಗೆ ನಿಗದಿಪಡಿಸಿರುವ 1,15,00,000 ಮಾನವ ದಿನಗಳ ಸೃಜನೆ ಗುರಿಯ ಪೈಕಿ July 1 ಇಲ್ಲಿಯವರೆಗೆ 18,06,207 ಮಾನವ ದಿನಗಳನ್ನು ಸೃಜಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ

ಬರ ಪರಿಸ್ಥಿತಿ ಸಂಕಷ್ಟಕ್ಕೆ ಪರಿಹಾರ ದೊರಕಿಸುವ ನಿಟ್ಟಿನಲ್ಲಿ ಸರ್ಕಾರದ ನಿರಂತರ ಕಾರ್ಯನಿರ್ವಹಣೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 2030 ವೇಳೆಗೆ ರಾಜ್ಯವನ್ನು ಸಂಪೂರ್ಣ ರೇಬೀಸ್ ಮುಕ್ತವಾಗಿಸುವ ಗುರಿ, ಪಶುಸಂಗೋಪನಾ ಇಲಾಖೆ ಸಚಿವರ ಹೇಳಿಕೆ. ತಾಯಿ ಮಗುವಿನ ರಕ್ಷಣೆ, ಪ್ರೀ ಪ್ರೆಗ್ನೆನ್ಸಿ ಕೇರ್ ಯೂನಿಟ್ ಆರಂಭಿಸುವ ಕುರಿತು ಸರ್ಕಾರದ ಚಿಂತನೆ. ಇಂದು ವಿಶ್ವ ಹೃದಯ ಜಾಗೃತಿ ದಿನ. ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಹೃದಯದ ಆರೋಗ್ಯ ಮತ್ತು ಕಾಯಿಲೆಗಳ ಬಗ್ಗೆ ಜಾಗೃತಿ ಮೂಡಿಸುವ ಪ್ರಯತ್ನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 7:15:58. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

0: ಇದೀಗ ಕೇಳಿ ಕಥೆ ಕನಸಿನ ಲೋಕ. ಬರೆದು ಪ್ರಸ್ತುತಪಡಿಸುವವರು ರುದ್ರಮ್ಮ ಗಿಡಪ್ಪಗೋಳ್.
1: ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿ, ಆ ಹಳ್ಳಿಯೊಂದರಲ್ಲಿ ಸಾಗರ್ ಎಂಬ ಯುವಕನಿದ್ದನು. ಅವನಿಗೆ ಚಿತ್ರಕಲೆಯೆಂದರೆ ಪಂಚಪ್ರಾಣ. ಬಣ್ಣಗಳೊಂದಿಗೆ ಆಡುತ್ತಾ ಬಣ್ಣದಿಂದ ಅದ್ಭುತ ಲೋಕವನ್ನೇ ಸೃಷ್ಟಿಸುವ ಕಲೆ ಆತನ ಕೈಯಲ್ಲಿತ್ತು. ಆತನ ಬೆರಳುಗಳು ಕುಂಚವನ್ನು ಹಿಡಿದು ಬಿಡಿಸುತ್ತಿದ್ದ ಚಿತ್ರಗಳು ಜೀವ ತುಂಬಿದಂತೆ ಭಾಸವಾಗುತ್ತಿದ್ದವು. ಇಂಜಿನಿಯರಿಂಗ್ ಮುಗಿಸಿ ದೊಡ್ಡ ಚಿತ್ರಕಾರನಾಗಬೇಕು ಹಾಗೂ ದೇಶ ವಿದೇಶಗಳಲ್ಲಿ ತನ್ನ ಕಲಾ ಪ್ರದರ್ಶನ ಏರ್ಪಡಿಸಬೇಕು ಎಂಬುದು ಸಾಗರ್ ಮತ್ತು ಆತನ ತಂದೆ ತಾಯಿಯರ ಕನಸಾಗಿತ್ತು. ಆದರೆ ಏನು ಮಾಡುವುದು, ವಿದ್ಯಾಟ ಬಲ್ಲವರಾರು? ಒಂದು ದಿನ ಸಾಗರ್ ತನ್ನ ಸ್ನೇಹಿತರೊಂದಿಗೆ ಊರಿನ ಹೊರಗೆ ರಸ್ತೆಯಲ್ಲಿ ಮೋಟಾರ್ ಸೈಕಲ್ನಲ್ಲಿ ಹೋಗುತ್ತಿದ್ದಾಗ ಒಂದು ಅಪಘಾತ ಉಂಟಾಯಿತು. ಆ ಘಟನೆ ಸಾಗರನ ಬದುಕಿನ ದಿಕ್ಕನ್ನೇ ಬದಲಿಸಿಬಿಟ್ಟಿತು. ಆಸ್ಪತ್ರೆಯಲ್ಲಿ ಪ್ರಜ್ಞೆ ಬಂದು ಕಣ್ಣು ಬಿಟ್ಟಾಗ ಸಾಗರನಿಗೆ ದೊಡ್ಡ ಆಘಾತ ಕಾದಿತ್ತು. ಅಪಘಾತದಲ್ಲಿ ಆತನು ತನ್ನ ಎರಡೂ ಕಾಲುಗಳನ್ನು ಕಳೆದುಕೊಂಡಿದ್ದನು. ಆಗ ವೈದ್ಯರು, ಸಾಗರ್ ನೀನು ಸ್ವಲ್ಪ ಸಮಾಧಾನ ಮಾಡಿಕೋ, ನನ್ನ ಮಾತನ್ನು ಗಮನವಿಟ್ಟು ಕೇಳು, ಜೀವನವಿಡೀ ವೀಲ್ ಚೇರ್ ಮೇಲೆಯೇ ಜೀವನ ಕಳೆಯಬೇಕು ಎಂದು ವೈದ್ಯರು ತಿಳಿ ಹೇಳಿದರು. ಆಸ್ಪತ್ರೆಯಿಂದ ಮನೆಗೆ ಬಂದ ಸಾಗರ್ ಸಂಪೂರ್ಣವಾಗಿ ಬದಲಾಗಿದ್ದನು. ಮೊದಮೊದಲು ಚುರುಕಾಗಿದ್ದ ಆ ಯುವಕ ಈಗ ಮೂಲೆ ಸೇರಿಕೊಂಡನು. ತನ್ನ ಕಾಲುಗಳೇ ತನ್ನನ್ನು ಹೊತ್ತುಕೊಳ್ಳುವುದಿಲ್ಲ ಎಂಬ ಕಹಿ ಸತ್ಯ ಆತನನ್ನು ಮಾನಸಿಕವಾಗಿ ಕುಂದಿಸಿತ್ತು. ನನ್ನ ಬದುಕು ಮುಗಿಯಿತು, ಕುಂಚ ಹಿಡಿಯಲು ಶ್ರಮಿಸಬೇಕಿದ್ದ ನನ್ನ ಕೈಗಳಿಗೆ ಈಗ ಸ್ವತಃ ತಿನ್ನಲು ಇನ್ನೊಬ್ಬರ ಸಹಾಯ ಬೇಕು ಎಂದು ಸಾಗರ್ ದಿನವಿಡೀ ಕೊರಗುತ್ತಿದ್ದನು. ತನ್ನ ಕೋಣೆಯ ಕಿಟಕಿಯಿಂದ ಹೊರಗೆ ಆಡುವ ಮಕ್ಕಳನ್ನು, ಓಡಾಡುವ ಜನರನ್ನು ನೋಡಿ ಮೌನವಾಗಿ ಕಣ್ಣೀರು ಹಾಕುವುದೇ ಆತನ ದಿನಚರಿಯಾಯಿತು. ಗೆಳೆಯರು ಬಂದು ಸಮಾಧಾನ ಹೇಳಿದರೂ ಕೂಡ ಆತನ ಮನಸ್ಸು ಒಪ್ಪುತ್ತಿರಲಿಲ್ಲ. ಕುಂಚಗಳು ಮೂಲೆ ಸೇರಿದವು, ಚಿತ್ರ ಬಿಡಿಸುವ ಬೋರ್ಡ್ ಧೂಳು ಹಿಡಿಯಿತು. ಮನೆಯವರ ಕಣ್ಣೀರು ಸಾಗರನ ನೋವನ್ನು ಮತ್ತಷ್ಟು ಹೆಚ್ಚಿಸಿತು. ಮಗನನ್ನು ಈ ಸ್ಥಿತಿಯಿಂದ ಹೊರತರಲು ತಂದೆ ತಾಯಿ ಎಷ್ಟೋ ಪ್ರಯತ್ನಿಸಿದರು. ಆದರೆ ಸಾಗರನ ಮನಸ್ಸಿನ ಮೇಲಿನ ಗಾಯ ಕಡಿಮೆಯಾಗಲಿಲ್ಲ. ಹೀಗೆ ಸ್ವಲ್ಪ ದಿನಗಳು ಕಳೆದವು. ನಂತರ ಅವನ ಜೀವನದಲ್ಲಿ ಹೊಸ ಗಾಳಿ ಬೀಸಲು ಆರಂಭಿಸಿತು. ಆಗ ಪರಿಚಯವಾದವರೇ ಡಾಕ್ಟರ್ ಮಧುಸೂದನ್. ಸಾಗರನ ಈ ಕತ್ತಲಿನ ಬದುಕಿಗೆ ಬೆಳಕಾಗಲು ಬಂದವರೇ ಡಾಕ್ಟರ್ ಮಧುಸೂದನ್.

0: ಸೂದನ್. ಅವರು ಊರಿನಲ್ಲೇ ಇದ್ದ ಅಂಧರ ಮತ್ತು ಅಂಗವಿಕಲರ ಪುನರ್ವಸತಿ ಕೇಂದ್ರದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಸಾಗರನ ಕಲಾಪ್ರತಿಭೆಯ ಬಗ್ಗೆ ತಿಳಿದಿದ್ದ ಅವರು ಒಂದು ದಿನ ಸಾಗರನ ಮನೆಗೆ ಬಂದರು. ಸಾಗರನ ಕೋಣೆಗೆ ಬಂದ ಮಧುಸೂದನ್ ಮೇಜಿನ ಮೇಲಿನ ಧೂಳು ಹಿಡಿದಿದ್ದ ಬಣ್ಣದ ಡಬ್ಬಿಗಳನ್ನು ನೋಡಿ ನಸುನಕ್ಕರು. ಸಾಗರ್, ಸಿಟ್ಟಿನಿಂದ ನನ್ನ ಕಾಲುಗಳೇ ನಡೆಯುವುದಿಲ್ಲ. ಇನ್ನು ಈ ಬಣ್ಣಗಳಿಂದ ನಾನೇನು ಮಾಡಲಿ? ನನ್ನ ಬದುಕು ವ್ಯರ್ಥ ಎಂದನು ಸಿಟ್ಟಿನಿಂದ. ಮಧುಸೂದನವರು ಶಾಂತವಾಗಿ ನಕ್ಕು, ಸಾಗರ್ ಇಲ್ಲಿ ಕೇಳು, ನೀನು ನಿನ್ನ ಕಾಲುಗಳನ್ನು ಕಳೆದುಕೊಂಡಿರಬಹುದು, ಆದರೆ ನಿನ್ನ ಕಲ್ಪನಾಶಕ್ತಿಯನ್ನಲ್ಲ, ನಿನ್ನ ಕೈಗಳನ್ನು ಕಳೆದುಕೊಂಡಿಲ್ಲ, ನಿನ್ನ ಕಣ್ಣುಗಳ ದೃಷ್ಟಿಯನ್ನಲ್ಲ. ಚಿತ್ರ ಬಿಡಿಸಲು ಕಾಲುಗಳಲ್ಲ, ಸೃಜನಶೀಲ ಮನಸ್ಸು ಬೇಕು ಎಂದು ಮನವರಿಕೆಯ ಮಾತುಗಳನ್ನು ಹೇಳಿದರು. ಆ ಮಾತುಗಳು ಸಾಗರನ ಎದೆಗೆ ನಾಟಿದವು. ಮಧುಸೂದನ್ ಆತನನ್ನು ಬಲವಂತವಾಗಿ ತಮ್ಮ ಕೇಂದ್ರಕ್ಕೆ ಕರೆದುಕೊಂಡು ಹೋದರು. ಅಲ್ಲಿ ನಡೆದ ದೃಶ್ಯ ಸಾಗರನ ಕಣ್ಣು ತೆರೆಸಿತು. ಹುಟ್ಟಿನಿಂದ ಕೈಗಳೇ ಇಲ್ಲದ ಒಬ್ಬ ಯುವಕ ಬಾಯಲ್ಲಿ ಕುಂಚ ಹಿಡಿದು ಅದ್ಭುತವಾದ ಪೇಂಟಿಂಗ್ ಬಿಡಿಸುತ್ತಿದ್ದನು. ಕಣ್ಣು ಕಾಣದ ಇನ್ನೊಬ್ಬ ಯುವಕ ಕೇವಲ ಸ್ಪರ್ಶಜ್ಞಾನದಿಂದ ಅದ್ಭುತ ಸಂಗೀತವಾದ್ಯ ನುಡಿಸುತ್ತಿದ್ದನು. ಅವರನ್ನು ಕಂಡ ಸಾಗರನಿಗೆ ತನ್ನ ಯೋಚನಾಸ್ಥಿತಿಯ ಕಂಡು ತನಗೇ ನಾಚಿಕೆಯಾಯಿತು. ತನಗೆ ದೇವರು ಕೈಗಳನ್ನು ಕೊಟ್ಟಿದ್ದಾನೆ, ಆಲೋಚನಾ ಶಕ್ತಿಯನ್ನು ಕೊಟ್ಟಿದ್ದಾನೆ, ಆದರೂ ತಾನು ಸೋಲೊಪ್ಪಿಕೊಂಡಿದ್ದೇಕೆ ಎಂದು ಆತನಿಗೆ ಅರಿವಾಯಿತು. ಮರುದಿನವೇ ಸಾಗರ್ ತನ್ನ ವೀಲ್ ಚೇರನ್ನು ನೇರವಾಗಿ ತನ್ನ ಕೋಣೆಯ ಸ್ಟುಡಿಯೋಗೆ ತರಲು ಹೇಳಿದನು. ಧೂಳು ಹಿಡಿದಿದ್ದ ಕುಂಚವನ್ನು ಕೈಗೆತ್ತಿಕೊಂಡನು. ಆದರೆ ಆರಂಭದಲ್ಲಿ ಆತನ ಕೈಗಳು ನಡುಗುತ್ತಿದ್ದವು, ಸರಿಯಾಗಿ ಗೆರೆ ಎಳೆಯಲೂ ಆಗಲಿಲ್ಲ. ಆದರೂ ಆತ್ಮವಿಶ್ವಾಸ ಬಿಡಲಿಲ್ಲ. ದಿನವಿಡೀ ಅಭ್ಯಾಸ ಮಾಡಲಾರಂಭಿಸಿದನು. ತನ್ನ ನೋವನ್ನೆಲ್ಲ ಬಣ್ಣಗಳ ಮೂಲಕ ಬೋರ್ಡಿನ ಮೇಲೆ ಬಿಡಿಸಲಾರಂಭಿಸಿದನು. ವೀಲ್ ಚೇರ್ನಲ್ಲಿ ಕುಳಿತು ತನ್ನ ಕಲ್ಪನೆಗೆ ಜೀವ ತುಂಬಿದನು. ಆತನ ನೋವು ಈಗ ಶಕ್ತಿಯಾಗಿ ಮಾರ್ಪಟ್ಟಿತ್ತು. ಕೆಲವೇ ತಿಂಗಳುಗಳಲ್ಲಿ ಸಾಗರ್ ತನ್ನ ವೀಲ್ ಚೇರ್ನಲ್ಲಿ ಕುಳಿತು ಬದುಕಿನ ಅಲೆಗಳು ಎಂಬ ಹೆಸರಿನಲ್ಲಿ ಒಂದು ಅದ್ಭುತ ಕಲಾಸರಣಿಯನ್ನೇ ಸಿದ್ಧಪಡಿಸಿದ್ದನು. ಆ ಚಿತ್ರಗಳಲ್ಲಿ ವೀಲ್ ಚೇರ್ ಮೇಲಿದ್ದರೂ ಕೂಡ ಹಾರಾಡಲು ಹಂಬಲಿಸುವ ಪಕ್ಷಿಯೊಂದು ಕೇಂದ್ರಬಿಂದುವಾಗಿತ್ತು. ಒಂದು ವರ್ಷದ ನಂತರ ಬೆಂಗಳೂರಿನ ಪ್ರತಿಷ್ಠಿತ ಕಲಾ ಗ್ಯಾಲರಿಯಲ್ಲಿ ಸಾಗರನ ಕಲಾಕೃತಿಗಳ ಪ್ರದರ್ಶನ ಏರ್ಪಾಡಾಯಿತು. ರಾಜ್ಯದ ಮೂಲೆ ಮೂಲೆಯಿಂದ ಕಲಾಪ್ರೇಮಿಗಳು ಬಂದು ಆ ಚಿತ್ರಗಳನ್ನು ವೀಕ್ಷಿಸಿದರು. ಅಲ್ಲಿಗೆ ಬಂದ ಪ್ರತಿಯೊಬ್ಬರೂ ಸಾಗರನ ಕುಂಚದ ಕೈಚಳಕಕ್ಕೆ ಮಾರುಹೋದರು. ಚಕ್ರಕುರ್ಚಿ ಅಂದರೆ ವೀಲ್ ಚೇರ್ನಲ್ಲಿ ಕುಳಿತು ನಗುಮುಖದಿಂದ ಎಲ್ಲರನ್ನೂ ಸ್ವಾಗತಿಸುತ್ತಿದ್ದ ಸಾಗರನ ಕಣ್ಣುಗಳಲ್ಲಿ ಈಗ ಸೋಲಿನ ಕಾರ್ಮೋಡವಿರಲಿಲ್ಲ, ಬದಲಿಗೆ ಗೆಲುವಿನ ನಗು ಮಿನುಗುತ್ತಿತ್ತು. ಮುಖ್ಯಮಂತ್ರಿಗಳೇ ಸ್ವತಃ ಬಂದು ಸಾಗರ್ ಅವರನ್ನು ಬೆನ್ನು ತಟ್ಟಿ ರಾಜ್ಯಮಟ್ಟದ ಶ್ರೇಷ್ಠ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಅದೇ ವೇದಿಕೆಯಲ್ಲಿ ಮಾತನಾಡುತ್ತಿದ್ದ ಸಾಗರನ ಅಂತರಾತ್ಮದ ನುಡಿಗಳು ಸಭಿಕರ ಕಣ್ಣಲ್ಲಿ ಆನಂದ ಬಾಷ್ಪ ತಂದವು. ದೇವರು ನಮ್ಮ ದೇಹದ ಒಂದು ಭಾಗವನ್ನು ಕಿತ್ತುಕೊಂಡಾಗ ನಮ್ಮೊಳಗೇ ಇರುವ ಇನ್ನಷ್ಟು ದೊಡ್ಡ ಶಕ್ತಿಯನ್ನು ಜಾಗೃತಗೊಳಿಸುತ್ತಾನೆ. ಸೋಲು ನಮ್ಮನ್ನು ಮುಳುಗಿಸುವುದಿಲ್ಲ, ನಾವು ಬಿಟ್ಟುಕೊಡುವ ನಿರ್ಧಾರವೇ ನಮ್ಮನ್ನು ಮುಳುಗಿಸುತ್ತದೆ. ಇಂದು ಸಾಗರ್ ಕೇವಲ ಒಬ್ಬ ಚಿತ್ರಕಾರನಲ್ಲ, ಅಪಘಾತದಿಂದ ಕುಸಿದು ಹೋದ ನೂರಾರು ಯುವಕರ ಬಾಳಿಗೆ ಆಶಾಕಿರಣವಾಗಿ, ನೊಂದ ಮನಸ್ಸುಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ಬದುಕು ನಡೆಸುತ್ತಿದ್ದಾನೆ. ಆದ್ದರಿಂದ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದಾಗ ಎದೆಗುಂದದೆ ಧೈರ್ಯದಿಂದ ಎದುರಿಸಿ ಮುನ್ನಡೆಯುವ ಛಲವನ್ನು ಬೆಳೆಸಿಕೊಳ್ಳಬೇಕು, ಛಲಮೆರೆದ ವ್ಯಕ್ತಿಗಳಾಗಿ ಬಾಳಬೇಕು. ಶ್ರೀ ಪುರಂದರದಾಸರು ಹೇಳಿರುವಂತೆ ಈಸಬೇಕು, ಇದ್ದು ಜಯಿಸಬೇಕು, ಜೀವನದ ಕಷ್ಟಗಳನ್ನು ಎದುರಿಸಿ ಗೆಲ್ಲಬೇಕು ಎಂಬ ತತ್ವವನ್ನು ಅರಿಯಬೇಕು. ಆಗ ಮಾತ್ರ ನಮ್ಮ ಕನಸಿನ ಲೋಕವನ್ನು ನನಸು ಮಾಡಲು ಸಾಧ್ಯ.
1: ಹಾ ಪ್ರಿಯ ಕೇಳುಗರೆ, ಕಥೆಯ ನೀತಿ ಗೊತ್ತಾಯ್ತಲ್ವಾ? ದೇವರು ನಮ್ಮಿಂದ

ನಾವು ಒಂದನ್ನು ಕಸಿದುಕೊಂಡರೆ ಇನ್ನೊಂದು ಕೊಡಮಾಡುವನು. ಅದರಲ್ಲಿ ನಾವು ನಮ್ಮ ಪ್ರತಿಭೆಯನ್ನು ಬೆಳೆಸಿಕೊಂಡು ಸಾರ್ಥಕ ಮಾಡಿಕೊಂಡು ಸುಖವಾಗಿ ಸಂತೋಷವಾಗಿ ಬಾಳ್ಬೇಕ ಅನ್ನುವುದೇ ಕಥೆಯ ನೀತಿಯಾಗಿತ್ತು. ನಿಮಗೆ ಹೇಗನ್ನಿಸ್ತು ಹೇಳ್ತಿರಲ್ಲ? ಇದುವರೆಗೆ ಕನಸಿನ ಲೋಕ ಕಥೆ ಕೇಳಿದಿರಿ. ಬರೆದು ಪ್ರಸ್ತುತಪಡಿಸಿದವರು ರುದ್ರಮ್ಮ ಗಿಡ್ಡಪ್ಕೋಳ್.

ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

0: ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಭಾವಗೀತೆಯನ್ನು ಕೇಳಿದಿರಿ. ಈಗ ಸಮಯ ಬೆಳಗಿನ 7:30:25.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭ.

ಕೇಳುಗರೇ ಗಮನಿಸಿ, ನಾವು ಮಾಡಿದ ಒಳ್ಳೆಯ ಕೆಲಸಕ್ಕೆ ಪ್ರತಿಫಲ ಸಿಗುತ್ತದೆಯೇ ಎಂಬ ನಿರೀಕ್ಷೆಗಿಂತ ನಮ್ಮಿಂದ ಯಾರಿಗಾದರೂ ಒಳಿತಾಗಲಿ ಎಂಬ ಮನಸ್ಸೇ ಶ್ರೇಷ್ಠ.

ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 7:33:25. ಇನ್ನು ಮುಂದೆ ಸರಿಯಾಗಿ 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಗೀತಾ ಜೈಶಂಕರ್. ಮುಖ್ಯಾಂಶಗಳು. 2019 2026 ಪರಾರಿಯಾಗಿದ್ದ 288 ಅಪರಾಧಿಗಳು ವಿದೇಶಗಳಿಂದ ಭಾರತಕ್ಕೆ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರೈತರ ಆದಾಯ ಹೆಚ್ಚಳಕ್ಕೆ ದತ್ತಾಂಶ ಆಧಾರಿತ ಯೋಜನೆ ಅಳವಡಿಸಿಕೊಳ್ಳುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ.

0: ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ ಎರಡನೇ ಕಮಾಂಡರ್ಗಳ ಸಮ್ಮೇಳನ. ಹಾಗೂ ಏಷ್ಯನ್ ಗೇಮ್ಸ್ ಗೆಲುವಿನ ಓಟ ಮುಂದುವರೆಸಿದ ಭಾರತ. ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಕ್ರೀಡಾಪಟುಗಳಿಂದ ಪದಕ ಬೇಟೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಎಲ್ಲ ರೀತಿಯ ಭಯೋತ್ಪಾದನೆ ವಿರುದ್ದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಅನುಸರಿಸುತ್ತಿದೆ. 2019 2026 ಪರಾರಿಯಾಗಿದ್ದ 288 ಅಪರಾಧಿಗಳನ್ನು 36 ದೇಶಗಳಿಂದ ಭಾರತಕ್ಕೆ ವಾಪಸ್ ಕರೆತರಲಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಪ್ರಹಾರ್ ಭಯೋತ್ಪಾದನೆ ನಿಗ್ರಹ ನೀತಿ ಮತ್ತು ಕಾರ್ಯತಂತ್ರ ಕುರಿತ ಸಮ್ಮೇಳನ ಉದ್ದೇಶಿಸಿ ಮಾತನಾಡಿದ ಅವರು, ಭಯೋತ್ಪಾದನೆ ಕುರಿತ ಘಟನೆಗಳ ನಿರಂತರ ವಿಶ್ಲೇಷಣೆ ನಡೆಸಿ ಮುಂದಿನ 10 ವರ್ಷಗಳಿಗೂ ಪರಿಣಾಮಕಾರಿ ಪ್ರಹಾರ್ ಕಾರ್ಯತಂತ್ರ ರೂಪಿಸುವ ಅಗತ್ಯವಿದೆ. ಪೊಲೀಸ್ ಠಾಣೆ ಮಟ್ಟದವರೆಗೂ ಈ ಕಾರ್ಯತಂತ್ರವನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಕರೆ ನೀಡಿದರು. ಸಮ್ಮೇಳನದಲ್ಲಿ ಭಯೋತ್ಪಾದನೆ ತಡೆ, ತ್ವರಿತ ಪ್ರತಿಕ್ರಿಯೆ, ಆಂತರಿಕ ಸಾಮರ್ಥ್ಯಗಳ ಬಲವರ್ಧನೆ, ಮಾನವ ಹಕ್ಕುಗಳ ರಕ್ಷಣೆ, ಭಯೋತ್ಪಾದನೆಗೆ ಪೂರಕ ಪರಿಸ್ಥಿತಿಗಳ ನಿರ್ಮೂಲನೆ, ಅಂತಾರಾಷ್ಟೀಯ ಸಹಕಾರ ಮತ್ತು ಪುನಶ್ಚೇತನ ಹಾಗೂ ಸ್ಥಿತಿಸ್ಥಾಪಕತೆ ಸೇರಿದಂತೆ 7 ಪ್ರಮುಖ ಅಂಶಗಳ ಕುರಿತು ಚರ್ಚಿಸಲಾಯಿತು. ಈ ಸಂದರ್ಭದಲ್ಲಿ ವಿದೇಶದಲ್ಲಿರುವ ಪರಾರಿಯಾಗಿರುವ ಅಪರಾಧಿಗಳನ್ನು ಭಾರತಕ್ಕೆ ಕರೆತರಲು ಪ್ರಯತ್ನಗಳನ್ನು ತ್ವರಿತಗೊಳಿಸಲು ಸಹಾಯಕವಾಗುವ ನಿಟ್ಟಿನಲ್ಲಿ ನೂತನ ಪೋರ್ಟಲ್ಗೆ ಸಚಿವ ಅಮಿತ್ ಶಾ ಚಾಲನೆ ನೀಡಿದರು. ಸಮನ್ವಯದ ಯೋಜನೆ, ವೈಜ್ಞಾನಿಕ ಮೌಲ್ಯಮಾಪನ ಮತ್ತು ಕ್ಷೇತ್ರ ಮಟ್ಟದ ನಿಕಟ ಮೇಲ್ವಿಚಾರಣೆಯ ಮೂಲಕ ಹಿಂಗಾರು ಹಂಗಾಮಿನ ಸಿದ್ದತೆಗಳನ್ನು ಪೂರ್ಣಗೊಳಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಕೃಷಿ ಸಮ್ಮೇಳನ ರಬಿ ಅಭಿಯಾನ 2026 ಉದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ಬದಲಾವಣೆ, ತೀವ್ರ ಮಳೆ ಮತ್ತು ನೀರಿನ ಕೊರತೆಯಂತಹ ಸವಾಲುಗಳ ನಡುವೆ ಆಹಾರ ಭದ್ರತೆ ಹಾಗೂ ರೈತರ ಆದಾಯ ಹೆಚ್ಚಳಕ್ಕೆ ಸಾಂಪ್ರದಾಯಿಕ ವಿಧಾನಗಳ ಬದಲಾಗಿ ದತ್ತಾಂಶ ಆಧಾರಿತ ಯೋಜನೆ ಮತ್ತು ಕೇಂದ್ರ ರಾಜ್ಯಗಳ ನಡುವೆ ಬಲವಾದ ಸಮನ್ವಯದ ಅಗತ್ಯವಿದೆ ಎಂದು ಪ್ರತಿಪಾದಿಸಿದರು. ದ್ವಿದಳ ಧಾನ್ಯಗಳು ಮತ್ತು ಎಣ್ಣೆಕಾಳುಗಳ ಬೆಳೆಗಳನ್ನು ಉತ್ತೇಜಿಸುವಂತೆ, ವಿಶೇಷವಾಗಿ ಭತ್ತದ ಕೃಷಿಯ ನಂತರ ಖಾಲಿ ಉಳಿಯುವ ಭೂಮಿಯಲ್ಲಿ ಇವುಗಳನ್ನು ಬೆಳೆಯುವಂತೆ ಸಚಿವರು ಸಲಹೆ ನೀಡಿದರು. ರಸಗೊಬ್ಬರಗಳ ಅತಿಯಾದ ಬಳಕೆಯು ಕೃಷಿ ವೆಚ್ಚವನ್ನು ಹೆಚ್ಚಿಸುವುದಲ್ಲದೆ ಮಣ್ಣಿನ ಆರೋಗ್ಯದ ಮೇಲೂ ಪರಿಣಾಮ ಬೀರಬಹುದು. ಹಾಗಾಗಿ ರಸಗೊಬ್ಬರಗಳ ಸಮತೋಲಿತ ಬಳಕೆಯ ಅಗತ್ಯವಿದೆ ಎಂದರು. ಪ್ರತಿ ರಾಜ್ಯದಲ್ಲಿಯೂ ಬೆಳೆ ಪರಿಸ್ಥಿತಿ, ಬಿತ್ತನೆಯ ಪ್ರಗತಿ, ಕೀಟ ಮತ್ತು ರೋಗಗಳ ಬಾಧೆ ಹಾಗೂ ಮಾರುಕಟ್ಟೆ ದರಗಳ ಬಗ್ಗೆ ಸಾಪ್ತಾಹಿಕ ಮೇಲ್ವಿಚಾರಣೆ ನಡೆಸುವಂತೆ ಅಧಿಕಾರಿಗಳಿಗೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಇಂದಿನಿಂದ ಅಕ್ಟೋಬರ್ 5ರವರೆಗೆ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದಾರೆ. ಜಿ20 ವಾಣಿಜ್ಯ ಸಚಿವರ ಸಭೆಯಲ್ಲಿ ಭಾಗವಹಿಸಲಿರುವ ಅವರು ವಿವಿಧ ದೇಶಗಳ ವಾಣಿಜ್ಯ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಅಮೆರಿಕ ದ್ವಿಪಕ್ಷೀಯ ವಾಣಿಜ್ಯ ಒಪ್ಪಂದವನ್ನು ಮುಂದುವರೆಸುವುದು ಹಾಗೂ ಮಧ್ಯಂತರ ಒಪ್ಪಂದವನ್ನು ಅಂತಿಮಗೊಳಿಸುವ ಕುರಿತು ಅಮೆರಿಕದ ವಾಣಿಜ್ಯ ಪ್ರತಿನಿಧಿಗಳೊಂದಿಗೆ ಚರ್ಚಿಸಲಿದ್ದಾರೆ. ಪ್ರಮುಖ ಅಮೆರಿಕನ್ ಕಂಪನಿಗಳ ಮುಖ್ಯಸ್ಥರು, ಉದ್ಯಮಿಗಳು ಮತ್ತು ನವೋದ್ಯಮಗಳ ಪ್ರತಿನಿಧಿಗಳೊಂದಿಗೂ ಸಚಿವರು ಸಭೆ ನಡೆಸಲಿದ್ದಾರೆ. ಭಾರತದಲ್ಲಿ ಹೂಡಿಕೆ ಮತ್ತು ಉತ್ಪಾದನೆಗೆ ಇರುವ ಅವಕಾಶಗಳನ್ನು ಅವರು ಪ್ರಸ್ತಾಪಿಸಲಿದ್ದಾರೆ. ಇದೇ ವೇಳೆ ಭಾರತೀಯ ಸಮುದಾಯವನ್ನು ಪ್ರತಿನಿಧಿಸುವ ವೃತ್ತಿಪರ ಸಂಘಟನೆಗಳೊಂದಿಗೆ ಸಚಿವ ಪಿಯೂಷ್ ಗೋಯಲ್ ಸಂವಾದ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ ಎರಡನೇ ಕಮಾಂಡರ್ಗಳ ಸಮ್ಮೇಳನ ನಡೆಯಲಿದೆ. 3 ದಿನಗಳ ಸಮ್ಮೇಳನದಲ್ಲಿ ನೌಕಾಪಡೆಯ ಹಿರಿಯ ಅಧಿಕಾರಿಗಳು, ಕಾರ್ಯಾಚರಣೆ ಮತ್ತು ವಲಯ ಕಮಾಂಡರ್ಗಳು ಭಾಗವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ ಸೇನಾ ಕಾರ್ಯತಂತ್ರದ ಮಟ್ಟದಲ್ಲಿ ನೌಕಾಪಡೆಯ ಕಾರ್ಯಾಚರಣಾ ಸನ್ನದ್ದತೆಯನ್ನು ಸಮಗ್ರವಾಗಿ ಪರಿಶೀಲಿಸಲಾಗುವುದು. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಸಂಘರ್ಷಗಳ ಹಿನ್ನೆಲೆಯಲ್ಲಿ ಇಂಧನ ಭದ್ರತೆ ಸೇರಿದಂತೆ ಭಾರತದ ಸಾಗರ ಹಿತಾಸಕ್ತಿಗಳ ರಕ್ಷಣೆಯಲ್ಲಿ ನೌಕಾಪಡೆಯ ಕೊಡುಗೆಯ ಬಗ್ಗೆಯೂ ಚರ್ಚಿಸಲಾಗುವುದು ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಸಮ್ಮೇಳನದ ಉದ್ಘಾಟನಾ ದಿನವಾದ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕಮಾಂಡರ್ಗಳನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇದೇ ವೇಳೆ ರಕ್ಷಣಾ ಪಡೆಗಳ ಮುಖ್ಯಸ್ಥರು ಹಾಗೂ ಭೂಸೇನಾ ಮುಖ್ಯಸ್ಥರು ನೌಕಾಪಡೆ ಕಮಾಂಡರ್ಗಳೊಂದಿಗೆ ಸಂವಾದ ನಡೆಸಿ 3 ರಕ್ಷಣಾ ಪಡೆಗಳ ನಡುವಿನ ಸಮನ್ವಯ ಮತ್ತು ಏಕೀಕರಣವನ್ನು ಮತ್ತಷ್ಟು ಬಲಪಡಿಸಲಿದ್ದಾರೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ

0: ಎಐಆರ್ ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತ ಒಂದು ನೋಟ ಇಲ್ಲಿದೆ. 2021 ಪ್ರಾರಂಭವಾದ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. ಸ್ಪಷ್ಟ ದಾಖಲೆಗಳಿಲ್ಲದ ಭೂಮಿ ಸುಲಭವಾಗಿ ಆರ್ಥಿಕ ಆಸ್ತಿಯಾಗಲು ಸಾಧ್ಯವಿಲ್ಲ. ಹಾಗಾಗಿ ಗ್ರಾಮಗಳಲ್ಲಿ ಜನಸಂಖ್ಯೆಯ ಪ್ರದೇಶಗಳ ಹೆಚ್ಚಿನ ನಿಖರತೆಯ ನಕ್ಷೆಯು ಕಾನೂನುಬದ್ದವಾಗಿ ಗುರುತಿಸಲ್ಪಟ್ಟ ಆಸ್ತಿ ದಾಖಲೆಗಳನ್ನು ಸೃಷ್ಟಿಸುತ್ತದೆ, ಗಡಿಗಳನ್ನು ಸ್ಪಷ್ಟಪಡಿಸುತ್ತದೆ ಹಾಗೂ ವಿವಾದಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಸಮೀಕ್ಷೆಗಳು 5 ಸೆಂಟಿಮೀಟರ್ ವರೆಗಿನ ನಿಖರತೆಯನ್ನು ಸಾಧಿಸಬಹುದು. 2026 ಆಗಸ್ಟ್ ಹೊತ್ತಿಗೆ 330,000 ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 197,000 ಗ್ರಾಮಗಳಿಗೆ 3,24,00,000 ಆಸ್ತಿ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದ್ದು 2,72,00,000 ಆಸ್ತಿ ಮಾಲೀಕರಿಗೆ ವಿತರಿಸಲಾಗಿದೆ. ಈ ರೂಪಾಂತರವು ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನಲ್ಲಿ ಭಾರತ ಪದಕಗಳನ್ನು ಗೆಲ್ಲುವ ತನ್ನ ಓಟವನ್ನು ಮುಂದುವರೆಸಿದೆ. ಪುರುಷರ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ಭಾರತ 2 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಯಶ್ವೀರ್ ಸಿಂಗ್ 85.72 ಮೀಟರ್ಗಳ ವೈಯಕ್ತಿಕ ಶ್ರೇಷ್ಠ ಸಾಧನೆಯೊಂದಿಗೆ ಬೆಳ್ಳಿ ಪದಕ ಗೆದ್ದರೆ ರೋಹಿತ್ ಯಾದವ್ 84.35 ಮೀಟರ್ಗಳ ಎಸೆತದೊಂದಿಗೆ ಕಂಚಿನ ಪದಕ ಪಡೆದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಶ್ರೀಶಂಕರ್ ಮುರಳಿ 8.07 ಮೀಟರ್ಗಳ ಅತ್ಯುತ್ತಮ ಸಾಧನೆಗಳೊಂದಿಗೆ ಬೆಳ್ಳಿ ಪದಕ ಗೆದ್ದರು. ಪುರುಷರ 1,500 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಗುಲ್ವೀರ್ ಸಿಂಗ್ ಕೂಡ ಮತ್ತೊಂದು ಬೆಳ್ಳಿ ಪದಕವನ್ನು ತಮ್ಮ ಖಾತೆಗೆ ಸೇರಿಸಿಕೊಂಡರು. ಅವರು ಈ ಮೊದಲು ಪುರುಷರ 10,000 ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ವಿಜೇತರಾಗಿದ್ದರು. ಶೂಟಿಂಗ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಇಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದರು. 21 ವರ್ಷದ ಭಾರತೀಯ ಶೂಟರ್ 38 ಅಂಕಗಳೊಂದಿಗೆ 2ನೇ ಸ್ಥಾನ ಪಡೆದರು. ಮಹಿಳೆಯರ 5,000 ಮೀಟರ್ ಓಟದಲ್ಲಿ ಪರುಲ್ ಚೌಧರಿ ಈ ಕ್ರೀಡಾಕೂಟದ ತಮ್ಮ 2ನೇ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಅವರು ಈ ಹಿಂದೆ ಮಹಿಳೆಯರ 3,000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ 3ನೇ ಸ್ಥಾನ ಪಡೆದಿದ್ದರು. ವಿದ್ಯಾರಾಮರಾಜ್ ಕೂಡ ಮಹಿಳೆಯರ 400 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದರು. ಜೊತೆಗೆ ಹೊಸ ರಾಷ್ಟೀಯ ದಾಖಲೆಯನ್ನು ನಿರ್ಮಿಸಿದರು. ಅವರು 54.75 ಸೆಕೆಂಡ್ಗಳಲ್ಲಿ ಗುರಿ ತಲುಪಿ 3ನೇ ಸ್ಥಾನ ಪಡೆದರು. ಕುರಾಶ್ ಸ್ಪರ್ಧೆಯ ಮಹಿಳೆಯರ 78 ಕೆಜಿ ವಿಭಾಗದಲ್ಲಿ ಪಿಂಕಿ ಬಲ್ಹಾರ 3ನೇ ಸ್ಥಾನ ಪಡೆಯುವ ಮೂಲಕ ಭಾರತಕ್ಕೆ ಮತ್ತೊಂದು ಕಂಚಿನ ಪದಕ ತಂದುಕೊಟ್ಟರು. ಇನ್ನೊಂದೆಡೆ ಭಾರತೀಯ ಪುರುಷರ ಕ್ರಿಕೆಟ್ ತಂಡ ಮೈದಾನಕ್ಕಿಳಿಯದೆಯೇ ಸೆಮಿಫೈನಲ್ಗೆ ಪ್ರವೇಶಿಸಿತು. ಪ್ರಸ್ತುತ ಭಾರತ ಏಷ್ಯನ್ ಗೇಮ್ಸ್ನ ಪದಕ ಪಟ್ಟಿಯಲ್ಲಿ 12ನೇ ಸ್ಥಾನದಲ್ಲಿದ್ದು ಒಟ್ಟು 45 ಪದಕಗಳನ್ನು ಗೆದ್ದಿದೆ. ಇದರಲ್ಲಿ 4 ಚಿನ್ನ, 20 ಬೆಳ್ಳಿ ಮತ್ತು 21 ಕಂಚು ಸೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 2019-2026 ಪರಾರಿಯಾಗಿದ್ದ 288 ಅಪರಾಧಿಗಳನ್ನು ವಿದೇಶಗಳಿಂದ ಭಾರತಕ್ಕೆ ಕರೆತರಲಾಗಿದೆ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ರೈತರ ಆದಾಯ ಹೆಚ್ಚಳಕ್ಕೆ ದತ್ತಾಂಶ ಆಧಾರಿತ ಯೋಜನೆ ಅಳವಡಿಸಿಕೊಳ್ಳುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ನವದೆಹಲಿಯಲ್ಲಿ ಇಂದಿನಿಂದ ಭಾರತೀಯ ನೌಕಾಪಡೆಯ 2ನೇ ಕಮಾಂಡರ್ಗಳ ಸಮ್ಮೇಳನ. ಹಾಗೂ ಏಷ್ಯನ್ ಗೇಮ್ಸ್ ಗೆಲುವಿನ ಓಟ ಮುಂದುವರೆಸಿದ ಭಾರತ, ವಿವಿಧ ಸ್ಪರ್ಧೆಗಳಲ್ಲಿ ಭಾರತೀಯ ಕ್ರೀಡಾಪಟುಗಳಿಂದ ಪದಕ ಭೇಟೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 12ಕ್ಕೆ.
3: ಆಕಾಶವಾಣಿ ವಿಜಯಪುರ, ಸಮಯ 7:45 ಸೆಕೆಂಡುಗಳು. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಪಕ್ಕದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಆರಂಭದಲ್ಲಿ ಆಲಿಸಿ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಯಲ್ಲಿ ಮರ್ಯಾದೆ ಮಹಲು ಚಿತ್ರದ ಗೀತೆ.

0: ಎಲ್ಐಸಿ ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್. ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್, ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ಸ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
0: ಎಲ್ಐಸಿ, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಇನ್ನು ಮುಂದೆ ಕೇಳಿ, ಮೂರು ಜನ್ಮ ಚಿತ್ರದ ಗೀತೆ, ಹಾಡಿದ ಕಲಾವಿದರು ಎಸ್ ಜಾನಕಿ ಮತ್ತು ಎಸ್ ಪಿ ಶೈಲಜಾ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 7:59:12. ಇನ್ನು ಮುಂದೆ ಸರಿಯಾಗಿ 8:00 ಹಿಂದಿಯಲ್ಲಿ ಹಾಗೂ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಏನ್ ಮಾಡ್ಲಿ? ಸರಿ ಸರಿ, ಮೊದ್ಲ ಅಡಿಗೆ ಎಲ್ಲ ಮಾಡ್ಕೊಳ್ತೀನಿ, ಅತ್ತಿ ಮಾವಗ ಊಟಕ್ಕೆ ಕೊಡ್ತೀನಿ, ಹುಡುಗರಿಗೆ ಟಿಫಿನ್ ಬೇರೆ ಕೊಟ್ಟು ಬರಬೇಕು, ಅದನ್ನೆಲ್ಲ ಮಾಡಿ ಅಷ್ಟೊತ್ತನ ಸಾಕು ಸಾಕಾಗಿ ಹೋಗ್ತದೆ. ಬಾಂಡೆ ತೊಳಿಬೇಕು, ಬಟ್ಟೆ ಒಗಿಬೇಕು, ಪರ್ಸಿ ಒರೆಸ್ಬೇಕು. ಅಬ್ಬಾ ಬಾ ಬಾ ಬಾ, ಕೆಲಸ ನೆನೆಸ್ಕೊಂಡ್ರೇ ಮೈ ಜುಮ್ ಅಂತದ.
1: ಹೌದಾ, ಎಲ್ಲಿದ್ಯಾ ಅಂದೆ?
2: ಹಾ, ಏನ್ರಿ ಬಂದ್ರೆ?
1: ತೋ ತೋ ತೋ ತೋ, ಸಾಕಾಗಿ ಬಿಟ್ಟದಪ್ಪ ಅವನ ಆಫೀಸ್ ನಾಗ ಕೆಲಸ, ದಿನ ಮಾಡ್ ಮಾಡ್ ಮಾಡ್ ಸಾಕಾಗ್ಯದ.
2: ಆತು, ಕೈಕಾಲ್ ಮುಖ ತೊಳ್ಕೋರಿ, ಚಾ ಮಾಡ್ತೀನಿ, ಆಮೇಲೆ ಹೊರಗಡೆ ಹೋಗೋಣ ಅಂತ ಹೇಳಿದ್ನಲ್ಲ ಗುಡಿಗೆ. ಯಾಕ್ರಿ ಮುಂಜಾನೆ ಹೇಳಿ, ನೆನಪು ಹರಿದ್ರೆ?
1: ಇಲ್ಲ ಇಲ್ಲ, ಗುಡಿಗೆ ಅಂದಿದ್ದಿಲ್ಲ, ಗುಡಿಗೆ ಅಂದಿದ್ದಿ. ಹೌದು,
2: ಕೈಕಾಲ್ ಮುಖ ತೊಕ್ಕೋರಿ, ಚಾ ಕುಡಿಯುವಂತ್ರಿ, ಒಂಚೂರು ಏನಾರ ತಿಂದು ಹೋಗೋಣ್ರಿ.

0: ಈಗನಾ ನಾ ಹೋಗಿ ಬರ್ತೀನಿ ನೋಡು. ಮತ್ತ
1: ಆಯ್ತು ಹೋಗಿ ಬರ್ರಿ, ಮತ್ತ ಲಘು ಬರ್ರಿ ಇವತ್ತು ಸಂಜೆ ಮುಂದ.
0: ಆಯ್ತಾಯ್ತು, ಆಫೀಸ್ನಾಗ ಕೆಲಸ ಮುಗಿಲಿ ಬರು.
1: ಆಯ್ತು ಗುಡಿಗೆ ಹೋಗುದ ದರಿ ಮರಿ ಬೇಡ್ರಿ.
0: ಆಯ್ತಾಯ್ತು, ಇನ್ನು ದೇವ್ರೊಬ್ರ. ಆಯ್ತ ಬರ್ತೀನಿ ತೋ ಸಂಜೆನಾಗ.
1: ಆಯ್ತಾಯ್ತು ಹೋಗಿ ಬರ್ರಿ.
2: ಅಲ್ಲ ಇವತ್ತು ಹೆಂಗೂ ನಾನು ಗುಡಿಗೆ ಹೋಗೋಣ ಅಂತ ಹೇಳೀನಿ. ಇವತ್ತು ನಮ್ಮ ಮ್ಯಾರೇಜ್ ಆನಿವರ್ಸರಿ ಬೇರೆ, ಅದಕ್ಕೆ ಇವತ್ತು ಏನು ಒಂದು 12 ವರ್ಷದಿಂದ ನನ್ನ ಮನಸ್ಸಿನಾಗ ಎಲ್ಲ ಒತ್ತಿಟ್ಕೊಂಡು ಕೂತೀನಿ, ಅದನ್ನೆಲ್ಲ ಇವತ್ತು ಇವ್ರ ಮುಂದೆ ಹೇಳಬೇಕು ಅಂತ ಅಂದ್ಕೊಂಡಿನಿ. ಹೇಳೋ ಬ್ಯಾಡೋ, ಏನು ಮಾಡಲಿ ಏನು ಮಾಡಲಿ.

0: ಅಬ್ಬಾ, ಈ ದೇವ್ರ ಗುಡಿಯಾಗ ಬಂದ್ರ ಅದೇನೋ ಅಪ್ಪ, ಮನಸ್ಸು ಒಂಥರ ಶಾಂತ ಆಗಿಬಿಡ್ತೈತೋ. ಆ ಊದಿನ ಕಡ್ಡಿ, ಆ ಪೂಜಾರಿ ಶಬ್ದ, ಆ ಮಂತ್ರ ಘೋಷ, ಅಬ್ಬಾಬಾಬ, ಕೇಳಿದ್ರ ಮನಸ್ಸು ಒಂಥರ ತೃಪ್ತಿ ಆದಂಗೆ ಆಗ್ತದ. ಮತ್ತು ಜೀವನದಾಗಿನ ಎಲ್ಲ ಜಂಜಟಗಳು ನೆನಪು ಹಾರ್ಲಾಕ ಒಂದು ಜಾಗ ಅಂದ್ರೆ ಇದೊಂದು ದೇವಸ್ಥಾನ ನೋಡಿ.
1: ಹ್ಞೂ ನೋಡ್ರಿ, ಮತ್ತೆ ಮುಂಜಾನೆ ಎಷ್ಟು ಆ ದೇವ್ರ ಗುಡಿಗೊಂದು ಹೋಗ್ಬೇಕಾ, ಇನ್ನು ದೇವ್ರಬ್ಬವ ಇನ್ನಂತೇಳಿ ಅನ್ನಾಕತ್ತಿದ್ರಿ?
0: ಅಲ್ಲಲ್ಲ, ಅದು ಹೊರಗಿರ್ತೀವಲ್ಲ ಅವಾಗ ಒಂಥರ ಟೆನ್ಷನ್, ಇಲ್ಲಿ ಬಂದ್ಬಳಕ ಎಲ್ಲ ಟೆನ್ಷನ್ ಮುಗಿದಿರ್ತೈತೆ ನೋಡು, ಮನಸ್ಸು ಒಂದು ಸ್ವಲ್ಪ ಶಾಂತ ಅನಿಸ್ತದ.
1: ಅಲ್ರಿ ಮತ್ತೆ ಹೆಂಗೂ ಮನಸ್ಸು ಹಗುರದ, ಶಾಂತ ದಿನಿ ಅಂತ ಹೇಳಕತ್ತೀರಿ.
0: ಹ್ಞೂ
1: ನೋಡ್ರಿ, ಮತ್ತೆ ನಾನು ಬಿ ಎಡ್ ಮಾಡ್ಕೊಂಡಿನಿ, ಮದುವೆ ಆಗಿ ನಮ್ದು 12 ವರ್ಷ ಆತು. ಹುಡುಗರು ದೊಡ್ಡ ಆಗ್ಯಾವ, ಆಮೇಲೆ ಹೆಂಗೂ ಹಂಗು ಹಿಂಗು ಮಾಡಿ 10-11 ರೊಳಗ ಕೆಲ್ಸಾನು ಮುಗ್ದು ಹೋಗ್ತದರಿ. ಅದಕ್ಕ ನಾನು ಏನಾರ ಮಾಡ್ಬೇಕು ಅಂತ ಅನ್ಕೊಂಡಿನಿ.
0: ಅಂದ್ರ ನೀ ಕೆಲ್ಸ ಮಾಡಕಿ?
1: ಯಾಕ್ರಿ, ಯಾಕ್ ಮಾಡಬಾರ್ದು?
0: ಅಲ್ಲ, ನಿನ್ ಕೆಲ್ಸ ಎದ್ರ ಸಂಬಂಧ ಅದು ಬೇಕಲ್ಲ, ಅಪ್ಪ ಅವ ಮನ್ಯಾಗ ಅದಾರ, ಅವ್ರಿಗೆ ನೋಡ್ಕೊಂಡು ಹೋದ್ರೆ ಸಾಕಲ್ಲ, ಇನ್ನೇನ್ ಬೇಕು ಇದಕ್ಕೇನು ಹೆಚ್ಚಿಗೆ?
1: ಆತ್ರಿ, ನಾನು ಅದನ್ನು ಮಾಡ್ತೀನಲ್ಲ, ಇಲ್ಲೆಲ್ಲ ಅಂದಿನಿ.
0: ಉದ್ಯೋಗಮ್ಮ ಪುರುಷ ಲಕ್ಷಣಮ್ಮ ಅಂತ ಅಂತಾರ ದೊಡ್ಡವ್ರು. ಈಗ ನಾವು ಮಾಡಾಕತ್ತೀವಿ, ಅದೇನ ಅಂತಾರಲ್ಲ, ಗಂಡ್ಸ ಕುಂತ್ ಕೆಟ್ಟ, ಹೆಂಗ್ಸ ತಿರುಗಿ ಕೆಟ್ಲು ಅಂತ ಹೇಳಿ.
1: ಅಲ್ಲರಿ, ಒಂದ್ ಚೂರಾದ್ರೂ ನೀವು ನನ್ನ ಹೆಂಡತಿಗೆ ಏನ್ ಬೇಕು, ಆಕೆ ಆಸೆ ಆಕಾಂಕ್ಷೆಗಳೇನು ಅನ್ನೋದ್ರ ಬಗ್ಗೆ ಒಮ್ಮೆ ವಿಚಾರ ಮಾಡಿರೇನು? ನಿನ್ಗೆ ಏನ್ ಬೇಕು ಅನ್ನೋದು ನೀವು ಕೇಳಿರೇನು ನನಗ?
0: ಅಲ್ಲ, ನಿನ್ ಕಡಿಮರಿ ಏನಾಗ್ಯದ ತಿನ್ ಮನ್ಯಾಗ?
1: ನನ್ಗೆ ಒಪ್ಪಿಗೆ ಕೊಡ್ರಲ್ಲ, ಹಿಂದೆ ಎಷ್ಟೋ ಸಲ ಕೇಳಿನಿ ನಾ ನಿಮಗ, ಬರೀ ಹಿಂಗೇ ಮಾಡ್ಕೊತ ಬಂದಿರಿ ನೀವು ನನ್ ಜೊತೆ.
0: ಹೊಗ್ಗೋ, ನಮಗ ಕೆಲಸ ಬಿಡಿಸಿರ್ ಸಾಕ ಅನ್ನಂಗಾಗ್ಯದ. ಯಾವಾಗ ಕೆಲಸ ಮುಗಿಸ್ ಬಂದ್ ಮನ್ಯಾಗ ಕೂತೇನಪ್ಪ, ನಾಳೆ ಸುಟ್ಟಿದ್ರ ಸಾಕತ್ತದ ಜೀವ? ಈಕಿ ನೋಡ್ರ ಕೆಲಸ ಮಾಡ್ದಪ್ಪ, ಇದೊಂಥರ ವಿಚಿತ್ರ ಮಾರ.
1: ನನಗೆ ನೀವು ಒಪ್ಪಿಗೆ ಕೊಡಂಗ್ ಕಾಣಂಗಿಲ್ಲ. ಇಲ್ಲಿ ಆಯ್ತಾಯ್ತು ನಡ್ರಿ, ಹೋಗುಣ ನಡ್ರಿ ಲಗುನ.
0: ಆಯ್ತು ಬಿಡು ಮಾರ, ಆಯ್ತಿ ನೋಡೋಣತ್ತ, ಈಗ ಸದ್ಯ ತಲೆ ಕೆಡಿಸ್ಬೇಡ ನೋಡಿ, ಮನೆ ಹೋಗು ನಡಿ ಮೊದಲು.
1: ಆಯ್ತಾಯ್ತಾಯ್ತು.
2: ಏಯ್ಯಪ್ಪು,
0: ಅಲ್ಲಿ ಹೋದಸ್ತು ಎಷ್ಟು ದಿನ ಆಯ್ತು, ಏನು ಸುದ್ದಿ? ಊರಿಗೆ ಹೋದವ ಅಲ್ಲ ಮರ, ಬೆಂಗ್ಳೂರಿಗೆ ಹೋಗಿಸಿ ಏನು ನೆನಪೇ ಹಾರಿಬಿಟ್ಟೆ ಹೆಂಗೆ ನಮಗೆ?
2: ಏನಿಲ್ಲಪ್ಪ, ಮದ್ವೆಗಳಿದ್ವ ಅದಕ್ಕೆ ಏನದ ಬಂದ್ಬಿಟ್ಟೆ. ಆರಾಮಿದೆಯಲ್ಲ?
0: ಏ ಆರಾಮದೇ ನೋಡಪ್ಪ.
2: ಆರಾಮದಿರಿ ಅಲ್ರಿ ನೀವ್ರ?
1: ಹಾ ಆರಾಮಿದೀವ್ರಿ, ನೀವ್ ಆರಾಮಿದ್ದೀರಿ?
2: ಆರಾಮದೀವ್ ನೋಡ್ರಿ.
1: ಅಲ್ಲ ನೋಡ್ರಿ, ನಿಮ್ ದೋಸ್ತ ಹೆಂಗದಾರ, ನಿಮ್ ಪರಿಚಯಿಸೋದೇ ಮಾಡಿಸೋಲ್ರು ನನಗ.
0: ಏ ಸಾರಿ ಸಾರಿ ಸಾರಿ, ನೆನಪು ಹಾರಿದ್ದೆ. ಇವ್ರು ಹರಿ ಅಂತ ಹೇಳಿಸಿಂದ ನಮ್ಗ ಬಹಳ ಒಳ್ಳೆ ಗೆಳೆತನ, ಮದ್ದು ನೀಡುದು ಬಹಳ ಒಳ್ಳೆ, ನಾವು ಫ್ರೆಂಡ್ಶಿಪ್ ಇಟ್ಕೊಂಡವರು. ಇರ್ಲಿ, ಇವ್ರು ನಮ್ಮ ಮನೆಯವ್ರಿ.
1: ನಮಸ್ಕಾರ.
2: ನಮಸ್ಕಾರ. ಅಂತೂ ಎಲ್ಲೋ ದೇವಸ್ಥಾನಕ್ಕ ಹೋದಂಗ ಕಾಣ್ತಿತ್ತು.
0: ನಿನಗೂ ಗೊತ್ತಾಯ್ತಾ? ಅದೇ ಮರ ದೊಡ್ಡ ಕತಿ ಅದ. ಇಲ್ಲ, ಅವ್ರಿಗೆ ಮನೆಗೆ ಕಳ್ಸಿನ ಹಿಂದಾಡಿ ಮಾತಾಡ್ತೀನಿ. ನೀ ಮನೆಗೆ ಹೋಗಿರು, ನಾ ಸಂಜನೆ ಬಂದ್ ಕಿಶಿಂದ ಮಾತಾಡ್ತೀನಿ.
1: ಆಯ್ತಾಯ್ತು.
0: ಮತ್ತೇನಪ್ಪ ದೋಸ್ತ, ಆರಾಮಿದಿ?
2: ಏನ್ ನಾ ಆರಾಮಿದ್ದೀನಪ್ಪ, ಎಲ್ಲ ಚಲೋ ಕೆಲಸ ಐತಿ. ಇಬ್ರು ಏನದ, ನಾವು ನನ್ನ ಹೆಂಡತಿನ ಕೆಲಸ ಮಾಡ್ತಾಳ, ಇಬ್ಬರಿಗೂ ಒಂದು ಒಳ್ಳೆ ಪೇಮೆಂಟ್ ಐತಿ, ಒಂದು ಆರಾಮ್ ಜೀವನ ಐತಿ ನೋಡಪ್ಪ ನಮ್ದು.
0: ಅಲ್ಲ ಬಿರುಕಿ, ಈಗ ನನ್ನ ಮನ್ಯಾಗ ಅದೇ ಸಮಸ್ಯೆ ಆಗ್ಯದತ್ತ, ನಾ ತಿರ್ಗಿ ಹುಡ್ಕೊಳಕತ್ತೀನಿ.
2: ಯಾಕಪ್ಪ, ಏನು ಸಮಸ್ಯೆ? ಆರಾಮಿದ್ದೀನಿ ಅಂತ ಹೇಳ್ದಿಯಲ್ಲ.
0: ಅಲ್ಲ ಅದೇನ ಅಂದಲ್ಲ, ನಿನ್ನ ಹೆಂಡತಿ ಕೆಲಸ ಮಾಡ್ದಾ?
2: ಹೌದು. ಮತ್ತೆ ಬೆಂಗಳೂರಾಗ ನಾವು ಒಬ್ಬನೇ ದುಡಿದ್ರೆ ಯಾವ ಲೆಕ್ಕಕ್ಕೆ, ಯಾವ ಮೂಲಿಗೆ ಸಾಲ್ಬೇಕಪ್ಪ ನಮ್ಮ ಸಂಬಳ?
0: ಬೆಂಗಳೂರಿಗೆ ವಿಚಾರ ಮಾಡಿದ್ರೆ ಕರೆಕ್ಟ್, ಆದ್ರೆ ನನ್ನ ಹೆಂಡತಿನ ಒಂದೇನ ಕಿರಿಕಿರಿ ಚಳ ಮರ, ಕೆಲ್ಸಕ್ಕೆ ಹೋಗಿನ ಕೆಲ್ಸಕ್ಕೆ ಹೋಗಿನ ಅಂತ ಹೇಳಿ ಈಗ ತನ ಅದೇ ನಡೆದಿತ್ತು ಇಬ್ರು ನೋಡು ಜಗಳ.
2: ಯಾಕಪ್ಪ, ಏನಾಯ್ತು?
0: ಅಲ್ಲ ಆಕಿನ್ನು ಸಾಲಿ ಕಲ್ತಾಳ, ಆದ್ರೆ ಮನ್ಯಾಗ ಎರಡು ಹುಡುಗರು ಅದಾವ, ಅಪ್ಪ ಅವ ಅದಾರ, ಅದೇ ಮಾಡ್ಕೊಂಡು ಹೋಗ್ಯಾಳ ಇಟ್ಟದನ. ಆದ್ರೂ 12 ವರ್ಷ ಆಕಿನೂ ಏನು ಅಂದಿಲ್ಲ, ನಾನು ಏನು ಹೇಳಿಲ್ಲ. ಈಗೀಗ ಒಂದ್ ಎರಡ್ ಸರಿ ಆಯ್ತು, ಅದೇನ ಕೆಲ್ಸಕ್ ಹೋಕ್ಕಿನಿ ಅನ್ನತಾಳ.
2: ಕಳ್ಸ್ಬಾರ್ದ ಏನ್ ಕೆಲ್ಸಕ್ಕೆ ಅವ್ರಿಗೆ?
0: ಏ ಹರಿ, ಏನ್ ಮಾತಾಡ್ತಿ? ನಮ್ಮ ಎಲ್ಲ ಊರುಗಳು ಏನಾಕವು, ಸಣ್ಣ ಸಣ್ಣ ಹಾಕವು, ಎಲ್ಲ ಜನ ಗೊತ್ತಿರ್ತಾರ, ಅವ್ ಸುಮ್ನೆ ಮಾತಾಡ್ತಾರ ದೋಸ್ತ?
2: ಏ ಇನ್ನ ಯಾ ಶತಮಾನದಾಗಿದ್ಯೋ ನೀ? ಅಲ್ಪ ವಿಜಯ್, ನೀನೇ ವಿಚಾರ ಮಾಡು. 12 ವರ್ಷ ಆಯ್ತಂತಿ ಮನ್ಯಾಗ ಅದಾರಂತಿ, ನೀ 12 ದಿನ ಬರೇ ಮನ್ಯಾಗಿದ್ದು ತೋರ್ಸು, ಹೆಂಗಾಗ್ಲಿಕ್ಕಿಲ್ಲ.
0: ಹೌದೌದು ಮಾರಾಯ, ಅದನ್ನು ಒಂದು ದೊಡ್ಡ ಕಠಿಣ.

0: ಒಂದಿನ ರಜಾ ಇತ್ತಂದ್ರೆ ಇರುದಾಗಲತ್ತೀನಿ, ಮತ್ತೆ ಸಂಜೆ ಹೊರಗೆ ಬಿದ್ದಿರ್ತೀನಿ.
1: ರಜಾ ಅಂತ ಹೇಳಿದಿ, ರಜಾ ನನ್ನ ನೆನಪಾಯ್ತು ನನಗ. ನಿನಗ ವಾರದಾಗ ಒಂದ್ ದಿನ ಶನಿವಾರ ದಿನ ಮಧ್ಯಾಹ್ನ ನಿಂದ ಹೋಗಂಗಿಲ್ಲ, ರವಿವಾರ ರಜಾ ಇರ್ತದ. ಅವ್ರಿಗೆ ಎಷ್ಟ್ ದಿನ ರಜಾ ಕೊಡ್ತೀಯಪ್ಪ ನೀ ವಾರದಾಗ?
0: ಎಲ್ಲಿ ಮರ, ವರ್ಷಕ್ಕೆ ಒಂದು ಎಂಟು ದಿನ ಊರಿಗೆ ಹೋದ ಅದೇ ದೊಡ್ಡದು.
1: ಮತ್ತ ಇಟ್ಟಾಗಿನೂ ಅವ್ರು ಕೆಲ್ಸಕ್ಕೆ ಮನೇನ್ ಕೆಲ್ಸ ಮಾಡಿನು ಮತ್ ಹೊರಗ್ನು ಮಾಡ್ತೀನಿ ಅಂತಾರ ಅವ್ರು. ನೀ ಯಾಕಪ್ಪ ಅವ್ರಿಗೆ ಕೂಡ್ ಕಟ್ಟಿ ಹಾಕ್ತಿ? ಅವರು ಹೊರಗೆ ಬರಲಿ, ಅವರಿಂದ ಈಗ ಅವರು ಶಿಕ್ಷಕರಾಗಬೇಕಂತಾರಿಲ್ಲ. ಅವ್ರ ಕೈಯಾಗ ಕಲ್ತ ಹುಡುಗರು ಯಾರೋ ಒಬ್ರು ದೊಡ್ಡ ಸ್ಥಾನಕ್ಕೇರಿದ್ರು ಎಂತ ಗೌರವ! ಒಂದ್ ದೇಶದ ಪ್ರಜೆಗಳನ್ನ ನಿರ್ಮಾಣ ಮಾಡಂತ ಶಕ್ತಿ ಅವರಲ್ಲಿ ಅದ. ನೀ ಎಂತ ಚೇತನವನ್ನ ಹಿಡಿದಿಡ್ಲಾಕತ್ತಿದಿ? ಅವ್ರನ್ನ ಬೆಳಕಿಗೆ ಬರ್ಲಾಕ್ ಬಿಡು, ಅವ್ರ ಸಾಧನೆ ಮಾಡ್ಲಿ.
0: ಹಂಗತಿ,
1: ತಿಳಿದವನಿ ಹಿಂಗ್ ಮಾಡಿದ್ರ ತಿಳಿಲಾರ್ದವ್ರು ಹೆಂಗ್ ಮಾಡ್ಲಿಕ್ಕಿಲ್ಲೋ?
0: ಅದೆಲ್ಲ ಕರೆಕ್ಟ್ ಬಿಡು ಖರೆ. ನೋಡು ನಡಿ ಮನೆ ಕಡೆ, ಅಲ್ಲೇ ಹೋಗುನತ್ತ ಒಂದ್ ಅರ್ಧ ಕಪ್ ಚಾ ಕುಡುದು, ಸ್ವಲ್ಪ ಮಾತಾಡಿ ಅಕ್ಕಿಗೆ ಒಂದ್ ಸ್ವಲ್ಪ ಏನ್ ಹೇಳ ಬರಾಕೈತಿ ನಡಿ ಆ ಕಡೆ ಅವನು.
1: ಇಲ್ಲ ನಾ ಬರಂಗಿಲ್ಲ ಇವತ್ತ, ನಂಗೆ ಕೆಲಸ ಐತಿ. ನೀನೇ ಹೋಗಿ ಹೇಳು ನಂದೆಲ್ಲ ಮಾಡಿದ ತಪ್ಪಾಗೈತಿ, ಇನ್ನು ಮ್ಯಾಗ ಏನದ ನಾ ನಿನಗೆ ಸಾಧನೆಗೆ ಅಡ್ಡಿ ಬರಂಗಿಲ್ಲ, ನೀನು ನಿನ್ನ ಸಾಧನೆ ಮಾಡ್ಬೋದು, ಅಟ್ಟೆ ಅಲ್ಲ, ನಂದು ಏನು ಸಹಕಾರ ಬೇಕು ನಾ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ ಮನವೊಲಿಸಿ ನಿಂದೆಲ್ಲ ತಪ್ಪು ಒಪ್ಕೊಂಡು ಅವರಿಗೆ ಅವ್ರ ಸಾಧನೆ ಮಾಡ್ಲಿಕ್ಕೆ ಅವ್ರಿಗೆ ಹಾದಿ ಮಾಡಿ ಕೊಡ್ಬೇಕು ನೋಡು. ಆಯ್ತಾಯ್ತು, ನಾ ಹೋಗಿ ಬರ್ತೀನಿ, ಮತ್ತೆ ಭೇಟಿಯಾಗೋಣ ಅಂತ.
0: ಆಯ್ತಾಯ್ತು. ಹೌದ ಅದೇ ಇಲ್ಲ ಮನ್ಯಾಗ?
2: ಹಾ ಹಾ ಅದೀನ್ರಿ ಅದೀನಿ, ಬಂದೆ ಬಂದೆ.
0: ಏ ಬಾ ಇಲ್ಲಿ ಬಾ, ನಿನ್ ಸಂಬಂಧ ಹೂವಾದೆಲ್ಲ ಬಹಳ ಚಲೋ ತಂದಿನಿ, ಬಾ ಬಾ ಇಲ್ಲಿ.
2: ಯಾಕ್ರಿ, ದಿನ ಬರುಕಿಂತ ಇವತ್ತಿಂದು ಬರುವಿಕೆ ಧ್ವನಿ ಎಲ್ಲ ಬದ್ಲಾಗ್ಯದಲ್ಲ.
0: ಏನಿಲ್ಲ, ಅದೇ ಕೆಲ್ಸದ್ ಹೇಳಿದ್ದಲ್ಲ, ಅದಕ್ಕವ ನನಗ ಚಲೋ ಉಪದೇಶ ಹೇಳ್ಯಾನ. ನಿನಗ ಯಾವ್ದು ಚಲೋ ಅನಿಸ್ತದ ನೋಡು, ಕೆಲಸ ಮಾಡು. ಏನ್ ನಮಗೂ ಹಾಕದ, ನಾಲ್ಕು ಮಂದಿಂದ ನಮ್ಮಿಂದ ಉಪಯೋಗ ಆಯ್ತು ಅಂದ್ರ ಅದೇನ್ ತೊಂದ್ರೆ ಏನಲ್ಲ. ನೋಡ್ ಮತ್ತೆ ಹೆಂಗತೀನಿ?
2: ಅಲ್ಲ ಏನ್ರಿ, ಇದು ನೀವ್ ಹೇಳಕತ್ತೀರ?
0: ಹೌದು ಮರಾಯ್ತಿ, ನಾನೇ ಹೇಳಕತ್ತೀನಿ.
2: ಇದು ನೀವೇನಾ ಹೇಳದ್ದು?
0: ಹೌದು ಮರಾಯ್ತಿ, ನಾನೇ ಹೇಳಕತ್ತೀನಿ. ಇದ್ರ ಸಂಬಂಧ ನಾ ಬಹಳ ವಿಚಾರ ಮಾಡೀನಿ, ನಾ ಇಷ್ಟೊತ್ತನ ಮಾಡಿದ್ದೆಲ್ಲ ತಪ್ಪಾಯ್ತಪ್ಪ, ಸಾರಿ ಕೇಳ್ಕೊತೀನಿ ನೋಡು. ಹಾ, ಇನ್ ಮುಂದ ನೀವ್ ಕೆಲ್ಸ ಮಾಡ್ಬೋದು.
2: ಅಲ್ಲ ಸಾರಿ ಯಾಕ್ರಿ ಕೇಳ್ತೀರಿ, ತಪ್ಪಾಯ್ತಂತ ಯಾಕೆ ಹೇಳ್ತೀರಿ? ಗಂಡ ಹೆಂಡತಿ ಅಂತಂದ್ರ ಸಂಸಾರ ಅನ್ನುವಂತ ಒಂದು ಗಾಡಿಗೆ ಇರುವಂತ ಎರಡು ಚಕ್ರ ಇದ್ದಂಗ. ಈ ಸಂಸಾರ ಒಳಗ ಯಾರು ಹೆಚ್ಚಿಲ್ಲ, ಯಾರು ಕಡಿಮಿಲ್ಲ, ಇಬ್ಬರು ಸಮ ಪ್ರಮಾಣದಲ್ಲಿ ಸಮಾನತೆಯಿಂದ ಹೋದ್ರ ಸಂಸಾರ ಚಂದ ಆಗ್ತದ ಅಲ್ಲೇನ್ರಿ?
0: ಆಯ್ತಾಯ್ತು, ಹ್ಞೂ ಅಂದಿನಲ್ಲ, ಮತ್ತಿನ ಉಪದೇಶ ಚಾಲು ಮಾಡ್ತಿ, ಮುಗಿಸ್ಬಿಡಿ. ಹಾ, ನಾನೇ ಹೇಳಕತ್ತೀನಿ, ಇನ್ನು ನಿನಗೆ ಯಾವಾಗ ಮನಸ್ಸು ಬರ್ತದ ಆ ಕೆಲಸ ಮಾಡು, ಅಷ್ಟೇ. ನಾಲ್ಕು ಮಂದಿಗೆ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು, ಇಷ್ಟು ವಿಚಾರ ಇಟ್ಕೊಂಡು ಹೋದ್ರೆ ಸಾಕು.
2: ಆಯ್ತಾಯ್ತು ರೀ, ತುಂಬ ಥ್ಯಾಂಕ್ಸ್ ರೀ ನಿಮ್ಗೆ. ನೀವು ಇವತ್ತಿನಿಂದ ನನಗೆ ಆ ಒಂದು ಭರವಸೆಯನ್ನು ಕೊಟ್ರಿ. ನಿಮ್ಮ ಭರವಸೆಯನ್ನು ನಾನು ಯಾವಾಗಲೂ ಮುರಿಯಂಗಿಲ್ಲ, ಅದನ್ನು ಹಿಂಗೆ ಇಟ್ಕೊಂಡು ಹೋಗ್ತೀನಿ ರೀ. ತುಂಬ ಥ್ಯಾಂಕ್ಸ್ ರೀ.
3: ಇದುವರೆಗೆ ಪ್ರಸಾರವಾದ ಚಜ್ಜಿ ರೊಟ್ಟಿ ಚವಳಿಕಾಯಿ ಸರಣಿ ಕಾರ್ಯಕ್ರಮದಲ್ಲಿ ಸಂಭಾಷಣೆ ಆಧಾರಿತ ರೂಪಕ ಕೇಳಿದಿರಿ. ಭಾಗವಹಿಸಿದವರು ರೇವಣಸಿದ್ದ ಚಾಂದಕವಟೆ, ಮಹಾನಂದ ಬೋಳಿಶೆಟ್ಟಿ ಹಾಗೂ ದಿವಂಗತ ವಿಜಯಕುಮಾರ್ ಗೋಲ್ಗೇರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 8:40:05. ಇನ್ನು ಮುಂದೆ ಕೇಳಿ ಮಿಶ್ರ ಗೀತೆಗಳ ಕಾರ್ಯಕ್ರಮ. ಇದರಲ್ಲಿ ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳನ್ನು ಆಲಿಸಬಹುದು.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಮಿಶ್ರ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 9:18 ಇನ್ನು ಮುಂದೆ ಸರಿಯಾಗಿ 9:10 ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು 25 ವರ್ಷಗಳ ಸಾರ್ವಜನಿಕ ಸೇವೆಯನ್ನು ಪೂರೈಸಿದ ಕುರಿತು ಕಾರ್ಯಕ್ರಮ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ಬಿತ್ತರಗೊಂಡಿದೆ.

ಇದುವರೆಗೆ ಪುನೀತ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಆಕಾಶ್ ಚಿತ್ರದ ಗೀತೆಯನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬೆಳ್ಳಿ ಮೋಡಗಳು ಚಿತ್ರದ ಗೀತೆ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಈಗ ಸಮಯ ಬೆಳಗಿನ 9:59:20. ಇನ್ನು ಮುಂದೆ ಸರಿಯಾಗಿ 10 ಗಂಟೆಯಿಂದ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ಕಣಗಾಲ್ ಪ್ರಭಾಕರ ಶಾಸ್ತ್ರಿ ಅವರು ಬರೆದು ಎಂ ರಂಗರಾವ್ ಅವರು ರಾಗ ಸಂಯೋಜನೆ ಮಾಡಿರುವ ಸಾಕ್ಷಾತ್ಕಾರ ಚಿತ್ರದ ಶೀರ್ಷಿಕೆ ಗೀತೆಯನ್ನು ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಈಗ ಕೇಳೋಣ.

ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1-3 ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.

ರಕ್ತ ಕಣ್ಣೀರು ಚಿತ್ರದ ಗೀತೆಯನ್ನ ಕೇಳಿದ್ರಿ. ನಂದಿತ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬಂತು. ಸಾಹಿತ್ಯ ಭಂಗಿರಂಗ ಅವರದ್ದಾಗಿತ್ತು, ಸಂಗೀತ ನಿರ್ದೇಶನ ಸಾಧು ಕೋಕಿಲ ಅವರದ್ದಾಗಿತ್ತು. ನಾವು ಹೃದಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಇತ್ತೀಚೆಗೆ ಹೃದಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು 40-50 ವರ್ಷದವರ ನಂತರದವರಿಗೆ ಮಾತ್ರ ಅಲ್ಲ, ಎಳೆ ಮಕ್ಕಳಲ್ಲೂ ಸಹ ಕಾಣಿಸ್ತಾ ಇದೆ, ಹದಿಹರೆಯದ ವಯಸ್ಸಿನವರಲ್ಲೂ ಸಹ ಕಾಣಿಸ್ತಾ ಇದೆ. ಇದಕ್ಕೆ ಜನ್ಮಜಾತ ಹೃದಯದ ದೋಷ, ಸೋಂಕು, ಹೃದಯದ ಬಡಿತದ ಏರುಪೇರು, ಅಪಘಾತಗಳು ಇದ್ಯಾವುದೂ ಸಹ ಕಾರಣವಾಗಿರಬಹುದು. ಇದರ ಜೊತೆ ಜೊತೆಗೆ ಮಕ್ಕಳಲ್ಲಿ ಚಟುವಟಿಕೆ ಕಡಿಮೆ ಆಗಿರೋದು ಸಹ ಕಾರಣ ಅಂತ ಈಗ ಜನರು

ಹೇಳ್ತಾರೆ. ಮಕ್ಕಳಲ್ಲಿ ಆಲಸಿ ಜೀವನ ಜಾಸ್ತಿ ಆಗ್ತಿದೆ, ಮೊಬೈಲ್ ಗೀಳು ಜಾಸ್ತಿ ಆಗ್ತಿದೆ, ಜಂಕ್ ಫುಡ್ಸ್ ಜಾಸ್ತಿ ಆಗ್ತಿದೆ, ಹಾಗೆ ಓದಿಗೋಸ್ಕರ ವಿಪರೀತ ಒತ್ತಡವನ್ನು ಕೂಡ ತಮ್ಮ ಮೇಲೆ ಮಕ್ಕಳು ಹೇಳ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಕಾರಣ ಅಂತ ಯೋಚನೆ ಮಾಡಿದ್ರೆ, ಹೌದು, ಇದಕ್ಕೆಲ್ಲ ಪೋಷಕರು ಕಾರಣ. ಮೊದಲೆಲ್ಲ ಅಂದರೆ ಆ ಪೋಷಕರು ಸಣ್ಣ ವಯಸ್ಸಿನವರಿದ್ದಾಗ ಮನೆಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ರು, ಅವರ ಸಣ್ಣ ವಯಸ್ಸಿನಲ್ಲೂ ಸಹ ಮಾಡ್ತಾ ಇದ್ರು. ಹೊರಗಡೆ ಕೊಟ್ಟಿಗೆಯಲ್ಲಿ ದನಕರುಗಳಿಗೆ ಹುಲ್ಲನ್ನು ಹಾಕುವಂಥದ್ದು, ಅಥವಾ ಅವರ ಪೋಷಕರಿಗೆ ಇನ್ನೇನಾದರೂ ಸಹಾಯ ಬೇಕಾದರೂ ಅದನ್ನು ಮಾಡ್ತಾ ಇದ್ರು. ಆದರೆ ಈಗಿನ ಮಕ್ಕಳ ಹತ್ರ ಅವರ ಪೋಷಕರು ಎಷ್ಟು ಕೆಲಸ ಮಾಡಿಸ್ತಾರೆ ಹೇಳಿ? ಮನೆ ಕೆಲಸಗಳಲ್ಲೂ ಅವರನ್ನು ಹೆಚ್ಚಾಗಿ ಸೇರಿಸ್ಕೊಳ್ಳೋದಿಲ್ಲ. ಮಕ್ಕಳು ಓದಲಿ, ಆಟ ಆಡಲಿ, ಫ್ರೀಯಾಗಿರಲಿ ಅನ್ನೋ ಕಾರಣದಲ್ಲಿ ಅವರನ್ನು ಬಿಟ್ಬಿಡ್ತಾರೆ. ಹಾಗೆ ಮಕ್ಕಳಲ್ಲಿ ಈ ಕಾರಣದಿಂದಲೂ ಸಹ ಸೋಮಾರಿತನ ಜಾಸ್ತಿ ಆಗ್ತಿದೆ, ದೈಹಿಕ ಚಟುವಟಿಕೆ ಕಡಿಮೆ ಆಗ್ತಿದೆ, ಶಾಲೆಯಲ್ಲಿ ಆಟವಾಡೋದಕ್ಕೆ ಇಡುವಂತಹ ಸಮಯ ಕೂಡ ಕಡಿಮೆನೇ ಇದೆ ಮಕ್ಕಳಿಗೆ. ಶಾಲೆಗೆ ಮೊದಲೆಲ್ಲ ಎಷ್ಟೇ ದೂರ ಇದ್ದರೂ ಮಕ್ಕಳು ನಡ್ಕೊಂಡು ಹೋಗಿ ಬರಬೇಕಿತ್ತು, ಆದರೆ ಈಗ ಹಾಗಿಲ್ಲ. ವ್ಯಾನ್ ಅಥವಾ ಬಸ್ಗಳಲ್ಲಿ ಅಥವಾ ಪೋಷಕರು ತಮ್ಮ ಸ್ವಂತ ವಾಹನಗಳಲ್ಲಿ ಮಕ್ಕಳನ್ನು ಶಾಲೆಗೆ ಬಿಡ್ತಾರೆ. ಅಲ್ಲೂ ಕೂಡ ದೈಹಿಕ ಚಟುವಟಿಕೆ ಕಡಿಮೆ ಆಯಿತು ಅಂತ ಹಾಗೆ. ಇಂತಹ ಎಲ್ಲ ಕಾರಣಗಳಿಂದ ಇತ್ತೀಚೆಗೆ ಮಕ್ಕಳಲ್ಲಿ ಹೃದ್ರೋಗ ಸಮಸ್ಯೆ ಇರಬಹುದು, ಅಥವಾ BP ಇರಬಹುದು, ಅಥವಾ ಸಕ್ಕರೆ ಕಾಯಿಲೆ ಇರಬಹುದು, ಅವೆಲ್ಲವೂ ಕಾಣಿಸ್ಕೊಳ್ತಾ ಇದೆ ಅನ್ನೋದು ತಜ್ಞರ ಅಭಿಪ್ರಾಯವಾಗಿದೆ.

ಚೈತನ್ಯ ಅವರು ರಾಗ ಸಂಯೋಜನೆ ಮಾಡಿ ಶಮಿತಾ ಮಲ್ನಾಡ್ ಹಾಗೂ ಸಂಗಡಿಗರೊಂದಿಗೆ ಹಾಡಿದ ಗೀತೆಯನ್ನು ಕೇಳುತ್ತಿದ್ದೀರಿ. ಈ ಗೀತೆಯನ್ನು ಬರೆದವರು ಕೆ ಕಲ್ಯಾಣ್. ಇದು ಪ್ರೀತಿಸಲೇಬೇಕು ಚಿತ್ರದಿಂದ ಇದ್ದ ಗೀತೆ.

0: ಹೃದಯಕ್ಕೆ ಸಂಬಂಧಿಸಿದ ಹಾಗೆ ಏನಾದರೂ ಸಮಸ್ಯೆಗಳು ಕಂಡುಬಂದರೆ ಅದಕ್ಕೆ ಸ್ವಯಂ ವೈದ್ಯ ಮಾಡೋದು ಒಳ್ಳೆಯದಲ್ಲ. ಹೃದಯ ಸಂಬಂಧಿ ಔಷಧಿಗಳನ್ನು ವೈದ್ಯರ ಸಲಹೆ ಇಲ್ಲದೆ ಆರಂಭಿಸೋದು, ಪ್ರಮಾಣಗಳನ್ನು ಬದಲಿಸೋದು ಅಥವಾ ನಿಲ್ಲಿಸೋದು ಮಾಡಬಾರ್ದು. ವಿಶೇಷವಾಗಿ ರಕ್ತವನ್ನು ತೆಳುವಾಗಿಸುವಂತಹ ಔಷಧಿಗಳಿರಬಹುದು, ರಕ್ತದೊತ್ತಡದ ಔಷಧಿಗಳಿರಬಹುದು, ಸಕ್ಕರೆಯನ್ನು ನಿಯಂತ್ರಿಸುವಂತಹ ಔಷಧಿಗಳಿರಬಹುದು, ಅಥವಾ ಹೃದಯದ ಬಡಿತವನ್ನು ನಿಯಂತ್ರಿಸುವ ಔಷಧಿಗಳು, ಅಥವಾ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವ ಔಷಧಿಗಳು, ಇವೆಲ್ಲವನ್ನೂ ಸ್ವಯಂ ಪ್ರಜ್ಞೆಯಿಂದ ನಿಲ್ಲಿಸದೆ ನಮ್ಮ ನಿಯಮಿತವಾಗಿ ತೋರಿಸುವಂತಹ ವೈದ್ಯರು ಯಾರಿರ್ತಾರೆ ಅವರ ಹತ್ರ ನಾವು ಕೇಳಿಕೊಂಡು ಅವರು ಹೇಳಿದ್ದನ್ನು ಅನುಸರಿಸೋದು ತುಂಬ ಒಳ್ಳೆಯದು.
1: ಒಂದು ಮಾತು ಕೇಳ್ತೀನಿ, ಹೇಳ್ತೀಯಾ?

ರಾಮ್ಪ್ರಸಾದ್ ಹಾಗೂ ನಂದಿತಾ ಅವರ ಸ್ವರಗಳಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಮನೋಮೂರ್ತಿಯವರದಾಗಿತ್ತು. ಹೃದಯದ ಆರೈಕೆ ಅಂದರೆ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಮಾತ್ರ ಅಲ್ಲ, ಅದು ಇಡೀ ಕುಟುಂಬದವರ ಜವಾಬ್ದಾರಿ. ಆರೋಗ್ಯಕರ ಆಹಾರವನ್ನು ಮನೆಯ ಸಾಮಾನ್ಯ ಆಹಾರವನ್ನಾಗಿಸಬೇಕು. ರಕ್ತದೊತ್ತಡ, ಸಕ್ಕರೆ, ಕೊಲೆಸ್ಟ್ರಾಲ್ ಬಗ್ಗೆ ಮನೆಯ ಕುಟುಂಬದ ಎಲ್ಲರಿಗೂ ಗೊತ್ತಿರಬೇಕು. ನಿಯಮಿತವಾದಂತಹ ದೈಹಿಕ ವ್ಯಾಯಾಮವನ್ನು ಮಾಡಬೇಕು. ಇಂತಹ ಎಲ್ಲ ಮುನ್ನೆಚ್ಚರಿಕೆಗಳನ್ನು ತಗೊಂಡ್ರೆ ನಮ್ಮ ಹೃದಯವನ್ನು ನಾವು ರಕ್ಷಿಸಿಕೊಳ್ಬಹುದು ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೆ ಇದೇ ಸಮಯಕ್ಕೆ ಭೇಟಿಯಾಗೋಣ.

ಆಕಾಶವಾಣಿ ಬೆಂಗಳೂರು, ಸಮಯ 10:30:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುನ್ಹರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳು.

ಕುರುಬಾನೆ ಚಿತ್ರದ ಗೀತೆಯನ್ನು ಈಗ ಕೇಳೋಣ. ಇಂದೀವರವರ ಸಾಹಿತ್ಯ, ಕಲ್ಯಾಣ್ಜಿ ಆನಂದ್ಜಿ ಅವರ ಸಂಗೀತ ಈ ಗೀತೆಗಿದೆ. ಮೊಹಮ್ಮದ್ ರಫಿ ಹಾಗೂ ಆಶಾ ರಫಿ ಅವರ ಧ್ವನಿಗಳಲ್ಲಿ ಈ ಗೀತೆ ಮೂಡಿಬರುತ್ತಿದೆ.

ಇನ್ನೀಗ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಲೂಟ್ ಮಾರ್ ಚಿತ್ರದ ಗೀತೆಯನ್ನು ಕೇಳೋಣ. ಅಮಿತ್ ಖನ್ನಾ ಅವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತ ಈ ಆಯ್ದ ಗೀತೆಗಿದೆ.

ಖೂಬ್ಸೂರತ್ ಚಿತ್ರಕ್ಕಾಗಿ ಅಶೋಕ್ ಕುಮಾರ್ ಹಾಗೂ ಆಶಾ ಭೋನ್ಸ್ಲೆ ಹಾಡಿರುವ ಗೀತೆಯನ್ನ ಕೇಳೋಣ. ಗುಲ್ಜಾರ್ ಅವರು ಬರೆದ ಈ ಗೀತೆಯನ್ನ ರಾಗಕ್ಕೆ ಅಳವಡಿಸಿದವರು ಆರ್ ಡಿ ಬರ್ಮನ್.

ಯೇ ವಾದರಹ ಚಿತ್ರಕ್ಕಾಗಿ ಕಿಶೋರ್ ಕುಮಾರ್ ಹಾಗೂ ಆಶಾ ಭೋಂಸ್ಲೆ ಹಾಡಿರುವ ಹಾಡು. ಗುಲ್ಶಾನ್ ಬಾವ್ರಾ ಅವರು ಬರೆದು ಆರ್ ಡಿ ಬರ್ಮನ್ ಅವರು ರಾಗ ಸಂಯೋಜನೆ ಮಾಡಿದ ಹಾಡಿದು.

ಇಂಡಿವರವರ ಸಾಹಿತ್ಯ, ರಾಜೇಶ್ ರೋಷನ್ ಅವರ ಸಂಗೀತವಿರುವ ಕಾಮ್ಚೋರ್ ಚಿತ್ರದಿಂದ ಇದ ಗೀತೆಯನ್ನು ಕೇಳುತ್ತಿದ್ದೀರಿ. ಕಿಶೋರ್ ಕುಮಾರ್ ಹಾಗೂ ಲತಾ ಮಂಗೇಶ್ಕರ್ ಅವರ ಸ್ವರಗಳಲ್ಲಿ

0: ಶ್ರೇಯ ಶ್ರೇಯ ಏ ಶ್ರೇಯ ಕೇಳಿಸ್ತಿಲ್ವೇನೆ ನಿಂಗೆ?
1: ಏನಮ್ಮ ನೀನು, ನಂಗೂ ಕೇಳಿಸ್ತು. ಎಷ್ಟ್ ಸಲ ಕರಿತೀಯಾ? ಬರ್ತೀನಿರು, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದೀನಿ.
0: ನೀನು ನಿನ್ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
0: ಆಹಾಹಾಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೆ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡ್ ಬಿಡ್ ಬಿಡ್ ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
5: ಇದಾಗಿತ್ತು ಇವತ್ತಿನ ಸುನ್ಹರೆ ಪಲ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 11 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸವಿ ನೆನಪು, ಹಳೆಯ ಕನ್ನಡದ ಚಿತ್ರಗೀತೆಗಳು. ಮೊದಲಿಗೆ ವಸಂತಗೀತ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಹಾಡಿರುವ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತ ಈ ಗೀತೆಗಿದೆ.

ಸುಬ್ಬಿ ಸುಬ್ಬ ಕಸುವಲಾಲಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆಯನ್ನು ಕೇಳುತ್ತಿದ್ದೀರಿ. ದೊಡ್ಡರಂಗೇಗೌಡರ ಸಾಹಿತ್ಯ, ವಿಜಯ್ ಭಾಸ್ಕರ್ ಅವರ ಸಂಗೀತ ಈ ಗೀತೆ.

ಆರ್ಎನ್ ಜಯಗೋಪಾಲ್ ಅವರು ಸಿಂಹ ಜೋಡಿ ಚಿತ್ರಕ್ಕಾಗಿ ಬರೆದ ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ಸತ್ಯಂ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಈ

ರವಿಚಂದ್ರ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಸಾಹಿತ್ಯ ಜಿ ಉದಯಶಂಕರ್ ಅವರದ್ದು, ಸಂಗೀತ ಉಪೇಂದ್ರ ಕುಮಾರ್ ಅವರದ್ದು.

ನರೇಂದ್ರ ಬಾಬು ಅವರು ಬರೆದ ಗೀತೆಗೆ ರಾಗ ಸಂಯೋಜನೆ ಮಾಡಿದವರು ರಮೇಶ್ ನಾಯ್ಡು. ಈ ಗೀತೆಯನ್ನು ವಜ್ರದ ಜಲಪಾತ ಚಿತ್ರದಲ್ಲಿ ಹಾಡಾಗಿ ಮೂಡಿಸಿದ್ದಾರೆ. ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ.

ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ ಪಾಯಿಂಟ್ ಪರಿಮಳ ಚಿತ್ರದ ಗೀತೆ ಇದೀಗ ಮೂಡಿಬರುತ್ತಿದೆ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ಜೋಡಿ ಹಕ್ಕಿನವಾಗಿ ಬಹಾಡುವ.
1: ನಾರದ ವಿಜಯ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರು ಬರೆದ ಸಾಹಿತ್ಯವನ್ನು ಹಾಡಾಗಿಸಿದ್ದಾರೆ ಅಶ್ವಥ್ ವೈದಿ. ಈ ಹಾಡಿಗೆ ದನಿಯಾಗಿದ್ದಾರೆ ಎಸ್ ಜಾನಕಿ.

ಎಸ್ ಜಾನಕಿ ಹಾಗೂ ಬಿಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ರಾಮ ಪರಶುರಾಮ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇತ್ತು.

ಮರಿಯಾ ಮೈ ಡಾರ್ಲಿಂಗ್ ಈ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್ ಅವರ ಕಂಠದಲ್ಲಿ. ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ಶಂಕರ್ ಗಣೇಶ್.

ಎಸ್ ಜಾನಕಿ ಹಾಗೂ ಸಂಗಡಿಗರ ಕಂಠದಲ್ಲಿ ಕೇಳ್ತಾ ಇದ್ದೀರಾ. ರಾಮ ಲಕ್ಷ್ಮಣ ಚಿತ್ರದ ಗೀತೆಯನ್ನ ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಇತ್ತು.

ನೀವೀಗ ಕೇಳ್ತಾ ಇರುವಂತಹ ಹಾಡು ನಮ್ಮೂರ ಸೊಸೆ ಚಿತ್ರದಿಂದ ಆಯ್ದದ್ದು. ಧನಿಯಾಗಿದ್ದಾರೆ ವಾಣಿ ಜೈರಾಮ್, ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ಸಂಯೋಜನೆ ವಿಜಯ ಭಾಸ್ಕರ್.

ಜಾರಿಬಿದ್ದ ಜಾಣ ಚಿತ್ರದ ಗೀತೆಗೆ ಧ್ವನಿಯಾಗಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್. ಗೀತರಚನೆ ಚಿ ಉದಯ ಶಂಕರ್, ಸಂಗೀತ ಟಿಜಿ ಲಿಂಗಪ್ಪ.

ಕೆ ಉದಯಶಂಕರ್ ಅವರು ಗೀತೆಯನ್ನ ಬರೆದು ರಾಜ ನಾಗೇಂದ್ರ ಅವರು ಸಂಗೀತ ಸಂಯೋಜಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಹಾಗೂ ಸಂಗಡಿಗರ ಕಂಠದಲ್ಲಿ ಮೂಡಿಬರ್ತಾ ಇರುವಂತಹ ಈ ಒಂದು ಗೀತೆಯನ್ನ ಆಯ್ದದ್ದು ಕಳ್ಳಾಕುಳಿ ಚಿತ್ರದಿಂದ.

ಶಂಕರ್ನಾಗ್, ಅನಂತ್ನಾಗ್, ಲೋಕನಾಥ್ ಅವರ ಕಂಠದಲ್ಲಿ ಇದುವರೆಗೂ ನೀವು ಕೇಳಿದ ಹಾಡು ಮಿಂಚಿನ ಓಟ ಚಿತ್ರದ್ದು. ಗೀತೆಯನ್ನ ಬರೆದಿದ್ದವರು ಶರತ್ ಹಾಸನ್, ಸಂಗೀತ ಪ್ರಭಾಕರ್ ಭದ್ರೇ. ಸವಿನೆನಪು ಇದುವರೆಗೂ ಮೂಡಿ ಬಂತು. ಹನ್ನೆರಡು ಗಂಟೆಗೆ ಸರಿಯಾಗಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದ ಕೃಷ್ಣಾ ಮೇಕೆದಾಟು ಸೇರಿದಂತೆ ಇತರೆ ಜಲ ವಿವಾದಗಳ ಕುರಿತು ಕೇಂದ್ರ ಜಲಶಕ್ತಿ ಖಾತೆ ಸಚಿವ ಸಿಆರ್ ಪಾಟೀಲ್ ಅವರೊಂದಿಗೆ ಚರ್ಚಿಸಲಾಗಿದೆ. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಕೇಂದ್ರದ ಮಧ್ಯಸ್ಥಿಕೆ ವಹಿಸಿ ಸಹಕರಿಸಲು ಮನವಿ ಮಾಡಲಾಗಿತ್ತು. ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದರು. ಹೊಸದಿಲ್ಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮುಖ್ಯಮಂತ್ರಿಯವರು, ರಾಜ್ಯದ ಯೋಜನೆಗಳಿಗೆ ಬರಬೇಕಾದ ಅನುದಾನಗಳ ಬಗ್ಗೆ ಮನವಿ ಮಾಡಲಾಗಿದೆ ಎಂದರು. ಮಹದಾಯಿ ಮತ್ತು ಅರಣ್ಯ ವಿಚಾರಕ್ಕೆ ಸಂಬಂಧಿಸಿದಂತೆ ಜಂಟಿ ಸಭೆ ಕೈಗೊಳ್ಳುವ ಬಗ್ಗೆ ಕೇಂದ್ರ ಸಚಿವರು ಭರವಸೆ ನೀಡಿರುವುದಾಗಿ ತಿಳಿಸಿದರು. ಬರ ಅಧ್ಯಯನಕ್ಕಾಗಿ ಕೇಂದ್ರ ತಂಡ ಅಕ್ಟೋಬರ್ ತಿಂಗಳ ಮೊದಲ ವಾರದಲ್ಲಿ ರಾಜ್ಯಕ್ಕೆ ಆಗಮಿಸಲಿದೆ. ಮೊದಲ ಹಂತದಲ್ಲಿ ಬರಪೀಡಿತ ಎಂದು ಘೋಷಣೆಯಾದ ರಾಯಚೂರು ಜಿಲ್ಲೆಯ ತಾಲೂಕುಗಳಿಗೆ ಅಕ್ಟೋಬರ್ 4ರಂದು ತಂಡ ಭೇಟಿ ನೀಡುವ ಸಾಧ್ಯತೆ ಇದೆ ಎಂದು ಜಿಲ್ಲಾಧಿಕಾರಿ ಎಸ್ ಪೂವಿತಾ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. 2020ರಲ್ಲಿ ಆರಂಭಿಸಲಾದ ಪಿಎಂ ಸ್ವನಿಧಿ ಯೋಜನೆ ಔಪಚಾರಿಕ ಸಾಲ ಸೌಲಭ್ಯವಿಲ್ಲದ ಬೀದಿ ಬದಿ ವ್ಯಾಪಾರಿಗಳಿಗೆ ಪೂರಕ ಅಲ್ಪಾವಧಿ ಸಾಲ ನೀಡಿ 78 ಲಕ್ಷಕ್ಕೂ ಹೆಚ್ಚು ವ್ಯಾಪಾರಿಗಳು 19,171 ಕೋಟಿ ರೂಪಾಯಿಗೂ ಹೆಚ್ಚು ಸಾಲ ಪಡೆದಿದ್ದಾರೆ. ವಿಜಯಪುರ ಜಿಲ್ಲೆ ನಿಡಗುಂದಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 355 ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ. 337 ಜನ ವ್ಯಾಪಾರಿಗಳಿಗೆ ಮೈಕ್ರೋ ಕ್ರೆಡಿಟ್ ಯೋಜನೆಯಡಿ ಸಾಲ ಮಂಜೂರು ಮಾಡಲಾಗಿದೆ ಎಂದು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಪಂಚಾಯಿತಿ ಮುಖ್ಯಾಧಿಕಾರಿ ಪ್ರತಾಪ್.
1: ಬೀದಿ ಬದಿ ವ್ಯಾಪಾರಸ್ಥರಿಗೆ ಕಿರು ಸಾಲ, ವ್ಯಾಪಾರಕ್ಕೆ ನಷ್ಟ ಆಗಿತ್ತಲ್ಲ ಅದ್ರ ರೀ ಇನ್ಸ್ಟಾಲೇಷನ್ ಗೆ ಒಂದು ಸಹಾಯಧನ ಅಂತ ಹೇಳಿ, ಇದಕ್ಕೆ ಯಾವುದು ಗ್ಯಾರಂಟಿ ಕೊಡ್ಬೇಕಂತ ಇಲ್ಲ ಲೋನ್ಗೆ. ಈ ಲೋನ್ 10,000 ರಿಂದ 50,000 ವರೆಗೂ ಲಿಮಿಟ್ ಇರುವಂತ ಲೋನ್. ಇದರಲ್ಲಿ ಕಂಪಲ್ಸರಿಯಾಗಿ ಸ್ಟಾರ್ಟಿಂಗ್ 10,000 ಕೊಡ್ತಾರೆ, 10,000 ರಿಇಂಬರ್ಸ್ಮೆಂಟ್ ಆದ್ಮೇಲೆ 20,000, 20,000 ರಿಇಂಬರ್ಸ್ಮೆಂಟ್ ಆದ್ಮೇಲೆ 50,000 ವರೆಗೂ ಇದಕ್ಕೆ ಬೆನಿಫಿಷಿಯರಿ ಬೆನಿಫಿಟ್ ಆಗ್ತಾರೆ. ಅದೇ ರೀತಿ ಈಗ ನಮ್ಮ ನಿಡಗುಂದಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು 355 ಬೀದಿ ಬದಿ ವ್ಯಾಪಾರಸ್ಥರು ಇರ್ತಾರೆ. ಅದರಲ್ಲಿ ನಾವು ಆಲ್ರೆಡಿ ಈಗ 339 ಬೀದಿ ಬದಿ ವ್ಯಾಪಾರಸ್ಥರನ್ನ ಮೊಬಿಲೈಸ್ ಮಾಡಿದೀವಿ. ಅದರಲ್ಲಿ 337 ಜನ ಫಸ್ಟ್ ಟ್ರಾಂಚ್ ಬೆನಿಫಿಷಿಯರಿ ಆಗಿ ಅವರಿಗೆ ಲೋನ್ ಸ್ಯಾಂಕ್ಷನ್ ಆಗಿ ಡಿಸ್ಬರ್ಸ್ ಕೂಡ ಆಗಿದೆ.
0: ರಾಜ್ಯದ ಅಭಿವೃದ್ಧಿಯಲ್ಲಿ ಸರ್ಕಾರಿ ನೌಕರರ ಪಾತ್ರ ಮಹತ್ವದ್ದಾಗಿದೆ. ಶಾಸಕರು ಹಾಗೂ ಸಚಿವರು ಸದನದಲ್ಲಿ ರೂಪಿಸುವ ಕಾನೂನಾತ್ಮಕ ಅಧಿನಿಯಮಗಳನ್ನು ನಿಖರ ನೆಲೆಯಲ್ಲಿ ಅನುಷ್ಠಾನಗೊಳಿಸುವವರು ಸರ್ಕಾರಿ ನೌಕರರು ಎಂದು ವಿಧಾನಸಭಾಧ್ಯಕ್ಷ ಜಿಎಸ್ ಪಾಟೀಲ್ ಹೇಳಿದರು. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಡಾ ಪಾಟೀಲ್ ಪುಟ್ಟಪ್ಪ ಸಭಾಭವನದಲ್ಲಿ ಆಯೋಜಿತ

0: ಬೆಳಗಾವಿ ವಿಭಾಗ ಮಟ್ಟದ ನಿವೃತ್ತ ರಾಜ್ಯ ಸರ್ಕಾರಿ ನೌಕರರ ಸಮಾವೇಶ ಉದ್ಘಾಟಿಸಿ ಮಾತನಾಡಿದರು. ಬೆಳಗಾವಿ ವಿಭಾಗದ 7 ಕಂದಾಯ ಜಿಲ್ಲೆಗಳ 1000ಕ್ಕೂ ಅಧಿಕ ನಿವೃತ್ತ ನೌಕರರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ರಾಯಚೂರು ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ನಿರ್ದೇಶಕಿ ಡಾಕ್ಟರ್ ರಜನಿ ಎಂ ಆಸ್ಪತ್ರೆಯ ಹೆರಿಗೆ ಕೊಠಡಿ, ಔಷಧ ವಿಭಾಗ, ಪ್ರಯೋಗಾಲಯ ಸೇರಿದಂತೆ ವಿವಿಧ ವಿಭಾಗಗಳ ಪರಿಶೀಲನೆ ನಡೆಸಿದರು. ಕೊಪ್ಪಳ ಜಿಲ್ಲೆ ಗವಿಮಠಕ್ಕೆ ಭೇಟಿ ನೀಡಿದ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ, ಸ್ಥಳೀಯ ಸಂಸದ ಹಾಗೂ ಶಾಸಕರ ನಿಯೋಗ, ಮೈಸೂರು ದಸರಾ ಮಹೋತ್ಸವದ ಉದ್ಘಾಟಕರಾಗಿರುವ ಗವಿಮಠದ ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಸರ್ಕಾರದ ವತಿಯಿಂದ ದಸರಾ ಮಹೋತ್ಸವದ ಆಮಂತ್ರಣ ನೀಡಿ ಆಹ್ವಾನಿಸಿತು. ಇಂದು ರಾಜ್ಯದ ದಕ್ಷಿಣ ಒಳನಾಡು ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ರಾತ್ರಿಯಿಡೀ ಮಳೆಯಾಗಿದೆ. ಭಾರೀ ಮಳೆಗೆ ಹುಬ್ಬೆ ಹುಣಸೆ ಜಲಾಶಯ ಕೋಡಿಬಿದ್ದಿದೆ. ಉಡುತೊರೆ ಜಲಾಶಯ ಸ್ವಾಮಿಹಳ್ಳ ತುಂಬಿದ್ದು ಹನೂರು ಪಟ್ಟಣದ ವಿವಿಧ ಬಡಾವಣೆಗಳಿಗೆ ನೀರು ನುಗ್ಗಿದೆ. ಹೃದಯ ಬಡಿತ ತಪ್ಪಿಸಿಕೊಳ್ಳದಿರಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ಹೃದಯ ದಿನ. ಉತ್ತಮ ಆಹಾರ, ನಿಯಮಿತ ವ್ಯಾಯಾಮ, ದೈಹಿಕ ಹಾಗೂ ಮಾನಸಿಕ ಸ್ವಾಸ್ಥ್ಯದ ಮೂಲಕ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳುವಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಾಮಾಜಿಕ ಜಾಲತಾಣದ ಮೂಲಕ ಕರೆ ನೀಡಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಕ್ಕೆ.
1: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಕೇಳಿ ನಾಟಕ ಪಾರಯ್ಯ ಮುದ್ದು ಕೃಷ್ಣ. ರಚನೆ ಸವಿತಾ ವೆಂಕಟೇಶ್. ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಕೇಳಿ ನಾಟಕ ಪಾರಯ್ಯ ಮುದ್ದು ಕೃಷ್ಣ.
1: ಹಾಯ್, ಏನ್ರಮ್ಮ ಎಲ್ರು ಇವತ್ ಇಷ್ಟ ಬೇಗ ಬಂದ್ ಸೇರ್ಬಿಟ್ಟಿದ್ದೀರಾ? ಕಾಲೇಜ್ ಕೊನೆ ದಿನ ಅಂತನಾ?
2: ಹೌದಲ್ವಾ ಮತ್ತೆ, ಎಕ್ಸಾಮ್ ಮುಗಿದ್ಮೇಲೆ ನಾವೆಲ್ಲ ಒಟ್ಟಿಗೆ ಸೇರ್ಬೇಕು ಅಂದ್ರೆ ಅಷ್ಟ್ ಸುಲ್ಭನಾ?
1: ಹೌದೌದು, ಅದ್ ಸರಿ. ಎಲ್ಲಿ ಇವತ್ ಕಾಲೇಜ್ ಬೆಳಗ್ಗೆ ಸುಮಾ ಎಲ್ಲೋ ನಾಪತ್ತೆ ಆಗಿದ್ದಾಳೆ, ಇಷ್ಟೊತ್ತಾದ್ರೂ ಇನ್ನೂ ಬಂದೇ ಇಲ್ಲ.
2: ಇನ್ನೇನು, ಕಾಲೇಜ್ ಬಂಕ್ ಮಾಡಿ ಸುಮಾ ಅವಳ ಬಾಯ್ ಫ್ರೆಂಡ್ ಸುರೇಶನ್ ಜೊತೆ ಎಲ್ಲೋ ಸುತ್ತಾಡಕ್ಕೋ, ಪಾರ್ಕ್ಗೋ, ಸಿನಿಮಾಗೋ ಹೋಗಿರ್ಬೋದು.
1: ಓ, ಅಲ್ ನೋಡ್ರಮ್ಮ, ಕಾಲೇಜ್ ಬೆಲ್ ಆಗೋ ಹೊತ್ತಿಗೆ ಸರಿಯಾಗಿ ಸುಮಾ ಸುರೇಶ್ ಇಬ್ರು ಜೊತೆಯಲ್ಲೇ ನಿಧಾನವಾಗಿ ಯಾವ ಟೆನ್ಷನು ಇಲ್ದೆ ಓಲಾಡ್ತಾ ಬರ್ತಾ ಇದಾರೆ.
2: ಅಂತೂ ಇವತ್ತು ನಮ್ ಕಾಲೇಜಿನ ಕೊನೆಯ ದಿನ, ಎಲ್ಲಾ ಕ್ಲಾಸ್ಗಳು ಚೆನ್ನಾಗ್ ನಡೀತು. ಸಾಧ್ಯ ಆದ್ರೆ ಎಲ್ರು ಹೀಗೆ ಕಾಂಟ್ಯಾಕ್ಟ್ ಅಲ್ಲಿರೋಣ. ನನ್ಗಂತೂ ಮುಂದೆ ಮಾಸ್ಟರ್ ಡಿಗ್ರಿ ಮಾಡ್ಬೇಕು ಅನ್ನೋ ಆಸೆ ಇದೆ. ನೋಡೋಣ ಎಲ್ ಸೀಟ್ ಸಿಗುತ್ತೆ ಅಂತ. ನೀವೆಲ್ಲ ಏನ್ ಮಾಡ್ತೀರಾ? ಸುಮಾ, ನೀನೇನು ಹೇಳ್ತಾನೆ ಇಲ್ವಲ್ಲೇ? ನನ್ ಪ್ಲಾನ್ ಇನ್ ಏನಿರತ್ ಹೇಳು? ಕೆಲ್ಸ ಹುಡ್ಕೋದು, ಆಮೇಲೆ ನನ್ ಸೂರ್ಯನ್ ಮದ್ವೆ ಆಗೋದು. ಹಾಯಾಗಿ ಇಬ್ರು ಸಂಸಾರ ಮಾಡ್ಕೊಂಡಿರೋದೇ ನನ್ ಪ್ಲಾನ್ ಅಷ್ಟೇ.
1: ಹೌದೌದು,
2: ನನ್ ಮದ್ವೆಗಂತೂ ಇನ್ನೂ ತುಂಬಾ ಸಮಯ ಇದೆ. ನೀವೆಲ್ಲ ಮದ್ವೆ ಆಗ್ತಿರಲ್ಲ, ಅದನ್ ನೋಡ್ಕೊಂಡು ನಾನು ಆಮೇಲೆ ಡಿಸೈಡ್ ಮಾಡ್ತೀನಿ ಮದ್ವೆ ಆಗ್ಬೇಕಾ ಬೇಡ್ವಾ ಅಂತ.
3: ಸರಿ ಸರಿ, ಈಗ ಹೊರಡಣ್ವಾ?

0: ಎಷ್ಟೊತ್ತು ಕಾಯೋದ್ ನಿಂಗೆ? ಇನ್ನೊಂದ್ ಸ್ವಲ್ಪ ತಡ ಆಗಿದ್ರು ನಾ ಹೊರಟ್ಬಿಡ್ತಾ ಇದ್ದೆ. ಕಾಲೇಜ್ ಅಲ್ಲಿ ಇದ್ದಾಗ ನೀ ಹಿಂಗ್ ಇರ್ಲಿಲ್ಲ ಬಿಡು ಸುರಿ.
1: ಓಹೋ, ಇಷ್ಟಕ್ಕೆಲ್ಲ ಸಿಟ್ಟು ಬಂದ್ಬಿಡ್ತಾ ನಿನ್ಗೆ? ಹಾಗೆ ಹೋಗ್ಬೇಕಿತ್ತು, ಮತ್ತೆ ಕಾಯ್ಕೊಂಡ್ ಕೂತಿದ್ದೆ.
0: ನೀನೇನಪ್ಪ ಹೇಳ್ತೀಯ, ನಿನ್ನ ನೋಡ್ದೆ ಹೋಗಕ್ ಮನ್ಸಾಗಲ್ಲ ಕಣೋ.
1: ಅದ್ ನನಗ್ ಗೊತ್ತಿಲ್ವಾ, ನಾನು ಅನ್ಕೊಂಡೆ ಯಾಕೋ ನಮ್ ಮೇಡಮ್ ಮುಖ ಕೆಂಪಗೆ ಕೆಂಡ ಸಂಪಿಗೆ ಆಗಿದೆಯಲ್ಲ ಅಂತ. ತಡ ಆಯ್ತು ಅಂತ ಕೋಪಕ್ಕ ಅಥವಾ ನನ್ ನೋಡ್ ನಾಚಿಗ?
0: ಕೋಪ ಅಂತಾನೆ ತಿಳ್ಕೋ, ಆದ್ರೂ ನಿಂಗ್ ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಕಣೋ.
1: ಅದೇಂಗ್ ಗೊತ್ತು ನಿನಗೆ ಸೀರಿಯಸ್ನೆಸ್ ಇಲ್ಲ ಅಂತ? ಸೀರಿಯಸ್ ಆಗಿ ನಿನ್ನ ಲವ್ ಮಾಡಿದ್ವ ನಾನು. ಈಗ ನೋಡು, ಸೀರಿಯಸ್ ಆಗಿ ಒಂದು ಹಾಡ್ ಹೇಳ್ತೀನಿ, ಕೇಳ್ತೀಯಾ?
0: ಅಪ್ಪ ತಂದೆ, ನೀ ಹಾಡ್ ಹೇಳೋದು, ನನ್ ಮೇಲೆ ಕವನ ಬರೆಯೋದು ಇದೆಲ್ಲ ಪಕ್ಕದಲ್ಲಿರ್ಲಿ. ಈಗ ನಮ್ಮ ಮದ್ವೆ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ಪ್ಲೀಸ್.
1: ಈಗ ನಾನು ಹಾಡಾಡೋ ಮೂಡಲ್ಲಿದ್ದೀನಿ ಸುಮ್ಮಿ, ಒಂದ್ ಹಾಡ್ ಹಾಡ್ಲೇಬೇಕು. ಯಾಕೆ ಅಂತಂದ್ರೆ ನಿನಗೆ ಎಷ್ಟು ಹಾಡ್ ಹಾಡಿಲ್ಲ ಕಾಲೇಜಲ್ಲಿ ಇದ್ದಾಗ. ಆಮೇಲೆ ನನ್ ಕತಿಯ, ಈಗೇನು ಲವ್ ಮಾಡಿ ಮದುವೆ ಮಾಡ್ಕೊಳ್ಳೋ ಸಮಯದಲ್ಲಿ ಹಾಡೆಲ್ಲ ಬಿಟ್ಬಿಟ್ಟ ಅಂತ. ಅದಕ್ಕೆ ಒಂದ್ ಹಾಡ್ ನೆನ್ಪರ್ತಿದೆ, ಹಾಡ್ಲಾ?

0: ಸುಮಾ
1: ಇದಕ್ಕೇನ್ ಕಡಿಮೆ ಇಲ್ಲ, ನನ್ ಪ್ರಣಯ ರಾಜ ನೀನು.
0: ಸುಮಾ ಆಗ್ಲೇ ಹೇಳ್ದೆ, ಯೋಚನೆ ಮಾಡ್ದ ಸೀರಿಯಸ್ನೆಸ್ ಇಲ್ಲ ನಿನಗೆ ಅಂತ. ನೋಡು ನಾನು ಎಷ್ಟು ಸೀರಿಯಸ್ ಆಗಿದ್ದೀನಿ ಅಂದ್ರೆ, ಲವ್ ಮಾಡಿಲ್ವಾ ಸೀರಿಯಸ್ ಆಗಿ, ನಿನ್ನ ಮದುವೆ ಮಾಡ್ಕೋಬೇಕು ಅಂತಿಲ್ವಾ ಸೀರಿಯಸ್ ಆಗಿ, ಇನ್ನೇನ್ ಮತ್ತೆ ತೀರ್ಮಾನ ಮಾಡಾಗಿದೆ, ನಿನ್ನೇ ಮದುವೆ ಮಾಡ್ಕೋಬೇಕು ಅಂತ, ಗೊತ್ತಾಯ್ತಾ?
1: ಸರ್ ಸರಿ, ಹೀಗೆ ಮಾತಾಡಲೇ ಕಾಲ ಕಳಿತೀಯೋ ಅಥವಾ ನಮ್ಮಿಬ್ರ ವಿಷಯ ನಿಮ್ಮ ಮನೇಲಿ ಮಾತಾಡ್ತೀಯೋ?

0: ಸುಮಾ, ಅಮ್ಮನ ಹತ್ರ ಮಾತಾಡೋಣ ಅನ್ಕೊಂಡೆ, ಆದರೆ ಮನೆಯಲ್ಲಿ ಅಮ್ಮನ ಮಾತು ನಡೆಯುತ್ತಾ? ಯಾರ ಮನೆಯಲ್ಲೂ ಅಮ್ಮನ ಮಾತು ನಡೆಯಲ್ಲ, ಹಾಗೆ ನಮ್ಮ ಮನೇಲೂ ಕೂಡ ನಡೆಯಲ್ಲ. ನಮ್ಮಪ್ಪ ಭಾರಿ ಸ್ಟ್ರಿಕ್ಟ್ ಕಣೆ, ಅವ್ರನ್ನ ನೋಡಿದ್ರೆ ಸಾಕು ನನಗೆ ಭಯ ಶುರು ಆಗ್ಬಿಡುತ್ತೆ. ಏನು ಮಾತಾಡೋದು, ಏನು ಕೇಳೋದು, ಏನು ಹೇಳೋದು ಎಲ್ಲ ಮರ್ತೋಗುತ್ತೆ. ಸುಮಾ, ನಿಮ್ಮನೇಲಿ ನೀನು ಮಾತಾಡ್ದ್ಯಾ?
1: ನಮ್ಮ ಮನೆ ಕತೆ ಕೇಳು, ನಾನು ಮಾತಾಡೋಣ ಅಂತಾನೆ ಫುಲ್ ರೆಡಿ ಆಗಿ ಹೋದೆ ಆಯ್ತಾ. ಅಷ್ಟೊತ್ತಿಗೆ ನಮ್ಮಮ್ಮ ಒಂದು ದೊಡ್ಡ ವಿಷಯ ನನ್ಗೆ ಹೇಳಿದ್ರು.
0: ಏನಪ್ಪ ಅದು?
1: ಅದ್ಯಾರೋ ಅವ್ರ ಫ್ರೆಂಡ್ ಮಗ ಅಂತೆ, ನನ್ನ ನೋಡಿ ಇಷ್ಟಪಟ್ಬಿಟ್ಟಿದಾನಂತೆ, ತುಂಬಾ ಶ್ರೀಮಂತರಂತೆ. ಅದಕ್ಕೆ ನಮ್ಮಮ್ಮ ಅವ್ರಿಗೆ ಮಾತು ಕೊಟ್ಟು ಬಂದ್ಬಿಟ್ಟಿದಾರಂತೆ, ನನ್ ಮಗಳು ನಮ್ಮ ಇಷ್ಟದ ತರಾನೆ ಮದ್ವೆ ಆಗ್ತಾಳೆ, ಹಾಗೇನಾದ್ರೂ ನಮ್ಮ ಮಾತು ಕೇಳಿರ ಅಂದ್ರೆ ಅವಳು ಕಾಲ್ ಮುರಿದು ಮನೇಲಿ ಕೂರಿಸ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ಬಂದ್ಬಿಟ್ಟಿದಾರಂತೆ. ಇದನ್ ಕೇಳಿದ್ಮೇಲೆ ನಾನ್ ಹೇಗಪ್ಪ ಈ ವಿಷಯ ಮಾತಾಡ್ಲಿ, ಧೈರ್ಯನೇ ಬರ್ಲಿಲ್ಲ ನಂಗೆ.
0: ಯಾವನೇವನೋ ನನ್ ಸುಮ್ಮಿನ ಮೆಚ್ಕೊಂಡಿರೋನು, ಯಾರಂತ ಹೇಳೋ, ಈಗಲೇ ಹೋಗಿ ಕಾಲ್ ಮುರಿದು ಬರ್ತೀನಿ ನಮ್ಮ ಮಗನಿಗೆ.
1: ಈ ಉತ್ತರ ಕುಮಾರನ್ ಪೌರುಷಕ್ಕೆ ಏನ್ ಕಡಿಮೆ ಇಲ್ಲ ನೋಡು, ಮೊದ್ಲು ನಿಮ್ಮ ಅಪ್ಪನ ಹತ್ರ ಮಾತಾಡು, ಆಮೇಲೆ ಅವನ್ ಕಾಲ್ ಮುರಿಯೋಂತೆ.
0: ಸುಮಾ, ನಾನೇನ್ ಸುಮ್ನೆ ಹೇಳಿದ್ರೆ ಅದು ನಿಜ ಅನ್ಕೋಬಿಟ್ಟ?
1: ಏನು ಸುಮ್ನೆನಾ?
0: ಹೌದು ಸುಮಾ, ನೀನ್ ಹೇಳಿದ ಡೈಲಾಕ್ಗೆ ನನ್ನ ರಕ್ತ ಕುದ್ಬಿಡ್ತು. ನನ್ನ ಸುಮ್ಮನ ಇಷ್ಟ ಪಡ್ತಾರಲ್ಲ ಯಾರು ಅಂತ ಹೇಳಿ. ಇರ್ಲಿ, ಮನೇಲಿ ಮಾತಾಡ್ದೆ. ಯಾರು ಗೊತ್ತು ಗುರಿ ಇಲ್ದವಳನ್ನ ಮದುವೆ ಮಾಡ್ಕೊಳ್ಳೋ ಹಾಗಿದ್ರೆ ನಿನ್ನ ದಾರಿ ನಿನಗೆ, ನಮ್ ದಾರಿ ನನಗೆ ಅನ್ಬಿಟ್ರು ನಮ್ಮಪ್ಪ.
1: ಮತ್ತೆ
0: ಹಂಗಿದ್ರೆ ಮನೆಯಿಂದ ಆಚೆ ಹೋಯ್ತಾ ಇರ್ಬೇಕು ಅಂತ ಹೇಳಿ ಮನೆ ಬಾಗ್ಲು ಹಾಕೇ ಬಿಟ್ರು ಸುಮಾ.
1: ಈಗ ಏನೋ ಮಾಡೋದ್ ನಾವು, ಎಷ್ಟ್ ದಿನ ಅಂತ ಹೀಗೆ ಕದ್ದು ಮುಚ್ಚಿ ಮೀಟ್ ಮಾಡಕ್ಕಾಗುತ್ತೆ ಹೇಳು? ದಿನ ಆಫೀಸ್ ಅಲ್ಲಿ ಕೆಲ್ಸ ಜಾಸ್ತಿ ಇತ್ತು, ಪಾರ್ಟಿ ಇದೆ, ಹೀಗೆ ಸುಳ್ಳು ಹೇಳಿ ಹೇಳಿ ನನ್ಗಂತೂ ಸಾಕ್ ಸಾಕಾಗೋಗಿದೆ. ಇನ್ನಂತೂ ನನ್ನಿಂದ ಆಗಲ್ಲಪ್ಪ.
0: ಇದಕ್ಕೆಲ್ಲ ಒಂದ್ ಪರಿಹಾರ ಇದೆ ಸುಮಾ.
1: ಏನದು?
0: ನಾವಿಬ್ರು ದೇವಸ್ಥಾನದಲ್ಲಿ ಮದುವೆ ಆಗೋದು. ಇದಕ್ ನೀನ್ ಒಪ್ತಿಯಾ?
1: ನನ್ಗೂ ಅದೇ ಸರಿ ಅಂತ ಅನ್ಸ್ತಾ ಇದೆ. ಇನ್ನೇನ್ ಮಾಡಕ್ಕಾಗತ್ ಹೇಳು, ನಾನಂತೂ ನಿನ್ನೆ ಮದ್ವೆ ಆಗದಪ್ಪ.
0: ಸುಮಾ, ಈಗ ಪ್ರೀತಿ ಹುಮ್ಮಸ್ಸಲ್ಲಿ ಹೇಳಿ ಆಮೇಲೆ ಕಷ್ಟ ಏನಾದ್ರೂ ಬಂದ್ರೆ ನಿನ್ನ ಮದ್ವೆ ಮಾಡ್ಕೊಂಡು ತಪ್ಪು ಮಾಡದೆ ಅಪ್ಪ ಅಮ್ಮನ್ ಬಿಟ್ಟು ಬರಬಾರ್ದಿತ್ತು ಅಂತ ಕೊರಗಬಾರ್ದು ನೋಡು.
1: ಖಂಡಿತ ಇಲ್ಲ ಸುರಿ, ನನ್ನ ಜೀವನ ನನ್ನ ನಿರ್ಧಾರ, ನಂಗೂ ಗೊತ್ತಿದೆ ಜೀವನ ಹೇಗ್ ಮಾಡ್ಬೇಕು ಅಂತ. ಯಾರು ಸಪೋರ್ಟ್ ಮಾಡಿದ್ರು ಅಷ್ಟೇ, ಮಾಡದಿದ್ರು ಅಷ್ಟೇ, ನಾನಂತೂ ನಿನ್ ಜೊತೆನೆ ಬದುಕದು.
0: ಸರಿ, ಹಾಗಿದ್ರೆ ನೀನು ಒಪ್ಪಾಯ್ತು, ನಾನು ಒಪ್ಪಾಯ್ತು, ನಾವಿಬ್ರು ದೇವಸ್ಥಾನದಲ್ಲಿ ಮುಂದಿನ ವಾರನೇ ಮದುವೆ ಆಗೋಣ. ಓಕೆನಾ?
1: ಓಕೆ.
0: ಹಾಗಿದ್ರೆ ಇಬ್ರು ಕೆಲ್ಸಕ್ಕೆ 15 ದಿನ ರಜೆ ಹಾಕಿ ಮೊದಲು ಮನೆ ಬಾಡಿಗೆ ಹುಡ್ಕೋಣ, ಆಮೇಲೆ ತಾಳಿ ಕಾಲುಂಗ

0: ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಏನ್ ಅನ್ನಿಸ್ತಾ ಇದೆ ಡಾರ್ಲಿಂಗ್? ಇವತ್ತಿಗೆ ಒಂದು ವರ್ಷದ ಹಿಂದೆ ನಾವಿಬ್ರು ದೇವಸ್ಥಾನದಲ್ಲಿ ಮದುವೆ ಆಗಿದ್ವಿ, ನೆನ್ಪಿದ್ಯೋ ಇಲ್ವೋ?
1: ಖಂಡಿತ ನೆನ್ಪಿದೆ ಮುದ್ದು. ಸ್ವರ್ಗಕ್ ಒಂದೇ ಗೇಣು ಕಣ ಉಳಿದಿರೋದು, ನಿನ್ ಮದುವೆ ಆಗಿ ನನ್ ಜೀವನ ಸಾರ್ಥಕ ಆಯ್ತು ಅನ್ಸ್ತಾ ಇದೆ ನಂಗೆ.
0: ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದ್ರೆ ನಮ್ಮ ಈ ಸಿಂಪಲ್ ಮದುವೆಗೆ ಸಾಕ್ಷಿಯಾಗಿದ್ದು 6 ಜನ ಫ್ರೆಂಡ್ಸ್ ಅಷ್ಟೇ. ಏನೋ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇತ್ತು ಅವತ್ತು, ಬಹಳ ಬೇಜಾರ್ ಅಂತ ಅನ್ನಿಸ್ತಾ ಇತ್ತು. ಸುಮಾ
1: ಸೂರಿ, ಈಗ ಅದನ್ನೆಲ್ಲ ಯೋಚನೆ ಮಾಡ್ಬೇಡ. ನಾವ್ ನೋಡು, ಒಂದ್ ವರ್ಷನೇ ಕಳೆದಿದೀವಿ, ಇನ್ ಸ್ವಲ್ಪ ದಿನ ಅಷ್ಟೇ ನಮ್ಮನೆಯವರು ನಿಮ್ಮನೆಯವರು ನಮ್ಮನ್ ಹೇಗೆ ಮನೆ ಕರೀತಾರೆ ಅಂತ ನೀನೆ ನೋಡ್ತಾ ಇರೋ.
0: ಅದೇನು ಸರಿ ಸುಮಾ, ಆದ್ರೆ ಈಗ ನಿನಗೆ ಡೆಲಿವರಿ ಟೈಮ್ ಹತ್ರ ಬರ್ತಾ ಇದೆ. ಮಗು ಬಾಣಂತಿ ನೋಡ್ಕೊಳ್ಳಕ್ಕೆ ದೊಡ್ಡೋರ್ ಯಾರು ಇಲ್ವಲ್ಲ ಅಂತ ಬೇಜಾರಾಗ್ತಿದೆ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಜೊತೆಗೆ ಭಯ ಕೂಡ ಆಗ್ತಾ ಇದೆ ಕಣೆ.
1: ಸೂರಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದ್ಯಾ? ರಿಲ್ಯಾಕ್ಸ್ ಆಗು ಫಸ್ಟ್. ಡೆಲಿವರಿ ಟೈಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಬಂದೇ ಬರ್ತಾರ ಕಣೋ. ಆಮೇಲೆ ಒಬ್ಳು ನರ್ಸಿಂಗ್ ಕೇರ್ ನ ಮನೇಲಿ ಇಟ್ಕೊಂಡ್ರಾಯ್ತು ಅಷ್ಟೇ. ಅದಕ್ ದೊಡ್ಡೋರ್ ಯಾಕೆ ಬೇಕು ಹೇಳು? ಮದ್ವೆ ಆಗಿಲ್ವಾ ನಮ್ಗೀಗ? ನಾವೇ ಇಲ್ಲಿ ದೊಡ್ಡೋರು.
0: ಹಾಗಂತೀಯ ಸುಮಾ, ಅದಷ್ಟು ಸುಲಭನಾ ನೀನ್ ಹೇಳ್ತಾ ಇದೀಯ ಅಂತಂದ್ಮೇಲೆ? ಸರಿ ನೋಡೋಣ ಹಾಗಾದ್ರೆ ಏನಾಗುತ್ತೆ ಅಂತ.

0: ಅಯ್ಯೋ ಇದೊಂದ್ ಮಗು, ಯಾವಾಗ ನೋಡಿದ್ರು ಕುಯ್ಯೋ ಮರೋ ಅಂತಾನೆ ಇರುತ್ತೆ, ಯಾವಾಗ್ಲೂ ಅಳ್ತಾ ಇರುತ್ತೆ. ಕೂರಕ್ಕೂ ಬಿಡಲ್ಲ, ತಿನ್ನಕ್ಕೂ ಬಿಡಲ್ಲ, ಮಲ್ಗಕ್ಕಂತೂ ಬಿಡದೇ ಇಲ್ಲ. ಸಾಕ್ ಸಾಕಾಗಿದೆ ನಂಗೆ, ಯಾರಿಗ್ ಬೇಕಿತ್ತಿ ಮದ್ವೆ ಮಗು ಅಂತೆಲ್ಲ ಅನ್ಸ್ತಾ ಇದೆ ನಂಗೆ, ಎಲ್ಲ ನನ್ ಹಣೆ ಬರ.
1: ಏನ್ ಸುಮಾ, ಒಬ್ಳು ಏನೋ ಗುಣಕ್ತಾ ಕೂತಿದ್ಯಾ, ಏನಾಯ್ತು?
0: ಇನ್ನೇನ್ ಆಗ್ಬೇಕಾಗಿತ್ತಪ್ಪ, ಎಲ್ಲ ನನ್ ಹಣೆ ಬರ. ನೀನಂತೂ ಬೆಳಗ್ಗೆ ಎದ್ಬಿಟ್ ಕೆಲ್ಸ ಕೊಟ್ಟೋಗ್ತೀಯಾ, ರಾತ್ರಿ ಬಂದ್ ಒಂದ್ಸತಿ ಮಗುನ್ ಮುದ್ ಮಾಡ್ಬಿಟ್ಟು ಸುಸ್ತಾಗಿದೆ ಅಂತ ಮಲ್ಕೊಂಬಿಡು. ಇಡೀ ದಿನ ಈ ಮಗುನ್ ನಾನ್ ಒಬ್ಳೆ ನೋಡ್ಕೋಬೇಕು. ಇಡೀ ದಿನ ಇದ್ರ ಡೈಪರ್ ಚೇಂಜ್ ಮಾಡು, ತೊಳಿ, ಹಾಲ್ ಕುಡ್ಸು, ಇಷ್ಟೇ ಆಗೋಯ್ತು ನನ್ ಲೈಫು. ಏನಿದೆ ಹೇಳು ಬೇರೆ, ನಂಗೆ ತಲೆ ಎಲ್ಲ ಚಿಟ್ಟಿಡಿತಾ ಇದೆ ನಂಗೆ.
1: ಆಯ್ತಾಯ್ತು, ಇನ್ನೇನ್ ನಾನ್ ಕೆಲ್ಸಕ್ ಹೋಗ್ದೆ ಮನೇಲಿ ರಂಗನ್ ಮುಂದೆ ಸಿಂಗ ಅಂತ ನಿನ್ ಮುಂದೆ ಕೂತಿರ್ಬೇಕಾಗ್ತಿತ್ತ? ನಿನ್ನ ಈ ನಿನ್ ಮಗುನ ಸಾಕೋದು ಹೇಗೆ? ಕೆಲ್ಸ ಮಾಡ್ಬಾರ್ದ? ದುಡ್ಡು ಬೇಡವಾ ನನ್ಗೆ?
0: ಏನಂದೆ? ನನ್ ಮಗು? ಹೌದಪ್ಪ ಹೌದು, ಇದು ನನ್ ಮಗುನೆ, ನನಗ್ ಮಾತ್ರ ಮಗು. ಆಯ್ತಾ, ನಿಂಗೇನು ಅಲ್ಲ ಅಲ್ವಾ? ಮೊದ್ಲು ನಾನ್ ಕೆಲ್ಸಕ್ ಹೋಗ್ತಿದ್ದೆ ತಾನೆ, ನೀನ್ ತಾನೆ ಮಗು ಆಗ್ಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಕೆಲ್ಸನು ಬಿಡಿಸಿದ್ದು. ಈಗ ನಂಗ್ ಸಹಾಯನೂ ಮಾಡ್ದೆ ನನ್ ಮೇಲೇನೆ ಜೋರ್ ಮಾಡ್ತೀಯಾ? ನಿನ್ ಮಗುನ ನೀನೇ ನೋಡ್ಕೋ, ನನ್ ಕೈಲಾಗಲ್ಲ.
1: ಯಾಕೆ ಸುಮಾ, ಇತ್ತೀಚಿಗೆ ಮಾತಾಡೋದ್ ಬಿಟ್ಟು ಬರೀ ಜಗಳ ಮಾಡ್ತಿರ್ತೀಯ ಕಣೆ. ಮಗು ಮಾಡ್ಕೊಂಡವರೆಲ್ಲ ನಿನ್ನ ಹಾಗೆ ಆಡ್ತಾರೇನೆ? ಪ್ರಪಂಚದಲ್ಲಿ ನೀನ್ ಒಬ್ಳೇನೆ ಮಗು ಇತ್ತಿರೋಳಂಗ ಆಡ್ತೀಯಲ್ಲೇ, ಯಾಕೆ ಇಷ್ಟೊಂದ್ ಸಿಟ್ಟು?
0: ಹೌದಪ್ಪ ಹೌದು, ನಾನು ಜಗಳ ಗಂಟಿನೆ. ನೀನೇನ್ ಎಲ್ರು ಮನೆಗ್ ಹೋಗಿ ನೋಡ್ಕೊಂಡ್ ಬಂದಿದ್ಯಾ, ಯಾರ್ ಹೇಗಿರ್ತಾರೆ ಏನ್ ಮಾಡ್ತಿರ್ತಾರೆ ಅಂತ? ನೀನ್ ಒಂದಿನ ಪೂರ್ತಿ ಮನೆ ಕೆಲ್ಸನೂ ಮಾಡ್ಕೊಂಡ್ ಮಗುನ್ ಸುಧಾರಿಸು ನೋಡೋಣ, ಆಗ ಗೊತ್ತಾಗುತ್ತೆ ನಿಂಗೆ ನನ್ ಕಷ್ಟ ಏನು ಅಂತ.
1: ಹೋಗ್ಲಿ ಬಿಡು ಸುಮಾ, ಮಗುನ ಡಾಕ್ಟರ್ ಹತ್ರ ತೋರಿಸಿದ್ರಾಯ್ತು, ಸದಾ ಅಳ್ತಿರುತ್ತೆ ಯಾಕೆ ಅಂತ ನೋಡಿ ಅಂತ ಹೇಳೋಣ ಬಿಡು.
0: ಹೂನಪ್ಪ ಅಷ್ಟೇ, ನಾನ್ ಕರ್ಕೊಂಡ್ ಹೋಗ್ ಬಂದೆ ಮಠ ಮಠ ಮಧ್ಯಾಹ್ನ ಬಿಸಿಲಲ್ಲಿ ಮಗುನ ಹಾಸ್ಪಿಟ್ಲ್ಗೂ ಕರ್ಕೊಂಡ್ ಹೋಗಿದ್ದೆ. ಮಗುಗ್ 8 ತಿಂಗಳಾಗಿದೆ, ನೀವೇನ್ರಿ ಊಟ ಕೊಡ್ತಾ ಇದ್ದೀರಾ? ಆಹಾರನೇ ಸರಿಯಾಗಿ ಸಾಕಾಗ್ತಾ ಇಲ್ಲ, ಯಾಕೆ ಮಗುನ್ ನೋಡ್ಕೊಳಕ್ ಮನೇಲಿ ಯಾರು ದೊಡ್ಡೋರ್ ಇಲ್ವಾ ಅಂತ ನನ್ಗೆ ಬೈದ್ ಕಳಿಸಿದ್ರು. ಮಗು ತುಂಬಾ ನಿಶಕ್ತವಾಗಿದ್ಯಂತೆ, ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅವ್ರ ಹತ್ರನು ನನ್ ಬುದ್ಧವಾದ ಕೇಳ್ಬೇಕಾಯ್ತು.
1: ಸರಿ ಮತ್ತೆ, ಅದ್ಯಾಕೆ ಮುಖ ಕುಂಬಳಕಾಯಿ ತರ ಊದ್ಸ್ಕೊಂಡಿದ್ಯಾ?
0: ಯಾಕೆ ಅಂದ್ರೆ, ಬರುವಾಗ ದಾರಿಲಿ ಅದೇ ನಮ್ ಕ್ಲಾಸ್ಮೇಟ್ ವಿನುತಾ ಇದ್ಲಲ್ಲ.
1: ಹಾ ವಿನುತಾ, ಏನಾಯ್ತು ಅವಳಿಗೆ?
0: ಅವಳು ಸಿಕ್ಕಿದ್ಲು, ನನ್ನ ಮನೆಗೂ ಕರ್ಕೊಂಡು ಹೋಗಿದ್ಲು.
1: ಅದಕ್ಕೆ ಯಾಕೆ ಸಿಟ್ ಮಾಡ್ಕತ್ತಿದ್ಯಾ ಮನೆಗ್ ಹೋಗಿದ್ಕ?
0: ಅವಳಿಗೂ ಹೆಣ್ಮಗು ಆಗಿದೆ. ಆಯ್ತಾ,
1: ಹೆಣ್ಮಗುನ ಖುಷಿ ತಾನೆ, ಇನ್ನೇನು?
0: ಖುಷಿನೇ ಇಲ್ಲ ಅಂತ ಯಾರಂದಿದ್ದು? ಆ ಮಗುಗೂ 6 ತಿಂಗಳು ಅಷ್ಟೇ ಈಗ, ಎಷ್ಟ್ ಮುದ್ ಮುದ್ದಾಗಿ ಗುಂಡ್ ಗುಂಡಾಗಿದೆ ಗೊತ್ತಾ? ಹೇಗ್ ನೋಡ್ಕೋತೀಯ ಅಂತ ಕೇಳ್ದೆ ಅವಳನ್ನ, ಅದಕ್ಕೆ ಅವಳು ಏನ್ ಹೇಳಿದ್ಲು ಗೊತ್ತಾ?
1: ಏನಂದ್ಲು?
0: ಅಯ್ಯೋ ಸುಮಿ, ನಾನೇನೇ ನೋಡ್ಕೊಳ್ಳೋದು, ನಮ್ಮ ಮನೆಗ್ ಮಹಾಲಕ್ಷ್ಮಿ ಹುಟ್ಟಿದಳೆ ಅಂತ ನಮ್ಮಮ್ಮ ನಮ್ಮಪ್ಪ ಇಬ್ರು ಒಬ್ರ ಆದ್ಮೇಲೆ ಒಬ್ರು ಎತ್ಕೊಳ್ತಾ ಇರ್ತಾರೆ, ಅವ್ರೇ ನೋಡ್ಕೋತಿರ್ತಾರೆ ನಮ್ಮ

0: ತಿನ್ಸ್ತಾರೆ, ನನ್ ತಂಗಿ ಹಾಡ್ ಹೇಳ್ ಮಲ್ಗಿಸ್ತಾಳೆ, ನಮ್ ತಾತ ಅಂತೂ ಮಗು ನೆತ್ಕೊಂಡು ಊರೆಲ್ಲ ಸುತ್ತಾಡ್ತಾರೆ. ನನ್ನೂ ಅಷ್ಟೇ ಕಣೆ, ಏನ್ ಕೆಲ್ಸ ಮಾಡಕ್ಕೂ ಬಿಡ್ತಾ ಇಲ್ಲ. ನೀನ್ ಆರಾಮಾಗಿ ರೆಸ್ಟ್ ಮಾಡು, ನಿನ್ ಗಂಡನ್ ಮನೆಗೆ ಹೋದ್ಮೇಲೆ ಕೆಲ್ಸ ಮಾಡೋದ್ ಇದ್ದೇ ಇರುತ್ತೆ ಅಂತ ಹೇಳಿ ಎಲ್ಲಾ ಕೆಲ್ಸ ಅವರೇ ಮಾಡ್ಕೋತಾ ಇದಾರೆ ಅಂತ ಅಂದ್ಲು.
1: ಅದಕ್ಕ ಸಿಟ್ಟು ನಿನ್ಗೆ?
0: ಅಷ್ಟೇ ಅಲ್ಲ, ಆ ಪುಟ್ ಮಗು ಕಾಲಲ್ಲಿ ಅದೇ ಗಲ್ ಗಲ್ ಅಂತ ಶಬ್ದ ಬರುತ್ತಲ್ಲ, ತುಂಬ ಗೆಜ್ಜೆ ಕೂಡ ಹಾಕಿದ್ರು.
1: ಅದು ಹೆಣ್ಮಗು ಕಣೆ, ಅದಕ್ಕೆ ಗೆಜ್ಜೆ ಹಾಕಿದ್ರು.
0: ಮಕ್ಕಳಲ್ಲಿ ಗಂಡು ಹೆಣ್ಣು ಅಂತೆಲ್ಲ ಏನಿರಲ್ಲಪ್ಪ, ಎಲ್ಲಾರ್ಗು ಗೆಜ್ಜೆ ಹಾಕ್ತಾರಾಯ್ತಾ. ಅಷ್ಟೇ ಅಲ್ಲ, ಕತ್ತಕ್ ಚಿನ್ನದ ಚೈನು, ದೃಷ್ಟಿ ಆಗ್ಬಾರ್ದು ಅಂತ ಪುಟ್ ಕರಿಮಣಿ ಕೈಬಳೆ, ಎಷ್ಟ್ ಮುದ್ದಾದ ಫ್ರಾಕು, ಎಲ್ಲ ಎಷ್ಟ್ ಚೆನ್ನಾಗಿತ್ತು ಗೊತ್ತಾ ನೋಡಕ್ಕೆ. ಸೂರಿ,
1: ಹೇಳು.
0: ಸೂರಿ,
1: ಆಯ್ತ್ ಹೇಳಮ್ಮ.
0: ನಮ್ ಮಗುಗ್ ಯಾರು ಇಲ್ವಲ್ಲೋ, ಇದ್ಯಾವ್ದು ಇಲ್ಲ ನಮ್ ಮಗುಗೆ ಅಂತ ನಂಗೆ ತುಂಬಾ ಬೇಜಾರಾಗ್ತಿದೆ ಕಣೋ. ಅಷ್ಟೇ ಅಲ್ಲ ಗೊತ್ತಾ, ವಿನೂತನ್ ಮನೆಗೆ ಆಗಾಗ ಅವ್ರ ಅತ್ತೆ ಮನೆಯವರು ಬಂದು ಮಗು ಬಾಣಂತಿನ್ ನೋಡ್ಕೊಂಡು ಮಗುಗೇನ್ ಬೇಕು, ವಿನೂತಂಗೇನ್ ಬೇಕು ಅದ್ನೆಲ್ಲ ಕೇಳಿ ತಂದ್ಕೊಟ್ ಹೋಗ್ತಾರಂತೆ ಗೊತ್ತಾ.
1: ಏನ್ ಮಾಡೋದ್ ಸುಮ, ನಮ್ಮಿಬ್ರು ಮನೇಲೂ ಈ ಮದ್ವೆಗೆ ಒಪ್ಕೊಂಡಿದ್ರೆ ನಾವಿಬ್ರು ಕೂಡ ಎಷ್ಟ್ ಚೆನ್ನಾಗಿರ್ತಿದ್ವಿ ಅಲ್ವಾ. ನಾನು ಕೂಡ ಎಷ್ಟು ಪ್ರಯತ್ನ ಮಾಡಿದೆ, ನೀನು ಕೂಡ ಪ್ರಯತ್ನ ಮಾಡಿದೆ ಇಬ್ಬರನ್ನು ಒಪ್ಪಿಸ್ಲಿಕ್ಕೆ, ಆದ್ರೆ ಅವರು ಒಪ್ಪಲಿಲ್ಲ. ಅದರಿಂದ ತಾನು ನಾವಿಬ್ರು ಹೊರಗೆ ಬಂದಿದ್ದು. ಈಗ ನೋಡಿದ್ರೆ ನನಗೆ ಬರ್ತಿರೋ ಸಂಬಳ ಕೂಡ ಯಾವತ್ತಕ್ಕೂ ಸಾಕಾಗ್ತಾ ಇಲ್ಲ, ಮಗುಗೆ ಏನ್ ತಾನೇ ತಂದು ಕೊಡ್ಲಿ. ಈಗ್ಲೂ ಒಂದ್ ಪ್ರಯತ್ನ ಮಾಡೋಣವಾ?
0: ಏನ್ ಮಾಡ್ತೀಯಾ?
1: ನಮ್ ಮಗು ನೋಡಿದ್ಮೇಲಾದ್ರೂ ಅವ್ರ ಮನಸ್ಸು ಬದಲಾಯಿಸ್ಬೋದೇನೋ ಅಂತ ಅನ್ನಿಸ್ತಾ ಇದೆ ಸುಮಾ.
0: ಅಯ್ಯಯ್ಯಪ್ಪ ಬೇಡಪ್ಪ, ನಂಗಂತೂ ತುಂಬಾ ಭಯ ಆಗುತ್ತೆ. ಅಮ್ಮ ಯಾವಾಗ್ಲೋ ಒಂದ್ಸತಿ ವಿನೂತಂಗ್ ಸಿಕ್ಕಿದ್ರಂತೆ, ಅದನ್ನು ಹೇಳಿದ್ಲು ಅವಳು ಇವತ್ತು.
1: ಏನಂದ್ರಂತೆ?
0: ಆಗ ತುಂಬಾ ಅಳ್ತಾ ಇದ್ರಂತೆ ನಮ್ಮಮ್ಮ, ನನ್ ಮಗಳು ಹೀಗ್ ಮಾಡ್ತಾಳೆ ಅಂತ ಅನ್ಕೊಂಡೇ ಇರ್ಲಿಲ್ಲ ಕಣೆ. ನಾನು ನನ್ ಮಗಳಿಗೆ ಕಾರು, ಮನೆ, ಒಳ್ಳೆ ಸಂಪಾದನೆ ಎಲ್ಲ ಇರೋ ಒಂದ್ ಒಳ್ಳೆ ಮನೆತನ ಇರೋ ಹುಡುಗನ್ ನೋಡಿ ಮದ್ವೆ ಮಾಡೋಣ ಅನ್ಕೊಂಡೆ. ಆದ್ರೆ ಅವಳ ಹಣೆ ಬರ ನೋಡು, ಕಾಲೇಜಲ್ಲಿ ಇದ್ದಾಗ್ಲೇ ಪ್ರೀತಿ ಪ್ರೇಮ ಅಂತ ಹೇಳಿ ನಮ್ಮನ್ನು ಧಿಕ್ಕರಿಸಿ ಯಾವನ್ ಜೊತೆನೋ ಒಟ್ಟೋದ್ಲು. ಈಗ ಅವಳಿಗೆ ಏನಾದ್ರೂ ಆಗ್ಲಿ ನನ್ಗೇನು ಅಂತ ಅಂದ್ರಂತೆ. ಅವಳನ್ ನೋಡಕ್ಕೆ ನಂಗೆ ಅವ್ರ ಅಪ್ಪಂಗೆ ಒಂಚೂರು ಇಷ್ಟ ಇಲ್ಲ ಅಂತ ತುಂಬಾ ಕೋಪದಿಂದ ಹೇಳ್ದ್ರಂತೆ ಗೊತ್ತಾ.
1: ನೋಡೋಣ, ನಾನು ಪ್ರಯತ್ನ ಮಾಡ್ತೀನಿ ಸುಮಾ. ನೆನ್ನೆ ನನ್ನ ಹಳೆ ಗಿಳೆ ಇದ್ನಲ್ಲ ರಘು, ಅವನ್ ಸಿಕ್ಕಿದ್ದ ಕಣೆ.
0: ಏನಂದ?
1: ಅವನು ನನ್ನ ಅಪ್ಪ ಅಮ್ಮನಿಗೆ ನಮ್ ಗಂಡು ಮಗು ಆಗಿರೋ ವಿಚಾರ ಹೇಳದ್ನಂತೆ.
0: ಅದಕ್ಕೆ?
1: ಅದಕ್ಕೇನಿಲ್ಲ, ಅಪ್ಪ ಅಮ್ಮ ಇಬ್ರು ಕಣ್ಣಲ್ಲಿ ನೀರ್ ಹಾಕೊಂಡ್ರಂತೆ ಕಣೆ.
0: ಅಯ್ಯಯ್ಯೋ,
1: ಏನೋ ಆಗಿದ್ದಾಯ್ತು ಅಂತ ಒಂದ್ ಬಾರಿ ಆದ್ರೂ ಬಂದು ಕ್ಷಮೆ ಕೇಳಕ್ ಆಗ್ತಿರ್ಲಿಲ್ವಾ ಅವನ್ಗೆ? ಬೆಳೆಸಿ ದೊಡ್ಡನನ್ ಮಾಡಿದ್ದಕ್ಕೆ ವಯಸ್ಸಾಗಿರೋ ನಮ್ಮನ್ನ ಬಿಟ್ಟು ಸಂಬಂಧನೇ ಇಲ್ವೇನೋ ಅನ್ನೋ ಹಾಗೆ ಅವಳು ಹಿಂದೆ ಹೊರಟೇ ಬಿಟ್ನಲ್ಲ. ನಮಗೂ ಮೊಮ್ಮಗನ್ನ ಎತ್ಕೊಳ್ಬೇಕು, ಮುದ್ದಾಡ್ಬೇಕು, ತಿನ್ನಿಸ್ಬೇಕು, ಕೈ ಹಿಡಿದ್ ನಡೆಸ್ಬೇಕು ಅನ್ನೋ ಆಸೆ ಇರೋದಿಲ್ವಾ ಅಂತ ಕೇಳಿದ್ರಂತೆ.
0: ಹ್ಞೂ ಕಣೋ, ನೋಡು ಇಷ್ಟ್ ಪುಟ್ಟು ಮಗು ಮೇಲೆ ನಾವಿಬ್ರು ಎಷ್ಟು ಪ್ರೀತಿ ಆಸೆ ಎಲ್ಲ ಇಟ್ಕೊಂಡಿದೀವಲ್ವಾ. ಇನ್ನು ಇದಕ್ಕಿನ್ನು ಕೇವಲ 8 ತಿಂಗಳಷ್ಟೇ, ಇದನ್ನೇ ನಾವು ಸ್ವಲ್ಪ ಹೊತ್ತು ಬಿಟ್ಟಿರಕ್ ಆಗ್ತಿಲ್ಲ ಇಬ್ರಿಗೂ, ಇದೇ ನಮ್ಮಿಬ್ರು ಜೀವ ಕೂಡ ಆಗ್ಬಿಟ್ಟಿದೆ. ಅಂಥದ್ರಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮನ್ ಸಾಕಿ ಸಲಹಿ ಓದ್ಸಿ ಇಷ್ಟು ದೊಡ್ಡವರನ್ನಾಗಿ ಮಾಡಿದ್ರು, ನಾವ್ ಹೀಗ ಅವ್ರನ್ನ ಬಿಟ್ ಬಂದ್ಬಿಟ್ಟಿದ್ದು ತಪ್ಪಾಯ್ತೇನು ಅಂತ ನಂಗೂ ತುಂಬಾ ಸಲ ಅನ್ಸುತ್ತೆ ಕಣೋ.
1: ಸುಮಾ ಇರು ಇರು, ರಘು ಫೋನ್ ಮಾಡ್ತಾ ಇದ್ದಾನೆ.
0: ರಿಸೀವ್ ಮಾಡು, ರಿಸೀವ್ ಮಾಡು.
1: ಇರು, ರಿಸೀವ್ ಮಾಡ್ತೀನಿ. ಹಲೋ ರಘು, ಏನ್ ವಿಷಯ? ಓ ಹೌದಾ ರಘು,
0: ಏನಂತ ಏನಂತ?
1: ಇರು ಒಂದ್ ನಿಮಿಷ. ಓಕೆ ಓಕೆ, ಹಾಗೆ ಆಗ್ಲಿ,
0: ಹೇಳೋ.
1: ಇರು ಒಂದ್ ನಿಮಿಷ, ಖಂಡಿತ ಹೇಳ್ತೀನಿ. ಅವಳು ಇಲ್ಲೇ ಇದ್ದಾಳೆ ಕಣೋ.
0: ಸೂರಿ ಹೇಳು ಪ್ಲೀಸ್.
1: ನೀನ್ ಈ ಸಹಾಯಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಕಣೋ.
0: ಹೇಳೋ.
1: ಇರಮ್ಮ ಹೇಳ್ತೀನಿ.
0: ಎಷ್ಟ್ ಸತಾಯಿಸ್ತೀಯ ನೋಡು.
1: ಸುಮಾ ಸುಮಾ,
0: ಏನ್ ಹೇಳು ಬೇಗ.
1: ನಾಳೆ ಸಂಜೆ ನಾವು ನಮ್ ಮನೆಗ್ ಹೋಗ್ಬೇಕಂತೆ.
0: ಏನು?
1: ಅಪ್ಪ ಅಮ್ಮ ರಘು ಕೈಲಿ ಹೇಳಿ ಫೋನ್ ಮಾಡಿಸಿದಾರೆ ಕಣೆ. ನೀನು ಮಗು ಇಬ್ರು ರೆಡಿಯಾಗಿ ನಮ್ಮ ಮನೆಗೆ ಹೋಗೋಣ.
0: ಸೂರಿ ನಿಜ ಹೇಳ್ತಾ ಇದೀಯ ತಾನೆ? ಇದು ಕನ್ಸಲ್ಲ ಅಲ್ವಾ?
1: ಖಂಡಿತ ನಿಜ ಸುಮ.

0: ಮನೆಯೊಳಗೆ ಕುತ್ಕೊಳ್ಳಿ.
1: ಎಲ್ಲ ಚೆನ್ನಾಗಿದ್ದೀರಾ?
2: ಓ, ಇಷ್ಟು ದೊಡ್ಡ ರಂಗೋಲಿ ಇಟ್ಟು ಬಣ್ಣ ಹಾಕಿದ್ದೀರಾ? ಹೂವು ಮತ್ತೆ ಮಾವಿನ ತೋರಣ ಬೇರೆ ಕಟ್ಟಿದ್ದೀರಾ? ಒಳ್ಳೆ ಹಬ್ಬದ ವಾತಾವರಣವೇ ಇದೆ.
0: ಬೇಡ್ವೆ ಮತ್ತೆ, ಮೊದಲನೇ ಬಾರಿಗೆ ಮಗ ಸೊಸೆ ಪುಟ್ಟ ಮುದ್ದು ಕೃಷ್ಣನ ಮನೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಮನ್ಸಲ್ಲಿ ಏನೋ ಒಂಥರ ಸಡಗರ, ಸಂತೋಷ, ಅಳು ಎಲ್ಲ ಒಟ್ಟಿಗೆ ತುಂಬಿ ತುಳುಕ್ತಾ ಇದ್ದೀರಿ. ಊಟಕ್ಕೆ ಪಾಯಸ, ಪಲ್ಯ, ಪಲಾವು, ಹೋಳಿಗೆ, ಹೀಗೆ ಹಬ್ಬದ ಅಡಿಗೆನೂ ಮಾಡಿದೀನಿ. ಇನ್ನು ಆರತಿ ತಟ್ಟೆ ಒಂದ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನೇನು, ಅವರು ಮಗನ್ ಕರ್ಕೊಂಡ್ ಬರೋ ಹೊತ್ತಾಯ್ತು.
1: ಅಂದ್ರೆ ಅವ್ರು ಮಾಡಿದ್ದನ್ನೆಲ್ಲ ಮರೆತು ಅವರನ್ನ ಕ್ಷಮಿಸ್ಬಿಡೋದು ಅಂತನಾ ನಿಮ್ ಮಾತನರ್ಥ?
0: ಓ ಅಗು, ಆಟದಲ್ಲಿ ಬಂದೇ ಬಿಟ್ರು. ರಾಧಮ್ಮರೆ ಬನ್ನಿ ಬನ್ನಿ, ಆರತಿ ತಟ್ಟೆ ತಗೊಳ್ಳಿ. ಓ ಬಾರು ಬಾರು ಮುದ್ದು ಕೃಷ್ಣ, ನಮ್ಮನೆ ಬೆಳಗೋಕೆ ಬಂದಿಯಲ್ಲೋ. ಚೆಲುವ ಕೃಷ್ಣ ಕಣೋ ನೀನು.
3: ಅಪ್ಪ, ಅಮ್ಮ, ಅತ್ತೆ, ಮಾವ, ಸೂರಿ ಎಲ್ಲರೂ ಇದಾರ ಕಣೋ. ಒಟ್ಟಿಗೆ ನೀವೆಲ್ಲ ನಮ್ಮನ್ ಕ್ಷಮಿಸಿ ಮನೆ ಕರೆದ್ರಲ್ಲ, ನಿಜವಾಗ್ಲೂ ನಾವು ಧನ್ಯರು. ನಾವು ನಿಮ್ಮನ್ನ ಒಪ್ಸೆ ಮದ್ವೆ ಆಗ್ಬೇಕಿತ್ತು. ಎಷ್ಟು ಸಲ ಈ ಯೋಚನೆ ಬಂದಿದೆ ಗೊತ್ತಾ?
4: ಹೌದೌದು, ನನಗೂ ಹಾಗೆ ಅನ್ನಿಸ್ತಾ ಇತ್ತು. ನಿಮ್ಮನ್ನೆಲ್ಲ ಬಿಟ್ಟಿರೋಕೆ ಆಗ್ತಾನೆ ಇರ್ಲಿಲ್ಲ. ಅದಕ್ಕಾಗಿ ಒಳಗೊಳಗೆ ಕೊರಗಿ ಕೊರಗಿ ಸಾಕಾಗ್ತಾ ಇತ್ತು. ಯಾರಿಗೂ ಹೇಳ್ಕೊಳ್ಲಿಕ್ ಆಗ್ತಿರ್ಲಿಲ್ಲ. ಅದರಲ್ಲೂ ಇವನ್ ಹುಟ್ಟಿದ ಮೇಲಂತೂ.
1: ಏನೇ ಸುಮಾ, ಮಗುನ್ ಹೀಗ್ ಸಾಕಿದ್ಯಾ? 8 ತಿಂಗಳು ಅಂತ್ಯ, ಇಷ್ಟೊಂದ್ ಬಡಕ್ಲಾಗಿದೆ. ನೀನ್ ನೋಡಿದ್ರೆ ಸ್ವರ್ಗೋಗಿದ್ಯಾ. ಒಳ್ಳೆ ಬತ್ತಿದ ಬಾಳೆಕಾಯಿ ತರ ಆಗಿದ್ಯಲ್ಲೇ.
3: ಏನ್ ಮಾಡ್ಲಮ್ಮ, ನಂಗೆ ಮಗುನ್ ಹೇಗ್ ಸಾಕ್ಬೇಕು ಅಂತಾನು ಗೊತ್ತಿಲ್ಲ. ನನ್ ಒಬ್ಳು ಕೈಲಿ ಎಷ್ಟ್ ನೋಡ್ಕೊಳಕ್ ಆಗುತ್ತೆ ಹೇಳು? ನೋಡ್ಕೊಳಕ್ ಆಗ್ತಾನೆ ಇಲ್ಲ ಗೊತ್ತಾ. ಯಾವಾಗ ಎಷ್ಟೊತ್ತಿಗೆ ಏನ್ ತಿನ್ಸ್ಬೇಕು, ಹೇಗ್ ಮಲ್ಗಿಸ್ಬೇಕು ಅಂತ ನಂಗೆ ಯಾರು ತಾನೇ ಹೇಳ್ಕೊಡ್ತಿದ್ರು ಹೇಳು ಅಮ್ಮ.
5: ಓಹೋ, ನಿನಗೆ ಈಗ ಅರ್ಥ ಆಗ್ತಾ ಇದೆಯಾ? ನಮ್ಮಿಬ್ಬರದೇ ಪ್ರಪಂಚ, ನಮ್ಗೆ ಯಾರು ಬೇಕಿಲ್ಲ, ನಾವೇ ಸಂಪಾದನೆ ಮಾಡಿ ಹೇಗೋ ಬದುಕುತ್ತೀವಿ ಅಂತ ಹೇಳಿ ಅವತ್ತು ಹೊಸಲ್ ದಾಟ್ ಹೋಗಿದ್ದೆ. ಈಗ ನಿನಗೆ ಮಗುವಾದ್ಮೇಲೆ ಅರ್ಥ ಆಗ್ತಿದ್ಯಾ ಅಪ್ಪ ಅಮ್ಮನ ಪ್ರೀತಿ ಎಂಥದ್ದು ಅಂತ? ಪ್ರತಿಯೊಬ್ಬ ಮಗುವಿನ ತಂದೆ ತಾಯಿ ತಮ್ಮ ಮಕ್ಕಳನ್ನ ಹೀಗೆ ಪ್ರೀತಿನ ಸಾಕಿರ್ತಾರೆ. ತಾವು ಉಪವಾಸ ಇದ್ದು ಮಕ್ಕಳ ಹೊಟ್ಟೆ ತುಂಬಿಸಿರ್ತಾರೆ. ತಮ್ಮ ಆಸೆಗಳನ್ನೆಲ್ಲ ಬದಿಗಿಟ್ಟು ಮಕ್ಕಳನ್ನ ಓದಿಸಿರ್ತಾರೆ ಅನ್ನೋದು ನಿನಗೆ ಈಗಲಾದ್ರೂ ಅರ್ಥ ಆಯ್ತಾ? ಅಥವಾ ಇನ್ನೂ ಏನಾದ್ರೂ ಬಾಕಿ ಇದೆಯಾ?
3: ಅಪ್ಪ, ಅದಾಗಲ್ಲಪ್ಪ.
5: ಮತ್ತೆ ಇನ್ ಹೇಗಮ್ಮ, ಮಹಾಭಾರತದಲ್ಲಿ ಶ್ರೀಕೃಷ್ಣ ಕೌರವರಿಗೂ ಪಾಂಡವರಿಗೂ ಸಂಧಾನ ಮಾಡಲು ಹೊರಟಿದ್ನಲ್ಲ, ಹಾಗೆ ನೀನು ಈ ಪುಟ್ಟ ಮಗುನ ಸಂಧಾನ ಮಾಡಕ್ ಕರ್ಕೊಂಡ್ ಬಂದಿದ್ಯಾ? ನನ್ಗೇನು ಗೊತ್ತಾಗಲ್ಲ ಅನ್ಕೊಂಡಿದ್ಯಾನಮ್ಮ?
0: ಮತ್ತೆ ಮಗು ಸಾಕೋದು, ಸಂಸಾರ ಮಾಡೋದು ಅಂದ್ರೆ ಏನ್ ಹುಡುಗಾಟನ? ಒಬ್ರು ದೊಡ್ಡವರು ಅಂತ ಮನೆಯಲ್ಲಿದ್ರೆ ಸಮಯಕ್ಕೆ ಸರಿಯಾಗಿ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ, ಜವಾಬ್ದಾರಿ ತಗೊಂಡು ನಿಮ್ಗಳ ಕೆಲ್ಸನ ಕಡಿಮೆ ಮಾಡ್ತಾರೆ. ಈಗಿನ ಮಕ್ಕಳಿಗೆ ಇದೆಲ್ಲ ಎಲ್ಲ ಅರ್ಥ ಆಗ್ಬೇಕು? ಗೂಗಲ್ ನೋಡಿ ಎಲ್ಲ ತಿಳ್ಕೊಂಡ್ಬಿಡ್ತಾರೆ, ಯೂಟ್ಯೂಬ್ ನೋಡ್ತಾ ಸಂಸಾರ ಮಾಡ್ತೀವಿ ಅಂತ ಅನ್ಕೋತಾರೆ.
6: ಹಾಗೆ ಇಂಟರ್ನೆಟ್ ಅಲ್ಲಿ ಮಗುನ ಡೌನ್ಲೋಡ್ ಮಾಡ್ಕೋಬಹುದು ಅಥವಾ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿ ತರಿಸ್ಕೋಬಹುದು ಅನ್ಕೊಂಡಿರ್ತಾರೆ ಈಗಿನ ಕಾಲ.
1: ಅದು ಅಲ್ದೆ ಆಡೋ ಮಕ್ಕಳು ಜೀವನದಲ್ಲಿ ಅಜ್ಜಿ, ಅಜ್ಜ, ಅತ್ತೆ, ಮಾವ, ಚಿಕ್ಕಪ್ಪ, ಚಿಕ್ಕಮ್ಮ ಹೀಗೆಲ್ಲ ಸಂಬಂಧಗಳ ಜೊತೆ ಪ್ರೀತಿ ಹಂಚ್ಕೊಂಡ್ ಬೆಳೆದ್ರೇನೆ ಮಕ್ಳಿಗೆ ಎಲ್ಲಾ ತರದಲ್ಲೂ ಸಹಾಯ ಆಗೋದು. ಪ್ರೀತಿ ಅಂದ್ರೆ ಬರೀ ಗಂಡು ಹೆಣ್ಣಿನ ಪ್ರೀತಿ ಅಷ್ಟೇ ಅಲ್ಲ, ಜೀವನದಲ್ಲಿ ಕಷ್ಟ, ಸುಖ, ಕೋಪ, ತಾಪ ಹಂಚ್ಕೊಳ್ಳೋದಕ್ಕೆ, ಬಿದ್ದಾಗ ಎದ್ದು ಮುನ್ನಡೆಯೋದಕ್ಕೆ ಎಲ್ಲರ ಪ್ರೀತಿನೂ ಅಷ್ಟೇ ಮುಖ್ಯವಾಗಿರುತ್ತೆ. ಈಗ್ಲಾದ್ರೂ ಗೊತ್ತಾಯ್ತಾ?
0: ಅರೆ ಬಾರು ಮುದ್ದು ಕೃಷ್ಣ, ಅಳಬೇಡ ಚಿನ್ನಿ,
1: ನಾನ್ ಎತ್ಕೋತೀನಿ. ಬಾರೋ
0: ಕೊಡಿ, ನಾನ್ ಎತ್ಕೋತೀನಿ. ಬಾರೋ ಬಾರು ಚಿನ್ನ.
1: ಅಳ್ಬೇಡ, ನನ್ ಹತ್ರ ಬಪ್ಪ.
0: ಏ ಬೇಡ, ಕೊಡ್ರಿ, ನಾನೊಂಚೂರು ಎತ್ಕೋತೀನಿ. ಬಾ ಪುಟ್ಟ, ಬಾರು ಚಿನ್ನ.
6: ಏನೋ, ಅಂತೂ ಇವತ್ ನಮ್ಮ ಮನೆಗೆ ಪುಟ್ಟ ಮುದ್ದು ಕೃಷ್ಣ ಬಂದಿದ್ದು ನಮ್ಮೆಲ್ಲರ ಮನೆ ಮನಸ್ಸು ಎರಡನ್ನು ಒಂದು ಮಾಡಿಬಿಡ್ತು. ನೀವಿಬ್ರು ಮದುವೆಗೆ ಪರ್ಮಿಷನ್ ಕೇಳಿದಾಗ ದೊಡ್ಡವರಾಗಿ ನಾವು ಒಪ್ಕೊಳ್ಬೇಕಾಗಿತ್ತು ಅಂತ ಈಗ ಅನ್ನಿಸ್ತಾ ಇದೆ.
4: ಇಲ್ಲ ಇಲ್ಲ ಅಪ್ಪಾಜಿ, ಅದರಲ್ಲಿ ನಮ್ದು ತಪ್ಪಿದೆ. ನಾವು ಹೇಗಾದ್ರೂ ಮಾಡಿ ನಿಮ್ಮನ್ನೆಲ್ಲ ಒಪ್ಸಿ ನಿಮ್ಮ ಆಶೀರ್ವಾದ ಪಡೆದೇ ಮದುವೆ ಆಗ್ಬೇಕು ಅಂತಿದ್ವಿ, ಆದ್ರೆ ನಾವು ದುಡುಕಿದ್ವಿ ಅಂತ ಅನ್ನಿಸ್ತಾ ಇದೆ.
6: ಅಂತೂ ಈ ಮನಸ್ತಾಪಗಳನ್ನ ಸರಿ

0: ಮಾಡೋದಿಕ್ಕೆ ಈ ಪುಟ್ಟಕ್ಕಂದ ಬರ್ಬೇಕಾಯ್ತು. ಬಾರೋ ಸಂಧಾನಕಾರ ಪುಟ್ಟ ಕೃಷ್ಣ ಬಾಪ, ನಮ್ ಮನೆ ಬೆಳಗೋದಿಕ್ಕೆ ಬಂದ್ಯಲ್ಲ, ಬಾರೋ ಮುದ್ದು ಕೃಷ್ಣ.
1: ಅಬ್ಬ, ಈ ಮನೆಗ್ ಬಂದ ಗಳಿಗೆ ಎಷ್ಟ್ ಚೆನ್ನಾಗಿದೆ ನೋಡು ಸೂರಿ. ನಮ್ ಮಗುಗೆ ನಾಮಕರಣನೇ ಆಗೋಯ್ತು.
2: ಏನಂತ?
1: ನಮ್ ಮಾವ ಈಗ್ತಾನೆ ಕರೆದ್ರಲ್ಲ ಬಾರಯ್ಯ ಮುದ್ದು ಕೃಷ್ಣ ಅಂತ, ಇನ್ ಮುಂದೆ ನಮ್ ಮಗು ಹೆಸರು ಮುದ್ದು ಕೃಷ್ಣ ಅಂತ.
3: ಓ ಮುದ್ದು ಕೃಷ್ಣ, ಚೆನ್ನಾಗಿದೆ.

ಬಾರಯ್ಯ ಮುದ್ದು ಕೃಷ್ಣ ನಾಟಕ ಕೇಳಿದಿರಿ. ರಚನೆ ಸವಿತಾ ವೆಂಕಟೇಶ್. ಪಾತ್ರ ಪರಿಚಯ ಸುರೇಶ್, ದಿಗ್ವಿಜಯ್ ಬಿ, ಸುಮಾ ಕೀರ್ತನಾ ವಿ, ಆಪ್ತ ಗೆಳತಿ ವಿನುತಾ, ಚಿನ್ಮಯಿ ಕೆಎಸ್, ಕಾಲೇಜು ಗೆಳತಿ ಸಹನ, ಸುರೇಶನ ತಾಯಿ ಕಮಲಮ್ಮ ನೇತ್ರಾ ಕೆ, ಸುರೇಶನ ತಂದೆ ಜಿಎನ್ ಮಂಜುನಾಥ್, ಸುಮಾಳ ತಾಯಿ ರಾಧಮ್ಮ ಆರ್ ಲೋಕೇಶ್ವರಿ, ಸುಮಾಳ ತಂದೆ

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ. ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಇಲ್ಲೋಡು, ಇದು ನಿನ್ನ ಹೆಸರಿಗೆ ಅಷ್ಟೇನೂ ಅವಸರ ಅತ್ತೆ?
2: ಅರೆ,
1: ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ.
3: ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ
4: ಎಲ್ಲವೂ? ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ.
1: ಹಾಗೆಲ್ಲ ಮಾತಾಡ್ಬೇಡಿ.
3: ಏನು
5: ಆರ್ಬಿಐ ಹೇಳುತ್ತೆ?
6: ಜಾಣರಾಗಿರಿ, ಜಾಗರೂಕರಾಗಿರಿ.
7: ಸುರಾಗ್, ಏನಿದು ಬಾಳೆ ಸಿಪ್ಪೆ ಮತ್ತೆ ಕವರ್ ಅನ್ನ ಹೀಗೆ ಸಿತ್ತಿದ್ಯಾ? ಅಲ್ಲಿ ನೋಡು, ಅಲ್ಲಿ ಡಸ್ಟ್ಬಿನ್ ಇದೆ, ಅದ್ರಲ್ಲಿ ಹಾಕು.
8: ಅಯ್ಯೋ ಹೋಗಮ್ಮ, ಇದೊಂದು ಸಿಪ್ಪೆ ಕವರ್ ಅಲ್ವಾ, ಏನಾಗುತ್ತೆ? ಕಾರ್ಪೊರೇಷನ್ ಅವರು ಗುಡಿಸ್ಕೊಂಡ್ ಬಿಡ್ತಾರೆ ಬಿಡು. ನಮ್ಮ ಮನೆ ಒಳಗಡೆ ಸ್ವಚ್ಛವಾಗಿದ್ರೆ ಅಷ್ಟೇ ಸಾಕು, ಹೊರಗಡೆ ಏನಾದ್ರೆ ನನಗೇನು?
7: ಹಾಗನ್ಬಾರ್ದು ಸುರಾಗ್. ಈ ಕಸದ ಮೇಲೆ ನೋಣ, ಸೊಳ್ಳೆಗಳು ಕೂತು ಡೇಂಗ್ಯೂ ಮಲೇರಿಯಾದಂತಹ ಕಾಯಿಲೆಗಳು ಬರುತ್ತವೆ. ನಾವು ನಮ್ಮ ಪರಿಸರವನ್ನ ಸ್ವಚ್ಛವಾಗಿಟ್ರೆ ಆಸ್ಪತ್ರೆಗೆ ಹೋಗೋದು ತಪ್ಪು.

ಸಾರಿ ಅಮ್ಮ, ನೀನ್ ಹೇಳಿದ್ದು ಸರಿ ಇದೆ. ಇನ್ನೊಂದ್ಸಲ ನಾನು ಎಲ್ಲಂದ್ರಲ್ಲಿ ಕಸ ಹಾಕಲ್ಲ, ಬೇರೆಯವರಿಗೂ ಕಸ ಹಾಕದಂತೆ ನೋಡ್ಕೊಳ್ತೀನಿ. ನಮ್ಮ ಪರಿಸರವನ್ನು ಸ್ವಚ್ಛ ಪರಿಸರವನ್ನಾಗಿ ಮಾಡೋಕೆ ನಾನು ಕೈ ಜೋಡಿಸ್ತೀನಿ. ಸ್ವಚ್ಛ ಭಾರತ ಶ್ರೇಷ್ಠ ಭಾರತ, ಬನ್ನಿ ಎಲ್ಲರೂ ಕೈ ಜೋಡಿಸೋಣ, ನಮ್ಮ ದೇಶವನ್ನು ಸ್ವಚ್ಛವಾಗಿಡೋಣ.

8:35ಕ್ಕೆ, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3ಗಂಟೆಗೆ. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಪ್ರಗತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದು ವಿಶ್ವ ಹೃದಯ ದಿನ. ಹೃದಯ ನಮ್ಮ ದೇಹದ ಅತ್ಯಂತ ಪ್ರಮುಖ ಅಂಗ. ಅದು ಇದ್ದರಷ್ಟೇ ನಾವು. ನಮ್ಮ ದೇಹದ ಎಲ್ಲ ಭಾಗಗಳಿಗೆ ಆಮ್ಲಜನಕವನ್ನು ಪೂರೈಸುವ ಮಹತ್ವದ ಕಾರ್ಯವನ್ನು ಹೃದಯ ಮಾಡುತ್ತದೆ. ಮುಷ್ಟಿಗಾತ್ರದ ಹೃದಯ ಇಡೀ ದೇಹದ ನಿಯಂತ್ರಣ ಮಾಡುತ್ತದೆ. ಇಂತಹ ಬಹುಮುಖ್ಯ ಅಂಗವಾದ ಹೃದಯದ ಕಾಳಜಿ ಎಷ್ಟು ಮಹತ್ವ ಎಂದು ಇಂದಿನ ಸಂದರ್ಶನದಲ್ಲಿ ತಿಳಿದುಕೊಳ್ಳೋಣ. ಸಂದರ್ಶನದಲ್ಲಿ ಭಾಗವಹಿಸುತ್ತಿದ್ದಾರೆ ಖ್ಯಾತ ಹೃದಯ ರೋಗ ತಜ್ಞ ಹಾಗೂ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಚೌಡಪ್ಪ ಶಾಖಾಪೂರ್ ಅವರು. ಡಾಕ್ಟರ್ ಚೌಡಪ್ಪ ಶಾಖಾಪೂರ್ ಅವರು ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಧಾರವಾಡದಲ್ಲಿ ಹಮ್ಮಿಕೊಂಡಿರುತ್ತಾರೆ. ಈ ಸಾರಿ ಯುನಿಟಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಹಾಗೂ ರಿಯಾಯಿತಿ ದರದಲ್ಲಿ ಎಂಜಿಯೋಗ್ರಾಮ್ ಮಾಡುವ ಒಂದು ಸೇವೆಯನ್ನು ಕೈಗೊಂಡಿದ್ದಾರೆ. ಬನ್ನಿ, ಈ ವಿಶ್ವ ಹೃದಯ ದಿನದ ಸಂದರ್ಭದಲ್ಲಿ ಹೃದಯದ ಪ್ರಾಮುಖ್ಯತೆ ಕುರಿತಂತೆ ಸಂದರ್ಶನವನ್ನ ಕೇಳೋಣ. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಮಾಲಾ ಸಾಂಬ್ರಾಣಿ.
3: ಆತ್ಮೀಯ ಕೇಳುಗರೆ ನಮಸ್ಕಾರ. ವಿಶ್ವ ಹೃದಯ ದಿನದ ಈ ಬಾರಿಯ ಘೋಷವಾಕ್ಯ ಡೋಂಟ್ ಮಿಸ್ ಅ ಬೀಟ್. ಹೃದಯದ ಯಾವುದೇ ಮಿಡಿತವನ್ನ ಬಡಿತವನ್ನ ನಿರ್ಲಕ್ಷಿಸಬೇಡಿ. ಹೃದಯದ ಆರೈಕೆಯ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನ ನಿಮಗೆಲ್ಲ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇವತ್ತು ಧಾರವಾಡದ ಸುಪ್ರಸಿದ್ಧ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಚೌಡಪ್ಪ ಶಾಖಾಪೂರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ.
4: ನಮಸ್ತೆ ಮೇಡಮ್.
3: ಸರಿ, ನೀವು ಯುನಿಟಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಕಾರ್ಯನಿರತರಾಗಿದ್ದೀರಿ. ನಾರಾಯಣ ಹೃದಯಾಲಯ ಧಾರವಾಡ, ಇಲ್ಲಿ ಕೂಡ ನೀವು ಕನ್ಸಲ್ಟಿಂಗ್ ಕಾರ್ಡಿಯಾಲಜಿಸ್ಟ್ ಆಗಿ ಹೃದಯ ರೋಗ ತಜ್ಞರಾಗಿ ಕಾರ್ಯನಿರತರಾಗಿದ್ದೀರಿ. ನಿಮ್ಮ ಈ ದೀರ್ಘಾವಧಿಯ ಸೇವೆಯಲ್ಲಿ 18 ವರ್ಷಗಳಿಗಿಂತ ಹೆಚ್ಚಾಗಿ ನೀವು ಈ ಕ್ಷೇತ್ರದಲ್ಲಿ ಇದ್ದೀರಿ. ಇತ್ತೀಚೆಗೆ ಹೃದಯದ ಕಾಯಿಲೆಗಳು ಬಹಳ ಹೆಚ್ಚಾಗ್ತಾ ಇವೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ತಿಳುವಳಿಕೆಗಳನ್ನ ನೀವು ನಮ್ಮೆಲ್ಲ ಕೇಳುಗರಿಗೆ ತಮ್ಮ ಹೃದಯವನ್ನ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಮೊದಲನೇದಾಗಿ ಹೃದಯ ಅಂದ್ರೇನು ಅನ್ನೋದನ್ನ ಹೇಳ್ತೀರಿ ಸರ್. ಹೃದಯಕ್ಕೆ ಯಾಕಿಷ್ಟು ಪ್ರಾಮುಖ್ಯತೆ?
4: ಹೃದಯ ಮೇನ್ ಆರ್ಗನ್ ಆಫ್ ದಿ ಬಾಡಿ. ಅದು ಪ್ರಮುಖ ಕಾರ್ಯಗಳು ಏನಂದ್ರೆ ಇಟ್ ಇಸ್ ಅ ಬ್ಲಡ್ ಪಂಪಿಂಗ್ ಪವರ್ ಹೌಸ್. ಸೊ ಯಾಕಂದ್ರೆ ಇದು ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಬಾಡಿಗೆ ಸಪ್ಲೈ ಕೊಡಬೇಕು. ಎರಡನೇದು ನ್ಯೂಟ್ರಿಯಂಟ್ಸ್ ಸಪ್ಲೈ ಮಾಡಬೇಕು. ಮತ್ತೆ ಹಾರ್ಮೋನ್ಸ್, ವಾಟ್ ಎವರ್ ಬಾಡಿ ಆರ್ ಸಿಕ್ರೇಟೆಡ್ ಅದನ್ನು ಹಾರ್ಮೋನ್ಸ್ ಟ್ರಾನ್ಸ್ಪೋರ್ಟ್ ಮಾಡಬೇಕು. ಮೇನ್ ವರ್ಕ್ ಅಂದ್ರೆ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡಬೇಕು. ಸೊ ಇದ್ರದ ಫಂಕ್ಷನ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ರೆ ಬಾಡಿ ಸರ್ಕ್ಯುಲೇಷನ್ ಸಿಸ್ಟಮ್ ಮೇಂಟೈನ್ ಆಗುತ್ತೆ.
3: ಹೃದಯದ ಕಾರ್ಯಗಳ ಬಗ್ಗೆ ಹೇಳಿದ್ರಿ ಸರ್, ಹೃದಯ ಎಷ್ಟು ಪ್ರಮುಖ ಅನ್ನೋದನ್ನ ಹೇಳಿದ್ರಿ ಸರ್. ಇತ್ತಿತ್ತಲಾಗ ನಾವು ನೋಡ್ತೀವಿ, ಜಿಮ್ ನಲ್ಲಿ ಯಾರೋ ವರ್ಕೌಟ್ ಮಾಡ್ತಿದ್ರು, ವ್ಯಾಯಾಮ ಮಾಡ್ತಿದ್ರು, ಬಹಳಷ್ಟು ನೋಡೋದಕ್ಕೆ ಹೊರಗಿಂದ ಎಷ್ಟು ಆರೋಗ್ಯವಂತರು ಅಂತ ಕಾಣಿಸ್ತಿದ್ರು, ಅವರು ತಕ್ಷಣ ಕುಸ್ತು ಬಿದ್ರು, ಹೃದಯಾಘಾತ ಆಗಿ ಹೋಗ್ಬಿಟ್ರು ಅಂತ ಕೇಳ್ತೀವಿ. ಒಂದು ಕುಟುಂಬಕ್ಕಷ್ಟೇ ಅಲ್ಲ, ಸಮಾಜಕ್ಕೂ ಇದು ಬಹಳ ದೊಡ್ಡ ಲಾಸ್ ಅಂತ ಆಗ್ತದ ಅಂತ ಹೇಳಬಹುದು. ಬಹಳಷ್ಟು ಪ್ರಸಂಗಗಳಲ್ಲಿ ಮನೆಯ ಯಜಮಾನ, ದುಡಿಯೋ ಮುಖ್ಯಸ್ಥ, ಸಣ್ಣ ವಯಸ್ಸಿನವರು, ಅವರಿಗೆ ಅರಿವೇ ಇರುವುದಿಲ್ಲ, ಪರಿವೇನ ಇರುವುದಿಲ್ಲ ಈ ತರ ಆಗ್ಬಹುದು ಅಂತೇಳಿ. ಏನು ಸಮಯನೇ ಸಿಗ್ಲಾರ್ದಂಗೆ ಹೋಗ್ಬಿಡ್ತಾರೆ. ಈ ರೀತಿ ಈ ಹೃದಯಾಘಾತದಿಂದ ಬಹಳಷ್ಟು ಸಾವು ನೋವು ಉಂಟಾಗುವುದು ಇತ್ತೀಚೆಗೆ ಹೆಚ್ಚಾಗಿದೆ. ಈ ಹೃದಯಾಘಾತ ಅಂದ್ರೇನು ಸರ್?
4: ಹೃದಯಾಘಾತ ಅಂದ್ರೆ ಮೇಡಮ್ ಹಾರ್ಟ್ ಅಟ್ಯಾಕ್ ಅಂತೇ ನಾವು, ಅಥವಾ ಹೃದಯ ಸ್ತಂಭನ್ ಅಂದ್ರೆ ಕಾರ್ಡಿಯಾಕ್ ಅರೆಸ್ಟ್ ಅಂತೇ ನಾವು. ಹೃದಯ ಅಟ್ಯಾಕ್ ಅಂದ್ರೆ ಹೃದಯ ಸ್ನಾಯು ಅಂದ್ರೆ ಹಾರ್ಟ್ ಮಸಲ್, ರಕ್ತದ ಹರಿವು ನಿಂತು ಹೋದಾಗ ಅದರ ಇಲ್ಲಿರುವ ಸ್ನಾಯುಗಳು ವೀಕ್ ಆಗುತ್ತಾ, ಫಂಕ್ಷನ್ ಆಗುದಿಲ್ಲ. ಸೊ ಅದಕ್ಕೆ ಹಾರ್ಟ್ ಮಸಲ್ ಸ್ಟ್ರೆಂತ್ ಕಳ್ಕೊಂಡು ಹಾರ್ಟ್ ಫೇಲ್

0: ಲಿವರ್ ಆಗುತ್ತೆ. ಮೇನ್ ಕಾರಣ ಏನಂದ್ರೆ ರಕ್ತನಾಳದಲ್ಲಿ ಕೊಬ್ಬು ಅಂದ್ರೆ ಕೊಲೆಸ್ಟ್ರಾಲ್ ಪ್ಲಾಕ್ ಅದು ರಪ್ಚರ್ ಆಗಿ ಅಂದ್ರೆ ಕೊಲೆಸ್ಟ್ರಾಲ್ ಶೇಖರಣೆ ಆಗಿ ರಕ್ತನಾಳದಲ್ಲಿ ಅದರ ರಕ್ತದ ಹರಿವು ಅಡ್ಡಿ ಆದಾಗ ಅದು ಅಟ್ಯಾಕ್ ಆಗುತ್ತೆ. ಇದು ಮೋಸ್ಟ್ ಆಫ್ ದಿ ಟೈಮ್ ಸ್ಟ್ರೆಸ್ ಇಂದ ಆಗುತ್ತೆ. ಸೊ ಇದಕ್ಕೆ ಕಾರಣಗಳು ರೂಟೀನ್ ಅಂದ್ರೆ ಲೈಕ್ ಕಾರಣಗಳು ಶುಗರ್ ಇರ್ಬೋದು, ಬಿಪಿ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು, ವರ್ಕಿಂಗ್ ಪ್ರೆಷರ್ ಸ್ಟ್ರೆಸ್ ಇರ್ಬೋದು. ಮೇನ್ ಇಂಪಾರ್ಟೆಂಟ್ ರೀಸೆಂಟ್ ಅಲ್ಲಿ ಇಂಡಿಯನ್ ಆರ್ ಏಷ್ಯನ್ ಪಾಪ್ಯುಲೇಷನ್ ಗೆ ಜೆನೆಟಿಕ್ ಫ್ಯಾಕ್ಟರ್ಸ್ ಪ್ರಿಡಿಸ್ಪೋಸಿಂಗ್ ಇರುತ್ತದೆ. ಅದ್ರ ಜೊತೆ ಇದು ಶುಗರ್ ಬಿಪಿ ಮಿಕ್ಸ್ಅಪ್ ಆಯ್ತಂದ್ರೆ ದೇಲ್ ಗೆಟ್ ಅರ್ಲಿ ಹಾರ್ಟ್ ಅಟ್ಯಾಕ್ ಅಂದ್ರೆ ಯಂಗ್ ಏಜ್ ಹಾರ್ಟ್ ಅಟ್ಯಾಕ್ ಇನ್ ಯಂಗ್ ಏಜ್ ಅಂತ ಏನು. ಸೊ ಅದಕ್ಕೋಸ್ಕರ ಹಾರ್ಟ್ ಅಟ್ಯಾಕ್ ಇಂಡಿಯನ್ ಸೆಟಪ್ ಆರ್ ಬಿಕಾಸ್ ಆಫ್ ದ ಚೇಂಜ್ ಇನ್ ಲೈಫ್ ಸ್ಟೈಲ್ಸ್ ಸೊ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಹಳ ಕಾಮನ್ ಆಗಿ ಆಗುತ್ತೆ.
1: ಅಂದ್ರೆ ನೀವು ಹೇಳುವ ಪ್ರಕಾರ ನಮ್ಮ ಭಾರತೀಯರ ದೇಹದ ರಚನೆ ಹೆಂಗಿರ್ತದ ಅಂದ್ರೆ ನಮ್ಮ ಆರ್ಟ್ರೀಸ್ ರಕ್ತನಾಳಗಳು ಕಿರಿದಾಗಿರ್ತಾವ, ಅದ್ರೊಳಗೂ ನಾವು ಆರೋಗ್ಯಕರ ಜೀವನ ಶೈಲಿ ಇಲ್ಲದೆ ಹೋದ್ರೆ ಇದ್ರೊಳಗೆ ನೀವು ಹೇಳೋ ಪ್ರಕಾರ ಒತ್ತಡಗಳಿಂದ ಕೊಲೆಸ್ಟ್ರಾಲ್ ಅದರಲ್ಲಿ ಅಡಗಿರುವುದರಿಂದ ಅದರಲ್ಲಿ ಶೇಖರಣೆ ಆಗಿ ಹೃದಯಾಘಾತ ಆಗುವಂತಹ ಸಂಭವ ಇರ್ತದೆ. ಸರಿಗ ಬಹಳಷ್ಟು ಸಾರಿ ದೇಹ ಮುನ್ಸೂಚನೆಗಳನ್ನ ಕೊಟ್ಟಿರಬಹುದು ಹೃದಯಾಘಾತ ಆಗ್ತದ ಅಂತಳೆ, ಅವನ್ನ ನಿರ್ಲಕ್ಷಿಸಿರಬಹುದು. ಬಹಳಷ್ಟು ಎಚ್ಚರಿಕೆಯಿಂದ ನಾವು ಯಾವುದನ್ನ ನಮ್ಮ ದೇಹದಲ್ಲಿ ಬದಲಾವಣೆ ಆದ್ರೆ ಗಮನಿಸಬೇಕು, ಇದು ಹೃದಯಾಘಾತದ ಮುನ್ಸೂಚನೆ ಆಗಿರಬಹುದು ಅನ್ನೋದು ಹೆಂಗ್ ನಾವು ತಿಳ್ಕೋಬೇಕು?
0: ಮುನ್ಸೂಚನೆಗಳು ಅಂದ್ರೆ ಹಾರ್ಟ್ ಅಟ್ಯಾಕ್ ಅರ್ಲಿ ಸೈನ್ಸ್ ಅಂತೇವೆ ನಾವು ಇದಕ್ಕೆ. ಅಂದ್ರೆ ಕಾಮನ್ ಆಗಿ ಸಿಂಪ್ಟಮ್ಸ್ ಏನಂದ್ರೆ ಎದೆ ನೋವು ಅಂದ್ರೆ ಎದೆ ಬಿಗಿತ ಅಂತ, ಟೈಟ್ನೆಸ್ ಅಂತೇನು, ಎದೆ ಬಿಗಿತ ಅದು ಅನುಭವ ಆಗುತ್ತೆ ಅವ್ರ ಟೈಟ್ನೆಸ್ ಹೆವಿನೆಸ್ ಇನ್ ಚೆಸ್ಟ್. ಎರಡನೇದಂದ್ರೆ ಬ್ರೀತಿಂಗ್ ಡಿಫಿಕಲ್ಟಿ ಉಸಿರಾಟಕ್ಕೆ ತೊಂದರೆ ಆಗುವುದು, ಮತ್ತು ಅತಿಯಾದ ಬೆವರ್ ಎಕ್ಸಸಿವ್ ಸ್ವೆಟಿಂಗ್ ಅತ್ತೀವಿ, ಮತ್ತು ಸುಸ್ತು ಫಟಿಗ್ ನನಗೆ ಎದ್ದು ಕುಂದ್ರಕ್ ಆಗುದಿಲ್ಲ ಅಡ್ಡಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಕೆಲವೊಂದ್ಸಲಿ ಪಾಲ್ಪಿಟೇಷನ್ ಅಂದ್ರೆ ಅದಕ್ಕೆ ನಾವು ಅರಿದ್ಮಿ ಅಂತೇವೆ, ಅದರಿಂದನೂ ಆಗುತ್ತೆ. ಸೊ ಕೆಲವೊಂದ್ಸಲಿ ಎ ಟಿಪಿಕಲ್ ಸಿಂಪ್ಟಮ್ಸ್ ಅತ್ತೀವಿ, ಸುಮ್ಮನೆ ದವಡೆ ನೋವು ಬರ್ಬೋದು ಅಥವಾ ಇಂಡೈಜೆಷನ್ ತರ ಆಗ್ಬೋದು. ಎಷ್ಟೋ ಜನ ಇಂಡೈಜೆಷನ್ ಅಂದು ಎಂಡೋಸ್ಕೋಪಿ ಮಾಡಿಸ್ಕೊಂಡಿದ್ದಾರೆ ಅದಕ್ಕಿಂತ ಮುಂಚೆನೆ, ಇಂಡೈಜೆಷನ್ ತರನ ಆಗ್ಬೋದು. ಕೆಲವೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಗೊತ್ತೇ ಆಗುದಿಲ್ಲ, ಸೈಲೆಂಟ್ ಅಟ್ಯಾಕ್, ಎಸ್ಪೆಷಲಿ ಓಲ್ಡ್ ಏಜ್ ಫಿಮೇಲ್ಸ್ ಡಯಾಬಿಟಿಸ್. ಸೊ ಪೇನ್ ಪರ್ಸೆಪ್ಷನ್ ಕಮ್ಮಿ ಆಗೋದ್ರಿಂದ ಸೈಲೆಂಟ್ ಹಾರ್ಟ್ ಅಟ್ಯಾಕ್ಸ್ ಗೊತ್ತೇ ಆಗುದಿಲ್ಲ ಅವರಿಗೆ. ಸೊ ಇದು ಕಾಮನ್ ಆಗಿರುತ್ತೆ.
1: ಸರ್, ಇದು ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಅಂದ್ರಿ ನೀವು, ಇದರಲ್ಲಿ ಬಹುಶಃ ನೋವು ಕಡಿಮೆ ಇರ್ತದ ಅಂತ ಅನಿಸ್ತದೆ. ಈ ತರದ ಸೈಲೆಂಟ್ ಹಾರ್ಟ್ ಅಟ್ಯಾಕ್ ಆಗೋದು ಯಾರಲ್ಲಿ ಜಾಸ್ತಿ ಕಂಡು ಬರ್ತದ ಅಂತ ಹೇಳ್ತೀರಿ?
0: ಈಗ ನಾನು ಹೇಳ್ದಂಗೆ ಯೂಶಲಿ ಓಲ್ಡ್ ಏಜ್ ಡಯಾಬಿಟಿಕ್ಸ್, ಲಾಂಗ್ ಸ್ಟ್ಯಾಂಡಿಂಗ್ ಡಯಾಬಿಟಿಕ್ಸ್, ಅವುಗಳಲ್ಲಿ ನರಗಳು ವೀಕ್ನೆಸ್ ದುರ್ಬಲತೆ ಕಾಣೋದ್ರಿಂದ ಅವರಿಗೆ ಕಾಣುದಿಲ್ಲ. ಅತ್ತ ಲಾಂಗ್ ಸ್ಟ್ಯಾಂಡಿಂಗ್ ಹೈಪರ್ ಟೆನ್ಷನ್ ಅಲ್ಲಿ ಬಿಕಾಸ್ ಆಫ್ ದಿ ಪ್ರೆಷರ್ ರಿಲೇಟೆಡ್ ಚೇಂಜಸ್ ಆಗಿರೋದ್ರಿಂದ ಅವರಿಗೂ ಹಾರ್ಟ್ ಅಟ್ಯಾಕ್ ಕಾಣೋದಿಲ್ಲ. ಇನ್ನೊಂದು ಕೆಲವೊಂದ್ಸಲಿ ಯಂಗ್ ಏಜ್ ಅಲ್ಲಿ ಇಂಡೈಜೆಷನ್ ತರ ಆಗಿ ಅವರಿಗೂ ಅದು ಕಾಣುದೇ ಇಲ್ಲ.
1: ಅಂದ್ರೆ ಇದು ಅಜೀರ್ಣದ ಸಮಸ್ಯೆ ಅಂತ ಅನ್ಕೊಂಡಿರ್ತಾರ, ಅದು ಬಹುಶಃ ಹೃದಯಾಘಾತ ಆಗಿರಬಹುದು.
0: ಆಗಿರ್ಬಹುದು.
1: ಸರ್, ಈಗ ಹೃದಯದ ಆರೈಕೆ ಮಾಡ್ಕೊಳ್ಬೇಕು ಅಂದ್ರ ಜೀವನ ಶೈಲಿ ಬಹಳ ಒತ್ತಡದಿಂದ ಕೂಡಿದ್ದಾಗ ಅದು ಅಸಾಧ್ಯ. ಒತ್ತಡಗಳು ಈ ಹೃದಯದ ಕಾಯಿಲೆಯಲ್ಲಿ ಯಾವ ರೀತಿ ಹೆಚ್ಚಿಗೆ ಮಾಡ್ತಾವ ಅಂತ ಹೇಳ್ತೀರಿ ಸರ್?
0: ಒತ್ತಡ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಒತ್ತಡ ಯೂಶಲಿ ಈಗ ಪರ್ಫಾರ್ಮೆನ್ಸ್ ಬೇಸ್ಡ್ ಇನ್ಸೆಂಟಿವ್ಸ್ ಆಕ್ಚುಲಿ ಕಾರ್ಪೊರೇಟ್ ಸೆಟಪ್ಸ್ ಅಲ್ಲಿ ಮೆಂಟಲ್ ಪ್ರೆಷರ್ ಜಾಸ್ತಿ, ಟಾರ್ಗೆಟ್ಸ್ ಅಂತೇನು ಅದೊಂದು ಟಾರ್ಗೆಟ್ಸ್ ಕೊಡೋದ್ರಿಂದ ವರ್ಕಿಂಗ್ ಲಾಂಗ್ ಅವರ್ಸ್, ಲಾಂಗ್ ಅವರ್ಸ್ ವರ್ಕ್ ಇದರಿಂದ ಬಾಡಿ ರೆಸ್ಟೇ ಇರುವುದಿಲ್ಲ, ಕಂಟಿನ್ಯೂಸ್ ವರ್ಕ್ ಆಗೋದ್ರಿಂದ ಸೊ ಬಾಡಿ ಸ್ಟ್ರೆಸ್ ಚೇಂಜಸ್ ಆಗೋದ್ರಿಂದ ಕೊಲೆಸ್ಟ್ರಾಲ್ ಡೆಪೋಷನ್ ಜಾಸ್ತಿ ಆಗೋದ್ರಿಂದ ರಕ್ತನಾಳಗಳಲ್ಲಿ ರಕ್ತದ ಹರಿವು ಅಡ್ಡಿಯಾಗಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತದೆ.
1: ಅಂದ್ರೆ ಒತ್ತಡಗಳನ್ನ ಸರಿಯಾಗಿ ನಿಭಾಯಿಸಬಹುದು ಬಹಳ ಮುಖ್ಯ ಅಂತೀರಿ ಸರ್ ನೀವು. ಸರಿಗ ಒಂದು ವ್ಯಕ್ತಿಗೆ ಹೃದಯಾಘಾತ ಆಗೇ ಬಿಡ್ತು ಅಂದಾಗ ಆ ವ್ಯಕ್ತಿ ಏನೋ ಎದೆ ನೋವು ಬಂತು, ನೀವು ಹೇಳಿದಂತಹ ಲಕ್ಷಣಗಳು ಎದೆ ನೋವು ಆಗಿರ್ಬಹುದು, ಬೆವರು ಬರೋದಾಗಿರ್ಬಹುದು, ಇದೆಲ್ಲ ಕಂಡು ಬಂತು, ವೈದ್ಯರ ಹತ್ರ ಹೋದ್ರು ಅಂದ್ರ ನೀವು ಏನೆಲ್ಲ ಚಿಕಿತ್ಸೆ ಮಾಡ್ತೀರಿ?
0: ಹಾರ್ಟ್ ಅಟ್ಯಾಕ್ ಬಂದ ಪೇಷಂಟ್ ಎಮರ್ಜೆನ್ಸಿ ಅಸೆಸ್ಮೆಂಟ್ ಅಂತ ಆಗುತ್ತೆ, ಎಮರ್ಜೆನ್ಸಿ ಕಾರ್ಡಿಯಾಲಜಿ ಅಸೆಸ್ಮೆಂಟ್ ಅಂತ ಆಗುತ್ತೆ. ಡಿಟೇಲ್ ಆಗಿ ಹೆಲ್ತ್ ಚೆಕಪ್ ಆಗುತ್ತೆ. ಅದರಲ್ಲಿ ಫಸ್ಟ್ ಅಂದ್ರೆ ಏನ್ರಿ, ಫಸ್ಟ್ ECG ಎಕೋ ECG ಅಂತ ಮಾಡ್ತೇವೆ, ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ನೆಕ್ಸ್ಟ್ ಎಕೋ ಕಾರ್ಡಿಯೋಗ್ರಫಿ ಅಂದ್ರೆ ಸ್ಪೆಷಲೈಸ್ಡ್ ಅಲ್ಟ್ರಾಸೌಂಡ್ ಮಷಿನ್ ಟು ಡಿಟೆಕ್ಟ್ ಹಾರ್ಟ್ ಫಂಕ್ಷನ್, ವಾಲ್ವ್ಸ್ ಫಂಕ್ಷನ್, ವಾಲ್ವ್ಸ್ ಅಸೆಸ್ಮೆಂಟ್ ಮಾಡುತ್ತೆ. ನೆಕ್ಸ್ಟ್ ಬ್ಲಡ್ ಟೆಸ್ಟ್ ಮಾಡುತ್ತೆ. ಬ್ಲಡ್ ಟೆಸ್ಟ್ ಅಲ್ಲಿ ಕಂಪ್ಲೀಟ್ ಕೊಲೆಸ್ಟ್ರಾಲು, ಬ್ಲಡ್ ಶುಗರು, ಲಿಪಿಡ್ ಪ್ರೊಫೈಲು ಮತ್ತು ಟ್ರೋಪಾ ಅಂತ ಟೆಸ್ಟ್ ಮಾಡ್ತೇವೆ. ಹಾರ್ಟ್ ಅಟ್ಯಾಕ್ ಈಗ ಆಗಿದೆಯಾ ಅಥವಾ ತುಂಬಾ ದಿವಸ ಆಗಿದೆಯಾ ಅಂತ ಅದೊಂದು ಟೆಸ್ಟ್ ಮಾಡುತ್ತೆ. ಸೊ ಅದಾದ ಬಳಿಕ ಪೇಷಂಟ್ಗೆ ಬಂದ ತಕ್ಷಣ ಆಕ್ಸಿಜನ್ ಸಪೋರ್ಟ್, ಬ್ಲಡ್ ಥಿನ್ನರ್ಸ್ ಎಲ್ಲ ಕೊಡುತ್ತೆ. ಅದು ಪೇಷಂಟ್ನ ಅಂದ್ರೆ ಇಂಡಿವಿಜುವಲ್, ಅವರು ಜಲ್ದಿ ಬಂದಿದಾರ ಅಥವಾ ಲೇಟ್ ಆಗಿ ಬಂದಿದ್ದಾರೆ, ದೇ ಕಮ್ ಅಂದ್ರೆ ವಿತಿನ್ 6 hours ಅಲ್ಲಿ ಬಂದಿದಾರ ಅಥವಾ 6 hours ನಂತರ ಬಂದಿದ್ದಾರೆ, ಯಾಕಂದ್ರೆ ಟ್ರೀಟ್ಮೆಂಟ್ ಮಾಡಾಲಿಟೀಸ್ ಚೇಂಜ್ ಆಗುತ್ತೆ. ಲೇಟ್ ಆಗಿ ಬಂದ್ರೆ ಮೆಡಿಸಿನ್ಸ್ ಕೊಟ್ಟು ಸ್ವಲ್ಪ ಸ್ಟೇಬಲ್ ಮಾಡ್ಕೊಂಡು ನೆಕ್ಸ್ಟ್ ನಾವ್ ಏನ್ ಹೇಳ್ತೀವಿ ಈಗಿನ ಕಾಲ ಎಂಜಿಯೋಗ್ರಫಿ, ಎಂಜಿಯೋ

0: ಅಸ್ಥಿ ಸ್ಟೆಂಟಿಂಗ್ ಅಂತ ಮಾಡ್ತೇವೆ. ಅರ್ಲಿ ಬಂದ್ರೆ ಅವರಿಗೆ ಕ್ಲಾಟ್ ಬಸ್ಟರ್ಸ್ ಅಂತ ಕೊಡ್ತೇವೆ, ಸ್ಟೆಪ್ಟೋಕೈನಸ್, ಟೆನೆಕ್ಟೆಪ್ಲೇಸ್, ಆರ್ಟಿಪ್ಲೇಸ್ ಹಿಂಗೆಲ್ಲ ಇಂಜೆಕ್ಷನ್ಸ್ ಕೊಡುತ್ತೆ. ಅದರ ಪ್ರಕಾರ ಒಂದ್ಸಲಿ ಪೇಷಂಟ್ ಸ್ಟೇಬಲ್ ಆಯ್ತಂದ್ರೆ ನೆಕ್ಸ್ಟ್ ಅದರ ರೀಸ್ಟ್ರಾಟಿಫಿಕೇಶನ್ ಮಾಡ್ಕೊಂಡು ಅವನಿಗೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೇಕಂತ ಅಸೆಸ್ಮೆಂಟ್ ಮಾಡುದು.
1: ಸರ್, ಈಗ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ ಸ್ಟಂಟ್ ಹಾಕ್ಯಾರ ಅನ್ನೋದನ್ನ ಮಾತು ಬಹಳ ಕೇಳ್ತೀವಿ ನಾವು. ಈ ಸ್ಟಂಟಿಂಗ್ ಅಂದ್ರೇನು, ಎಂಜಿಯೋಗ್ರಾಮ್ ಅಂದ್ರೇನು, ಎಂಜಿಯೋಪ್ಲಾಸ್ಟಿ ಅಂದ್ರೇನು ಅನ್ನೋದನ್ನ ಸ್ವಲ್ಪ ನಮ್ಮ ಕೇಳುಗರಿಗೆ ಹೇಳ್ತೀರಿ?
0: ಎಂಜಿಯೋಗ್ರಾಫಿ ಅಂದ್ರೆ ಒಂದು ಟೆಸ್ಟ್ ಮೇಡಮ್, ಅದು ಅದೇನು ಆಪರೇಷನ್ ಅಲ್ಲ ಅಂತ ತಿಳ್ಕೋಬಾರ್ದು. ಈ ನರದಲ್ಲಿ ನಿಮ್ಗೆ ಹೇಗೆ ಇಂಜೆಕ್ಷನ್ಸ್ ಕೊಡ್ತಾರೆ ಅದೇ ತರ ಸ್ಮಾಲ್ ಟ್ಯೂಬ್ ನ ಹಾಕಿ ಅದರಲ್ಲಿ ಸ್ಪೆಷಲೈಸ್ ಕಾಂಟ್ರಾಸ್ಟ್ ಡೈ ಅಂತೇವೆ, ಸ್ಪೆಷಲೈಸ್ಡ್ ಕ್ಯಾತ್ಲ್ಯಾಬ್ ಮಷೀನ್ ಅಲ್ಲಿ ಅಂದ್ರೆ ಇದು ಎಕ್ಸ್ರೇ ಮಷೀನ್ ಅಷ್ಟೇ, ಅದರಲ್ಲಿ ಡೈ ಕೊಟ್ಟು ಎಲ್ಲಿ ರಕ್ತನಾಳದಲ್ಲಿ ರಕ್ತದ ಹರಿವು ಇಲ್ಲೋ ಅಥವಾ ರಕ್ತದ ನಾಳ ಎಷ್ಟು ಸೈಜ್ ಸ್ಮಾಲ್ ಇದೆಯೋ ದೊಡ್ಡದಿದೆಯೋ ಅಥವಾ ಮಲ್ಟಿಪಲ್ ಬ್ಲಾಕೇಜ್ ಇದೆಯೋ ಏನ್ ಮಾಡಿದ್ರೆ ಇಂಡಿವಿಜುವಲ್ ಪರ್ಸನ್ಸ್ಗೆ ಒಳ್ಳೇದಾಗತ್ತೆ ಅಂತ ನಾವು ಕಂಡುಹಿಡಿಯೋ ಟೆಸ್ಟ್ ಅದು ಆಂಜಿಯೋಗ್ರಫಿ. ಆಂಜಿಯೋಪ್ಲಾಸ್ಟಿ ಅಂದ್ರೆ ಅದು ನೆಕ್ಸ್ಟ್ ಎಕ್ಸ್ಟೆಂಡೆಡ್ ಪಾರ್ಟ್ ಆಫ್ ದಿ ಆಂಜಿಯೋಗ್ರಫಿ. ಅದೇ ಸ್ಮಾಲ್ ಟ್ಯೂಬ್ ಅಲ್ಲಿ ಸ್ಮಾಲ್ ವೈರ್ ನ ಸಪೋರ್ಟ್ ತಗೊಂಡು ಅದ್ರ ಮೇಲೆ ಬಲೂನ್ ಅಂತ ಇರ್ತದೆ, ಸ್ಮಾಲ್ ಸೈಜ್ ಬಲೂನ್ಸ್, ಅದನ್ನ ರಕ್ತ ನಾಳನ್ನ ಸ್ವಲ್ಪ ಓಪನ್ ಮಾಡ್ತೇವೆ, ಕ್ಲಾಟ್ ತೆಗೆದ್ಬಿಟ್ಟು ಅದನ್ನ ಸೈಜ್ ಮುಂಚೆ ಯಾವ ಸೈಜ್ ಗಿತ್ತೋ ಅದೇ ಸೈಜ್ ಗೆ ತಗೊಂಡ್ಬರಕ್ಕೆ ನಾವು ಪ್ರಯತ್ನ ಮಾಡುತ್ತೆ. ಒಂದ್ಸಲಿ ಆ ಸೈಜ್ ಕರೆಕ್ಟ್ ಆಗಿ ಬಂದ ಬಳಿಕೆ ಮತ್ತೆ ಅದು ನಾವು ಸ್ಟೆಂಟ್ ಅಂತ, ಸ್ಟೆಂಟ್ ಅಂದ್ರೆ ಮೆಸ್, ಅದು ಇದು ಮೆಸ್ ಅಂದ್ರೆ ಇದು ನಿಟಿನಾಲ್ ಕೋಬಾಲ್ಟ್ ಮೆಸ್ ಟ್ಯೂಬ್, ಅದು ಅದನ್ನೇ ಹಾಕ್ಲಿಲ್ಲ ಅಂದ್ರೆ ಏನಾಗುತ್ತೆ ಮತ್ತೆ ನಾಳ ರಿಕ್ವೈಲ್ ಆಗುತ್ತೆ. ಅದು ರಿಕ್ವೈಲ್ ಅಂದ್ರೆ ಕೊಲ್ಯಾಪ್ಸ್ ಆಗಬಾರ್ದು ಸಲುವಾಗಿ ನಾವು ಅದನ್ನ ಮೆಸ್ ಅಥವಾ ಟ್ಯೂಬ್ ಅಥವಾ ಸ್ಟೆಂಟ್ ಅಂತ ಹೇಳ್ತೇವೆ. ಅದನ್ನ ಹಾಕಿದ್ರೆ ರಕ್ತ ಸಂಚಲನೆ ಹೋಗುತ್ತೆ, ರಕ್ತದ ಸ್ನಾಯುಗಳು ಬಲವಾಗಿ ಮತ್ತೆ ವರ್ಕ್ ಆಗೋ ಸಾಧ್ಯತೆ ಆಗುತ್ತೆ. ಇನ್ನೊಂದೇನಂದ್ರೆ ನಾವು ಸ್ಟೆಂಟ್ ಹಾಕ್ಲಿಲ್ಲ ಅಂದ್ರೆ ಮತ್ತೆ ಕೊಲ್ಯಾಪ್ಸ್ ಆಗಿ ಸೆಕೆಂಡ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ಹೈ ಇರುತ್ತೆ. ಇದು ಎಲ್ಲರಿಗೂ ಸ್ಟೆಂಟ್ ಹಾಕುದಿಲ್ಲ, ಕಂಪ್ಲೀಟ್ ಕ್ಲಾಟ್ ತೆಗೆದ ಬಳಕೆ ಅಲ್ಲಿ ರೆಸಿಡ್ಯುಯಲ್ ಬ್ಲಾಕೇಜ್ ಇಲ್ಲ ಅಂದ್ರೆ ಸ್ಟೆಂಟ್ ಹಾಕುದಿಲ್ಲ ನಾವು. ಯೂಶಲಿ ಬಲೂನ್ ಆದ ಬಳಕೆ ರೆಸಿಡ್ಯುಯಲ್ ಬ್ಲಾಕೇಜ್ ಜಾಸ್ತಿ ಕಂಡ್ರೆ 80% 90% ಇದ್ರೆ ಅಷ್ಟೇ ಸ್ಟೆಂಟ್ ಹಾಕುತ್ತೆ, ಇಲ್ಲ ಅಂದ್ರೆ ಹಾಕುದಿಲ್ಲ.
1: ಅಂದ್ರೆ ಎಲ್ಲರೂ ಎಂಜಿಯೋಗ್ರಫಿ ಅಂದ್ರೆ ಸ್ವಲ್ಪ ಭಯ ಬೀಳ್ತಾರ, ಏನಾಗ್ತದ ನನಗ ಅಂತ ಹೇಳಿ. ಅಂಥವರಿಗೆ ಒಳ್ಳೆ ತಿಳುವಳಿಕೆ ನೀವು ಕೊಟ್ರಿ ಸರ್. ಈ ಒಮ್ಮೆ ಎಂಜಿಯೋಪ್ಲಾಸ್ಟಿ ನೀವು ಮಾಡಿದ್ರೆ ಆ ಮನುಷ್ಯನ ಜೀವಾನ್ಕಿ ಆ ಸಂದರ್ಭದಲ್ಲಿ ಉಳಿತು, ಮುಂದಿನ ಜೀವನ ಹೆಂಗ ಸರ್ ಅವ್ರದ್ದು?
0: ಮುಂದಿನ ಜೀವನ ಸಿಂಪಲ್ ಆಗಿರುತ್ತೆ, ಯಾಕಂದ್ರೆ ಅವ್ರದ ಹೃದಯದ ಸ್ನಾಯುಗಳು ಬಲವಾಗಿ ಸ್ಟ್ರಾಂಗ್ ಆಗುತ್ತೆ. ಹಾರ್ಟ್ ಫಂಕ್ಷನ್ ಹೇಗೆ ವೀಕ್ ಇತ್ತಲ್ಲ, ಮುಂಚೆ ಹೇಗೆ ನಾರ್ಮಲ್ ರೂಟೀನ್ ವರ್ಕ್ ಮಾಡ್ತಾ ಇದ್ರು ಅದೇ ತರ ರೂಟೀನ್ ವರ್ಕ್. ಒಂದು 2-3 weeks ಅಷ್ಟೇ ಸ್ವಲ್ಪ ರೆಸ್ಟಿಂಗ್ ಪೀರಿಯಡ್ ಅಂತ ಇರುತ್ತದೆ, ಅಷ್ಟೇ ಹಾರ್ಟ್ ಪೂರ್ತಿ ರಿಕವರ್ ಆಗಿ ಮತ್ತೆ ವರ್ಕ್ ಆಗೋ ಸಾಧ್ಯತೆ ಇರ್ತದೆ. ಸೊ ಅದಕ್ಕೆ ಅರ್ಲಿ ಡಯಾಗ್ನೋಸಿಸ್, ಅರ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದು ಸ್ನಾಯುಗಳು ವರ್ಕ್ ಆಗುತ್ತೆ. ಇಲ್ಲಕಂಡ್ ಡಿಲೇ ಮಾಡಿದ್ರೆ ಅವುಗಳ ಮಸಲ್ ಸ್ನಾಯುಗಳು ವೀಕ್ನೆಸ್ ಆಗಿ ಹಾರ್ಟ್ ಫೇಲ್ಯೂರ್ ಅಂತೇವೆ, ಹಾರ್ಟ್ ಫೇಲ್ಯೂರ್ ಆಗಿ ಅಥವಾ ಹಾರ್ಟ್ ಮಸಲ್ ವೀಕ್ನೆಸ್ ಆಗಿ ಲೆಗ್ ಸ್ವೆಲ್ಲಿಂಗ್ ಬರೋದು ಅಥವಾ ಉಸಿರಾಟಕ್ಕೆ ತೊಂದರೆ ಆಗೋದು ಶುರು ಆಗುತ್ತೆ. ಸೊ ಅರ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ದಿಲ್ ಡೂ ವೆಲ್ ಅಂತ ಹೇಳುತ್ತೆ.
1: ಅಂದ್ರೆ ಬೇಗನೆ ಸಮಸ್ಯೆಯನ್ನ ಗುರುತಿಸಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋದು ಬಹಳ ಒಳ್ಳೆಯದು. ಸರ್, ಈಗ ಒಬ್ಬ ಯುವಕ ಅಥವಾ ಯುವತಿ ಅವರಿಗೆ ಸ್ವಲ್ಪ ಎದೆನೋವು ಬಂತು ಅಂದ್ರೂ ಇತ್ತಿತ್ತಲಾಗ ಹೆದರ್ಕೊಳ್ತಾ ಇದ್ದಾರೆ, ಯಾಕಂದ್ರೆ ಬಹಳಷ್ಟು ಕಡೆ ಹೃದಯಾಘಾತದಿಂದ ಸಾವು ಉಂಟಾಗೋದನ್ನ ನೋಡಿರ್ತಾರೆ. ಈಗ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕ ಯಾವ ಪರೀಕ್ಷೆಗಳನ್ನ ಈ ಎಂಜಿಯೋಗ್ರಾಮ್ ಅನ್ನೋದು ನೀವು ಯಾರಲ್ಲಿ ಹೃದಯದ ಸಮಸ್ಯೆ ಇರಬಹುದು ಅನ್ನೋದನ್ನ ಖಾತ್ರಿ ಪಡಿಸ್ಕೊಂಡ್ ಮೇಲೆ ಮಾಡ್ತೀರಿ? ಅದಕ್ಕಿಂತ ಮುಂಚೆ ಏನು ತಮ್ಮಷ್ಟಕ್ಕೆ ತಾವು ವೈದ್ಯರ ಹತ್ರ ಹೋಗಿ ಅವರು ಸಲಹೆ ಪಡ್ಕೊಳ್ಬಹುದು ಅಂತ ಹೇಳ್ತೀರಿ?
0: ಅವರ ಫ್ಯಾಮಿಲಿ ಡಾಕ್ಟರ್ ಗೆ ಕನ್ಸಲ್ಟ್ ಮಾಡಬೇಕು ಫಸ್ಟ್, ಯಾಕಂದ್ರೆ ದೇ ವಿಲ್ ಬಿ ಕಂಫರ್ಟಬಲ್ ಇರ್ತಾರೆ. ಫ್ಯಾಮಿಲಿ ಡಾಕ್ಟರ್ ಏನ್ ಹೇಳ್ತಾರೆ ಅದರ ಪ್ರಕಾರ ಕೇಳ್ತಾರೆ ಅವ್ರು. ಫಸ್ಟ್ ಅಂದ್ರೆ ಫೋರ್ಮೋಸ್ಟ್ ಅಂದ್ರೆ ECG ಮಾಡಬೇಕು. ಎನಿ ಡೌಟ್ ಅಂದ್ರೆ ಚೆಸ್ಟ್ ಪೇನ್ ಇದ್ದಾರೆ, ಫಸ್ಟ್ ನಿಯರೆಸ್ಟ್ ಹಾಸ್ಪಿಟಲ್ ಯಾವ್ದಿದೆ ಅಲ್ಲಿ ಹೋಗಿ ECG ಮಾಡಿಬಿಟ್ಟು ಅದನ್ನ ಬ್ಲಡ್ ಟೆಸ್ಟ್, ಕೊಲೆಸ್ಟ್ರಾಲ್, ಬ್ಲಡ್ ಶುಗರ್ ಎಲ್ಲನ್ನು ಟೆಸ್ಟ್ ಅಥವಾ ಟ್ರೋಪೈ ರಿಕ್ವೈರ್ಮೆಂಟ್ ಇದ್ರೆ ಟ್ರೋಪೋನಿನ್ ಟೆಸ್ಟ್ ಅಂತ ಮಾಡಬೇಕು. ಇವೆಲ್ಲಾ ಟೆಸ್ಟ್ಗಳು ನಾರ್ಮಲ್ ಬಂತು ಅಂದ್ರೆ ಇದು ನಾನ್ ಕಾರ್ಡಿಯಕ್ ಚೆಸ್ಟ್ ಪೇನ್, ಎಲ್ಲಾ ರಿಪೋರ್ಟ್ಗಳಲ್ಲಿ ECG ನಾರ್ಮಲ್, 2D echocardiogram ನಾರ್ಮಲ್, ನಿಮ್ದು ಬ್ಲಡ್ ಟೆಸ್ಟ್ ನಾರ್ಮಲ್, ಹಿಸ್ಟ್ರಿ ಪ್ರಕಾರ ಅದನ್ನು ನಾರ್ಮಲ್ ಇದ್ರೆ ಇದು ನಾನ್ ಕಾರ್ಡಿಯಕ್ ಚೆಸ್ಟ್ ಪೇನ್ ಅಂತ ಹೇಳ್ತೇವೆ. ಎಕ್ಸ್ರೇ ಬೇಕಂದ್ರೆ ರಿಕ್ವೈರ್ಮೆಂಟ್ ಏನಾದ್ರೆ ಹಳೆ ಎದೆ ನೋವು ಏನಾದ್ರೆ ಚೆಸ್ಟ್ ಎಕ್ಸ್ರೇನು ಮಾಡಿ ನೋಡ್ತೇವೆ, ಅದನ್ನು ನಾರ್ಮಲ್ ಇತ್ತಂದ್ರೆ ಸ್ವಲ್ಪ ಒಂದು 24-48 hours ನಂತರ ಡಿಪೆಂಡಿಂಗ್ ಅಪನ್ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಡಯಾಬಿಟಿಸ್ ಇದ್ರೆ ಅವರಿಗೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೇವೆ, ದಟ್ ಇಸ್ ಸ್ಟ್ರೆಸ್ ಟೆಸ್ಟ್. ಅಂದ್ರೆ ಹಾರ್ಟಿಗೆ ಸ್ಟ್ರೆಸ್ ಮಾಡಿದ್ರೆ ರಕ್ತದ ನಾಳಲ್ಲಿ ಹರಿವು ಕಮ್ಮಿ ಆಗತ್ತ ಅಂತ ಮಾಡಕ್ಕೆ ಅದಕ್ಕೆ ಟ್ರೆಡ್ಮಿಲ್ ಟೆಸ್ಟ್ ಅಂತ ಮಾಡ್ತೇವೆ. ಅದರಲ್ಲಿ ನಾರ್ಮಲ್ ಇತ್ತಂದ್ರೆ ಮತ್ತೆ ಏನ್ ಬೇಕಾಗಿಲ್ಲ. ಅದಾದ ಬಳಕನು ಸ್ಟಿಲ್ ಡೌಟ್ ಇತ್ತಂದ್ರೆ ಅಥವಾ ಏನ ಇನ್ನೂ ನಮಗೆ ಪರ್ಫೆಕ್ಷನ್ ಹೋಗ್ಬೇಕಂದ್ರೆ ಇತ್ತಿತ್ತಲಾಗಿ CT ಕೊರೋನರಿ ಆಂಜಿಯೋಗ್ರಫಿ ಅಂತ ಮಾಡ್ತೇವೆ. ಅಂದ್ರೆ ಸ್ಪೆಷಲೈಸ್ಡ್ ಅಗೇನ್ ಅದನ್ನು ಎಕ್ಸ್ರೇ ಮಷಿನ್ ಟ್ಯೂಬ್ ಅಲ್ಲಿ ಅದನ್ನು ಡೈ ಕೊಟ್ಟು ಅದೇ ತರ CT ಕೊರೋನರಿ ಆಂಜಿಯೋಗ್ರಫಿ ಮಾಡಿದ್ರೆ ಅದರಲ್ಲಿ ಇನ್ನು ಪರ್ಸೆಂಟೇಜ್ ಆಫ್ ಬ್ಲಾಕ್ಸ್ ಎಲ್ಲ ಗೊತ್ತಾಗುತ್ತೆ. ಸೊ ಈ

0: ಇಸಿಜಿ ಆಗ್ಲಿ, ಎಕೋಕಾರ್ಡಿಯೋಗ್ರಫಿ ಆಗ್ಲಿ, ಆಂಜಿಯೋಗ್ರಫಿ ಐದರ್ ಸಿ ಟಿ ಆಂಜಿಯೋಗ್ರಫಿ ಆಗ್ಲಿ, ಅದರಲ್ಲಿ ಎವಾಲ್ಯೂಯೇಟ್ ಮಾಡಿದ್ರೆ ಇಂಡಿವಿಜುವಲ್ ಆಗಿ ರಿಸ್ಕ್ ನಿಂದ ತೆಗೆದು ಹಾಕ.
1: ಸರ್, ಈಗ ಸಿ ಟಿ ಆಂಜಿಯೋಗ್ರಫಿ ಒಂದು ತರದ ಎಕ್ಸ್ರೇ, ಬಹಳಷ್ಟು ಜನ ಇದಕ್ಕೆ ರೇಡಿಯೇಷನ್ ವಿಕಿರಣಗಳು ಬರ್ತಾವ ಅಂತ ಭಯ ಪಟ್ಕೊಳ್ತಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು?
0: ಇದೇನಂದ್ರೆ ಇದು ಎಕ್ಸ್ರೇ ವೆರಿ ಸ್ಮಾಲ್ ರೇಡಿಯೇಷನ್ ಯೂಸ್ ಆಗುತ್ತೆ, ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡೋ ಜರುತ್ತ ಇಲ್ಲ. ಯಾಕಂದ್ರೆ ನಾವು ನ್ಯೂಯರ್ ಅಡ್ವಾನ್ಸಸ್ ಹಾಕಮ್ ಮಷಿನ್ಸ್ ಹಾಕಮ್, ನಾಟ್ ಲೈಕ್ ಓಲ್ಡರ್ ಮಷಿನ್ಸ್. ದ ರೇಡಿಯೇಷನ್ ಪಾರ್ಟ್ ಇಸ್ ವೆರಿ ಲೆಸ್. ಇವನ್ ನಾವು ನೆಸೆಸರಿ ರೇಡಿಯೇಷನ್ ಅಂದ್ರೆ ಪ್ರೆಗ್ನೆಂಟ್ ವುಮನ್ ಸತೆ ಮಾಡ್ತೇವೆ, ಅಪ್ಡೌನ್ ಮೇಲೆ ಲೆಡ್ ಸೀಡ್ ಹಾಕಿ ಕವರ್ ಮಾಡಿ ಅದನ್ನ ಎಕ್ಸ್ರೇ ಮಾಡ್ತೇವೆ, ಅದೇನ್ ತೊಂದರೆ ಇಲ್ಲ. ಸೊ ಅದ್ರ ಬಗ್ಗೆ ರೇಡಿಯೇಷನ್ ಬಗ್ಗೆ ಚಿಂತೆ ಮಾಡೋ ಜರುತ್ತ ಇಲ್ಲ.
1: ಅಂದ್ರೆ ಯಾರು ಎಂಜಿಯೋಗ್ರಾಮ್ ಅಥವಾ ಸೂಜಿ ಒಳಗೆ ಹೋಗ್ತದ ಅನ್ನೋ ಭಯ ಇದ್ದವರಿಗೆ ನೀವು ಸಿ ಟಿ ಎಂಜಿಯೋಗ್ರಾಮ್ ಕೂಡ ಮಾಡಿಸಬಹುದು. ಸರ್, ಈಗ ಹೃದಯದ ಆರೋಗ್ಯ ಕಾಯ್ಕೊಳ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿಯ ಎಲ್ಲಾ ಪ್ಯಾರಾಮೀಟರ್ಸ್, ಎಲ್ಲಾ ರೀತಿ ಸಾಮಾನ್ಯ ರೋಗ ಸಾಮಾನ್ಯವಾಗಿ ಇದ್ದಾರೆ, ಬಿ ಪಿ ಇಲ್ಲ, ರಕ್ತದ ಒತ್ತಡ ಇಲ್ಲ, ಸಕ್ಕರೆ ಕಾಯಿಲೆ ಇಲ್ಲ, ಆರಾಮಾಗಿದ್ದಾರೆ ಅಂದ್ರೂ ಕೂಡ ಮುಂದೆ ಹೃದಯದ ಕಾಯಿಲೆಗಳು ಉಂಟಾಗಬಾರದು ಅಂದ್ರೆ ಏನೆಲ್ಲ ಎಚ್ಚರಿಕೆ ವಹಿಸಬೇಕು, ಯಾವ ರೀತಿ ಆರೋಗ್ಯ ಕಾಯ್ಕೊಳ್ಬೇಕು ಅನ್ನೋದು ನಿಮ್ಮ ಸಲಹೆ?
0: ರೆಗ್ಯುಲರ್ ಹೆಲ್ತ್ ಚೆಕಪ್ ಇಂಡಿವಿಜುವಲ್ ಬಿಫೋರ್ ಯಂಗ್ ಏಜ್ ಅಲ್ಲಿ ಒಂದ್ಸಲಿ ಮಾಡ್ಕೋಬೇಕು. ಸಪೋಸ್ ಫ್ಯಾಮಿಲಿ ಹಿಸ್ಟ್ರಿ ಇದ್ರೆ, ಫ್ಯಾಮಿಲಿ ಹಿಸ್ಟ್ರಿ ಡಯಾಬಿಟಿಸ್ ಆರ್ ಇನ್ ಬೈಪಾಸ್ ಸರ್ಜರಿ ಆಗಿದ್ರೆ, ಯಾರಿಗಾರ ಸ್ಟಂಟಿಂಗ್ ಆಗಿದ್ರೆ ಮನೆಯಲ್ಲಿ ಕೋರೋನರಿ ಸ್ಟಂಟಿಂಗ್ ಆಗಿದ್ರೆ, ಅವರು ಅಟ್ಲೀಸ್ಟ್ ಆನ್ಯುವಲ್ ಹೆಲ್ತ್ ಚೆಕಪ್ ಆಗ್ಬೇಕು, ಅಟ್ಲೀಸ್ಟ್ ಬಿಫೋರ್ 40 ಇಯರ್ಸ್ ಒಂದ್ಸಲಿ ಆಗ್ಬೇಕು. ಆಮ್ಯಾಗೆ 40 ನಂತರ ಅಟ್ಲೀಸ್ಟ್ ಇಯರ್ಲಿ ಇಸ್ ಮಸ್ಟ್, ಸೋ ದಟ್ ವಾಟ್ ಎವರ್ ಬ್ಲಡ್ ಟೆಸ್ಟ್ ಇಂದ ಆಗ್ಲಿ, ಇಸಿಜಿ ಇಂದ ಆಗ್ಲಿ, ಎಕೋಕಾರ್ಡಿಯೋಗ್ರಫಿ ಇಂದ ಆಗ್ಲಿ, ರಿಕ್ವೈರ್ಮೆಂಟ್ ಪ್ರಕಾರ ಸಿ ಟಿ ಆಂಜಿಯೋಗ್ರಫಿ ಬೇಕಂದ್ರೆ ಅದ್ರ ಪ್ರಕಾರ ಅಸೆಸ್ ಮಾಡಿ ಇವೆಲ್ಲ ಬರುವ ಹಾರ್ಟ್ ಅಟ್ಯಾಕ್ಗಳು ಈಸಿಯಾಗಿ ಕಂಡುಹಿಡಿಬಹುದು. ಯಾಕಂದ್ರೆ ಜನ ಅದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೋಬಾರ್ದು, ಇವೆಲ್ಲ ಟೆಸ್ಟ್ ಮಾಡೋದ್ರಿಂದ ಅವ್ರು ಸೇಫ್ ಆಗಿ ಉಳಿಬಹುದು.
1: ಈ ಪರೀಕ್ಷೆಗಳನ್ನ ಮಾಡಿಸ್ಕೊಳ್ಳೋದ್ರಿಂದ ಹೃದಯ ಮುಂದೆ ಭವಿಷ್ಯದಲ್ಲಿ ಹೃದಯಾಘಾತ ಆಗಬಾರದು ಅಂದ್ರೆ ಮೊದಲಿಂದಾನೆ ಈ ರೀತಿಯ ಎಚ್ಚರಿಕೆಗಳನ್ನ ವಹಿಸಬೇಕು ಅಂತ ಹೇಳಿದ್ರಿ ಸರ್ ನೀವು. ಈಗ ಹೃದಯಾಘಾತ ಅಲ್ದೇನೆ ಹೃದಯಕ್ಕೆ ಬೇರೆ ತರದ ಕಾಯಿಲೆಗಳು ಬರ್ತಾವ, ಈ ಬಗ್ಗೆ ಕೆಲವು ಮಾತುಗಳನ್ನ ಹೇಳೋದಾದ್ರೆ ಇತ್ತೀಚೆಗೆ ನೀವು ಏನ್ ಹೆಚ್ಚಾಗಿ ನೋಡ್ತೀರಿ ಅನ್ನೋದನ್ನ ಹೇಳ್ಬಹುದು?
0: ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರ್ಬಹುದು ಮೇಡಮ್, ಸಡನ್ ಡೆತ್ ಅತಿ ಡೆತ್ ಇಂದ ಯಂಗ್ ಅಂತ ಹೇಳ್ತೇವೆ. ಯೂಶುವಲ್ ಅಂದ್ರೆ ಕಾಮನ್ ಆಗಿ ಬರುವ ಕಾಯಿಲೆಗಳು ಯಂಗ್ ಏಜ್ ಅಲ್ಲಿ ಸ್ಕೂಲ್ ಚಿಲ್ಡ್ರನ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು. ಅವಕ್ಕೆ ಏನಂತೇವೆ ಲಾಂಗ್ ಕ್ಯೂಟಿ ಸಿಂಡ್ರೋಮ್, ಅಂದ್ರೆ ಅರಿದಿಮಿಯಾ. ಸಣ್ಣ ವಯಸ್ಸಿನ ಸ್ಕೂಲ್ ಸಡನ್ ಆಗಿ ಕೊಲಾಪ್ಸ್ ಆದ್ರೆ ಲಾಂಗ್ ಕ್ಯೂಟಿ ಸಿಂಡ್ರೋಮ್ ಅಂದ್ರೆ ಅರಿದಿಮಿಯಾ, ಅಂದ್ರೆ ಎದೆ ಬಡೆತ ಫಾಸ್ಟ್ ಆಗಿ ಬೀಳುವ ಸಾಧ್ಯತೆ ಇರ್ತದೆ. ನೆಕ್ಸ್ಟ್ ಟು ಸಮ್ 25-30 ಇಯರ್ಗೆ ಕಾರ್ಡಿಯೋಮಯೋಪತಿ ಅಂದ್ರೆ ಹೈಪರ್ ಟ್ರೋಪಿಕ್ ಕಾರ್ಡಿಯೋಮಯೋಪತಿ, ಅಂದ್ರೆ ಹಾರ್ಟ್ ಮಸಲ್ ಸ್ನಾಯುಗಳು ಡಿಸ್ಪ್ರಪೋರ್ಷನೇಟ್ ಥಿಕ್ ಆಗಿರ್ತದೆ, ಮಸಲ್ ಥಿಕ್ ಆಗಿರ್ತದೆ ಬಟ್ ದೇ ವರ್ಕ್ ಆಗೋದಿಲ್ಲ, ಅದರಲ್ಲಿ ಎಲೆಕ್ಟ್ರಿಕಲ್ ಸಿಗ್ನಲ್ ವೇರಿಯೇಷನ್ ಆಗೋದ್ರಿಂದ ವೆಂಟ್ರಿಕ್ಯುಲರ್ ಟೆಕಿಕಾರ್ಡಿಯಾ ಆಗಿ ಸಡನ್ ಡೆತ್ ಆಗುತ್ತೆ. ಅದಕ್ಕೆ ಯಾರಾದರೂ ಜಿಮ್ಗೆ ಹೋಗಬೇಕು, ರೆಗ್ಯುಲರ್ ಟ್ರೆಡ್ಮಿಲ್ ಎಕ್ಸರ್ಸೈಸ್ ಮಾಡ್ಕೋಬೇಕಂದ್ರೆ ಇಸಿಜಿ ಎಕೋ ಟ್ರೆಡ್ಮಿಲ್ ಅಸೆಸ್ಮೆಂಟ್ ಮಾಡ್ಕೋಬೇಕು ಬಿಫೋರ್ ಅಗ್ರೆಸಿವ್ ಆ ಸ್ಟ್ರೈನ್ ಹೋಗ್ಬೇಕಂದ್ರೆ. ಮ್ಯಾರಥಾನ್ ಇತ್ತಿತ್ತಲಾಗಿ ಮ್ಯಾರಥಾನ್ ತುಂಬಾ ಜಾಸ್ತಿ ಆಗಿ ಓಡ್ತಾ ಇದ್ದಾರೆ. ಸ್ಪೆಷಲ್ ಆಗಿ ಬ್ಲಡ್ ಟೆಸ್ಟ್ ಜೊತೆ ಇಸಿಜಿ 2D ಎಕೋಗ್ರಫಿ ಮಸ್ಟ್, ಯಾಕಂದ್ರೆ ಸ್ಟ್ರೈನ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ. ಮತ್ತೆ ಇತ್ತಿತ್ತಲಾಗಿ ವೈರಲ್ ಫೀವರ್ ಕಾಮನ್ ಆಗಿದೆ, ಸೊ ರೀಸೆಂಟ್ ಆಗಿ H1N1 ಜಾಸ್ತಿ ಆಗಿದೆ, ಮಯೋಕಾರ್ಡಿಟಿಸ್ ಅಂತ ಆಗ್ತದೆ, ಸಡನ್ ಆಗಿ ಸಿವಿಯರ್ ಮಸಲ್ ಇನ್ಫ್ಲಮೇಷನ್ ಆಗಿ ಹಾರ್ಟ್ ಫಂಕ್ಷನ್ ಕಮ್ಮಿ ಆಗುವ ಸಾಧ್ಯತೆ ಇರುತ್ತದೆ. ಇನ್ನೊಂದು ಕಮಿಟೋಕಾರ್ಡಿಸ್ ಅಂದ್ರೆ ಸಡನ್ ಆಗಿ ಆಡುವಾಗ ಏನಾದರೂ ಎದೆಗೆ ಬಡದ್ರೆ, ಚೆಸ್ಟ್ ಬ್ಲಂಟ್ ಚೆಸ್ಟ್ ಇಂಜುರಿ ಆದ್ರೆ ಸಡನ್ ಆಗಿ ಡೆತ್ ಆಗುವ ಸಾಧ್ಯತೆನೂ ಇರ್ತದೆ. ಇತ್ತಿತ್ತಲಾಗೆ ಡ್ರಗ್ ಅಬ್ಯೂಸ್ ಲೈಕ್ ಕೊಕೇನ್ ಅಬ್ಯೂಸ್ ಏನಾದ್ರು ಜಾಸ್ತಿ ಮಾಡ್ತಾ ಇದ್ದಾರೆ ಹುಡುಗರು, ಅದಕ್ಕೂ ಕೊರೋನರಿ ಸ್ಪ್ಯಾಸಮ್ ಅಂದ್ರೆ ರಕ್ತನಾಳಗಳು ಸಣ್ಣದ ಅಂದ್ರೆ ಸ್ಪ್ಯಾಸಮ್ ಆಗುತ್ತೆ, ಅಥವಾ ವೆಂಟ್ರಿಕ್ಯುಲರ್ ರಿದಮ್ ಚೇಂಜ್ ಆಗುವ ಸಾಧ್ಯತೆ, ಅವರಿಗೂ ಸಡನ್ ಕಾರ್ಡಿಯಾಕ್ ಡೆತ್ ಆಗುತ್ತೆ.
1: ಸರ್, ಈಗ ನಮ್ಮೆಲ್ಲ ಕೇಳುಗರು ಏನು ಈ ಕಾರ್ಯಕ್ರಮ ಕೇಳ್ತಾ ಇದ್ದಾರಲ್ಲ, ಅವರಿಗೆ ವಾರ್ನಿಂಗ್ ಸೈನ್ಸ್ ಏನು ಎಚ್ಚೆತ್ತುಕೊಂಡ್ರೆ ಒಂದು ಇಡೀ ಕುಟುಂಬದ ಭವಿಷ್ಯ ಒಬ್ಬ ಮನೆ ಯಜಮಾನ ಯಜಮಾನತಿ ಮೇಲೆ ಇರ್ತದ, ಅಂಥವರಿಗೆ ನೀವು ಹೃದಯಾಘಾತ ಬಂದಾಗ ಅಥವಾ ಹೃದಯಾಘಾತ ಅದು ಅನ್ಕೊಂಡಿರುವುದಿಲ್ಲ, ನನಗೇನೋ ಗ್ಯಾಸ್ಟ್ರಿಕ್ಸ್ ಆಗ್ಯದ, ಅದಕ್ಕೆ ಎದಿ ಹುಳಿ ಬರ್ತದ, ಅದಕ್ಕೆ ಎದಿ ಒಳಗೆ ಹಿಡ್ದಂಗೆ ಆಗ್ತದ ಅಂತ ಅನ್ಕೊಳ್ತಿರ್ತಾರ, ಅಂಥವ್ರಿಗೆಲ್ಲರಿಗೂ ನೀವೇನ್ ಹೇಳಕ್ ಇಷ್ಟಪಡ್ತೀರಿ?
0: ಈಗ ಆಲ್ರೆಡಿ ನಾನು ಹೇಳ್ದಂಗೆ ಹೃದಯಾಘಾತ ಅಷ್ಟು ಈಸಿಯಾಗಿ ತಿಳ್ಕೋಬಾರ್ದು, ಸಸ್ಪಿಷನ್ ಇರಬೇಕು ಎಲ್ಲದಕ್ಕೂ. ಅಂದ್ರೆ ಚೆಸ್ಟ್ ಪೇನ್ ಬಂದ್ರೆ ನಿಯರೆಸ್ಟ್ ಅವ್ರ ಫಿಸಿಷಿಯನ್ ಆಗ್ಲಿ ಅಥವಾ ಎಲ್ಲೋ ಡಾಕ್ಟರ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ ಅವ್ರ ಹತ್ರ ಡಿಸ್ಕಷನ್ ಮಾಡ್ಕೊಂಡು ಫಸ್ಟ್ ECG ಮಾಡ್ಕೊಳ್ಳಿ. ಕೆಲವೊಂದ್ಸಲಿ ತುಂಬಾ ಸಿವಿಯರ್ ಪೇನ್ ಇದ್ರು ಫಸ್ಟ್ ECG ಕೆಲವೊಂದ್ಸಲಿ ನಾರ್ಮಲ್ ಇರುತ್ತೆ, ಅದನ್ನೇ ಇನ್ನೂ ಒಂದು 3 ಅಥವಾ 4-5 ತಾಸು ವೇಟ್ ಮಾಡಿ ಮತ್ತೆ ಇನ್ನೊಂದು ಸೆಕೆಂಡ್ ECG ಮಾಡಿದ್ರೆ ಅದು ನಾರ್ಮಲ್ ಇದ್ರೆ ಚಾನ್ಸಸ್ ಬಹಳ ಕಮ್ಮಿ ಇರುತ್ತೆ. ಕೆಲವೊಂದು ಇಂಡೈಜೆಷನ್ ಆರ್ ಆಸಿಡ್ ಪೆಪ್ಟಿಕ್ ಸಿಂಪ್ಟಮ್ಸ್ ತರ ಇದ್ರೆ ನೀವು ಅದೇನೋ ಡೈಜಿನ್ ಏನೋ ತಗೊಂತೀರ, ಅದಕ್ಕೆ ನಿಮ್ದು

0: ಸಿಂಪ್ಟಮ್ಸ್ ಇಂಪ್ರೂವ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಏನೋ ಅಥವಾ ಆಂಟಾಸಿಡ್ಸ್ ತಗೊಂಡ್ರೆ ಅದರಿಂದ ಇಂಪ್ರೂವ್ಮೆಂಟ್ ಅನಿಸಿಲ್ಲ ತಂದ್ರೆ ದೆನ್ ಯಾಟೋ ಅಗೇನ್ ಇಸಿಜಿ ಮಾಡಿಕೊಳ್ಳಿ. ಮತ್ತೆ ಯಾಕೋ ಎಕ್ಸಸ್ ಸ್ಟ್ರೈನ್ ಆಗಿಲ್ಲ, ಅದಕ್ಕೂ ಸುಸ್ತ್ ಆಗ್ತಾ ಇದೆ ನಿಮಗೆ, ಎನರ್ಜಿ ಡ್ರೈನ್ ಔಟ್ ತರ ಆಗಿದೆ ಅಂತಂದ್ರೆ ಅವಾಗ ಇಸಿಜಿ ಮಾಡಿಕೊಳ್ಳಿ.
1: ಅಂದ್ರೆ ಹೃದಯಾಘಾತಕ್ಕೆ ಚಿಕಿತ್ಸೆ ಸಿಕ್ಕು ಸುಧಾರಿಸ್ಕೊಳ್ಳಬಹುದು, ಮತ್ತೆ ಮೊದಲಿನ ತರ ಆರೋಗ್ಯದಿಂದ ಬದುಕಬಹುದು ಅಂತ ಹೇಳ್ತೀರಿ.
0: ಎಸ್ ಮೇಡಮ್.
1: ಒಳ್ಳೇದು ಡಾಕ್ಟರ್ ಚೌಡಪ್ಪ ಶಾಖಾಪೂರ್ ಅವರ, ನೀವು ಬಹಳ ಒಳ್ಳೆಯ ಮಾಹಿತಿಗಳನ್ನ ನಮಗ ಕೊಟ್ಟಿದ್ದೀರಿ.
0: ನಮ್ದು ಯುನಿಟಿ ಸೂಪರ್ ಸ್ಪೆಷಲಿ ಹಾಸ್ಪಿಟಲ್ ಧಾರವಾಡ, ಅದು 4th ಆನಿವರ್ಸರಿ ಅಂಗವಾಗಿ ಫ್ರೀ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಇಟ್ಕೊಂಡಿದ್ದೆವು. ಫ್ರೀ ಆಂಜಿಯೋಗ್ರಫಿನು BPL ಕಾರ್ಡ್ ಹೋಲ್ಡರ್ ಗೆ ಮಾಡ್ತಾ ಇದ್ದೆವು. ಈಗ ಆಲ್ರೆಡಿ ಶುರು ಆಗಿದೆ. 21/9/2026 ಮುಂದಿನ ತಿಂಗಳವರೆಗೆ ಇದು ಎಕ್ಸ್ಟೆಂಡ್ ಮಾಡ್ಕೊಂಡು ಇದೀವಿ. ಸೊ ಯಾರಾದರೂ ರಿಕ್ವೈರ್ಮೆಂಟ್ ಇದ್ರೆ, ಅವರಿಗೆ ಆಂಜಿಯೋಗ್ರಫಿ ರಿಕ್ವೈರ್ಮೆಂಟ್ ಇದ್ರೆ ನಮಗೆ ಅವರು ಕಾಂಟ್ಯಾಕ್ಟ್ ಮಾಡ್ಕೋಬಹುದು.
1: ನಿಮ್ಮ ಆಸ್ಪತ್ರೆಗೆ ಬಂದ್ರೆ ನೀವು BPL ಕಾರ್ಡ್ ದಾರರು ಅವರಾಗಿದ್ರೆ ಅವರಿಗೆ ಉಚಿತವಾಗಿ ಚಿಕಿತ್ಸೆಯನ್ನ ನೀವು ಮಾಡ್ತೀರಿ. ಅದೇ ರೀತಿ ಬಾಕಿ ಜನರಿಗೂ ನೀವು ರಿಯಾಯಿತಿ ದರ
0: ಬಾಕಿ ಜನರಲ್ಲಿ ಲೈಕ್ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೂ ರಿಯಾಯಿತಿ ದರದಲ್ಲಿ ಆಂಜಿಯೋಗ್ರಫಿ ಅಂದ್ರೆ 5,000. ಯೂಶುವಲಿ ಆಂಜಿಯೋಗ್ರಫಿ ಕಾಸ್ಟ್ ಎಷ್ಟಾಗುತ್ತೆ ಅಂದ್ರೆ 10,000 ಮಟ್ಟ ಆಗುತ್ತೆ. ಈ ವಿಶ್ವ ಹೃದಯ ದಿನಾಚರಣೆ ಅಂಗವಾಗಿ ಯುನಿಟಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ 4th ವಾರ್ಷಿಕೋತ್ಸವ ಅಂಗವಾಗಿ ಆಂಜಿಯೋಗ್ರಫಿಯನ್ನು ಎಕನಾಮಿಕಲ್ ವೀಕರ್ ಸೆಕ್ಷನ್ ಇಂಡಿವಿಜುವಲ್ಸ್ ಗೆ ರಿಯಾಯಿತಿ ದರದಲ್ಲಿ ಆಂಜಿಯೋಗ್ರಫಿ ಅಂತೂ ಮಾಡಿಕೊಡುತ್ತೆ. ಅದರ 5,000 ರುಪೀಸ್ ಅಲ್ಲಿ, ಅಥವಾ BPL ಕಾರ್ಡ್ ಇದ್ರೆ ಅವರಿಗೆ ರಿಯಾಯಿತಿ ದರದಲ್ಲಿ ಅವರಿಗೂ ಆಂಜಿಯೋಗ್ರಫಿ ಮಾಡಿಕೊಡುತ್ತದೆ. ಕಾಂಟ್ಯಾಕ್ಟ್ ನಂಬರ್ 8147266101, ಎರಡನೇ ಸಂಖ್ಯೆ 7259599042. ಸೊ ಎಕನಾಮಿಕಲ್ ಸೋಷಿಯಲ್ ವೀಕ್ ಇದ್ರು ಅವರಿಗೆ BPL ಕಾರ್ಡ್ ತಗೊಂಬಂದಿಲ್ಲ ಅಂದ್ರೂ ರಿಯಾಯಿತಿ ದರದಲ್ಲಿ 5,000 ರುಪೀಸ್ ಅಲ್ಲಿ ಆಂಜಿಯೋಗ್ರಫಿ ಮಾಡಿಕೊಡುತ್ತದೆ.
1: ಅಂದ್ರೆ ಯಾರಿಗೆ ಇದರ ಅವಶ್ಯಕತೆ ಇದೆ ಅವರು ಇದರ ಉಪಯೋಗವನ್ನ ಪಡ್ಕೊಳ್ಬಹುದು ನಿಮ್ಮ ಆಸ್ಪತ್ರೆಯಿಂದ. ಬಹಳ ಒಳ್ಳೇದು ಸರ್, ನೀವು ಇದುವರೆಗೆ ಬಹಳ ಉಪಯುಕ್ತವಾದ ಮಾಹಿತಿಗಳನ್ನ ಕೊಟ್ಟಿರಿ. ಹೃದಯದ ಸಮಸ್ಯೆ ಇದ್ದವರು ಬಂದು ಇದರ ಲಾಭ ಪಡ್ಕೊಳ್ಬಹುದು. ನಮಸ್ಕಾರ ಸರ್.
0: ನಮಸ್ತೆ.
2: ಹೃದಯದ ಪ್ರಾಮುಖ್ಯತೆ ಈ ಕುರಿತಂತೆ ಇದುವರೆಗೂ ಖ್ಯಾತ ಹೃದಯ ರೋಗ ತಜ್ಞ ಹಾಗೂ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಚೌಡಪ್ಪ ಶಾಖಾಪೂರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಆರೋಗ್ಯ ಸಂಚಿಕೆ. ಕಾರ್ಯಕ್ರಮ ಪ್ರಸ್ತುತಿ ಮಾಲಾ ಸಾಮ್ರಾಣಿ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ರೋಹಿಣಿ ಮೋಹನ್ ಅವರ ಕಂಠದಲ್ಲಿ ಕುವೆಂಪು ಅವರ ಭಾವಗೀತೆಯನ್ನ ಆಲಿಸಿದಿರಿ. ಸಮಯ 1 ಗಂಟೆ, ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕಾರ್ಯಕ್ರಮ. ವಿಷಯ ಪಿಎಂ ಜೀವನ್ ಜ್ಯೋತಿ ಬಿಮಾ ಯೋಜನೆ.
2: ನಮಸ್ಕಾರ. ಪ್ರಧಾನಮಂತ್ರಿ ಜೀವನ ಜ್ಯೋತಿ ಬಿಮಾ ಯೋಜನೆ PMJJBY, ಇದು ಕೇಂದ್ರ ಸರ್ಕಾರ ಆರಂಭಿಸಿರುವ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಸಾರ್ವಜನಿಕರಿಗೆ ಸಾಮಾಜಿಕ ಭದ್ರತಾ ನೀಡುವ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೊಳಿಸಲಾಗಿದೆ. ಒಬ್ಬ ವ್ಯಕ್ತಿ ಯಾವುದೇ ಕಾರಣದಿಂದಾಗಿ ನಿಧನ ಹೊಂದಿದರೆ ಈ ಯೋಜನೆಯು ವಿಮಾ ರಕ್ಷಣೆಯನ್ನು ನೀಡುತ್ತೆ. ದೇಶದ ಪ್ರತಿಯೊಬ್ಬರಿಗೂ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಜೀವ ವಿಮೆಯನ್ನು ಒದಗಿಸುವಂತಹ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಯೋಜನೆಯನ್ನು ಜಾರಿಗೊಳಿಸಿದೆ. ಈ ಯೋಜನೆಯನ್ನು ಭಾರತೀಯ ಜೀವ ವಿಮಾ ನಿಗಮ LIC ಮತ್ತು ಇತರ ಜೀವ ವಿಮಾ ಯೋಜನೆಗಳ ಮೂಲಕ ನಿರ್ವಹಣೆ ಮಾಡಲಾಗ್ತದೆ. ಈ ವಿಮೆಯ ರಕ್ಷಣಾ ಅವಧಿ 1 ವರ್ಷ. ವರ್ಷದಿಂದ ವರ್ಷಕ್ಕೆ ನವೀಕರಣ ಮಾಡಬೇಕಾದ ಅವಶ್ಯಕತೆ ಇದೆ. ಈ ಯೋಜನೆ ಸೇರಲು ವಾರ್ಷಿಕವಾಗಿ 436 ರೂಪಾಯಿ ಪ್ರೀಮಿಯಂ ಪಾವತಿಸಬೇಕು. ಯಾವುದೇ ವ್ಯಕ್ತಿ ನಿಧನ ಆದರೆ 2 ಲಕ್ಷ ರೂಪಾಯಿಗಳ ಜೀವ ವಿಮೆಯನ್ನು ಆ ವ್ಯಕ್ತಿಯ ನಾಮನಿರ್ದೇಶಕರಿಗೆ, ಅಂದರೆ ನಾಮಿನಿ ಅಥವಾ ಕಾನೂನುಬದ್ಧ ವಾರಸುದಾರರಿಗೆ ಕೊಡುವಂಥ ಒಂದು ಭವಿಷ್ಯದ ಸುರಕ್ಷತೆ ಯೋಜನೆ ಇದಾಗಿದೆ. ಅದಕ್ಕಾಗಿ ದೇಶದ ಬ್ಯಾಂಕ್ಗಳೊಂದಿಗೆ ಅಗತ್ಯವಾದ ಅನುಮೋದನೆ ಮತ್ತು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಪಾಲುದಾರ ಬ್ಯಾಂಕ್ಗಳು ತಮ್ಮ ಗ್ರಾಹಕರಿಗೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸುವ ಅವಕಾಶವನ್ನು ನೀಡುತ್ತಾ ಇವೆ. ಅಂಚೆ ಕಚೇರಿಗಳು ಕೂಡ ಈ ಯೋಜನೆಯನ್ನು ಜಾರಿಗೊಳಿಸ್ತಾ ಇವೆ ಅನ್ನೋದು ಬಹಳ ವಿಶೇಷವಾದುದು. ಬ್ಯಾಂಕು, ಅಂಚೆ ಕಚೇರಿ, ವಿಮಾ ಕಂಪನಿಗಳ ಮೂಲಕ ಕ್ಲೇಮ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಈ ಯೋಜನೆಗೆ ಯಾರು ಅರ್ಹರು ನೋಡೋಣ. ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಖಾತೆ ಹೊಂದಿರುವ 18 ವರ್ಷದಿಂದ 50 ವರ್ಷದೊಳಗಿನ ಪ್ರತಿಯೊಬ್ಬರೂ ಈ ಯೋಜನೆಗೆ ಸೇರಲು ಅರ್ಹತೆ ಪಡಿತಾರೆ. ಯಾವುದೇ ನೈಸರ್ಗಿಕ ಅಥವಾ ಅಸ್ವಾಭಾವಿಕ ಕಾರಣಗಳಿಂದ ಫಲಾನುಭವಿ ನಿಧನ ಹೊಂದಿದರೆ ನಾಮಿನಿ ಅಥವಾ ವಾರಸುದಾರರಿಗೆ ವಿಮಾ ಮೊತ್ತ ಪಾವತಿಯಾಗ್ತದೆ. ಪಾಲಿಸಿಯಲ್ಲಿ ನಾಮಿನಿಯಾಗಿ ತೋರಿಸಿರುವ ವ್ಯಕ್ತಿ ಕೂಡ ನಿಧನ ಹೊಂದಿದರೆ ಅವರ ಕಾನೂನುಬದ್ಧ ವಾರಸುದಾರರು ವಿಮಾ ಮೊತ್ತ ಪಡೆಯಲು ಅರ್ಹರಾಗಿರ್ತಾರೆ. ಖಾತೆದಾರರ ಉಳಿತಾಯ ಬ್ಯಾಂಕ್ ಖಾತೆಯಿಂದ ಪ್ರೀಮಿಯಂ ಮೊತ್ತ ಸ್ವಯಂ ಡೆಬಿಟ್ ಆಗುವ ಮೂಲಕ ಒಂದೇ ಕಂತಿನಲ್ಲಿ ಹಣ ಕಡಿತ ಆಗುತ್ತೆ. ಭವಿಷ್ಯದಲ್ಲಿ ಪ್ರೀಮಿಯಂ ಮೊತ್ತದಲ್ಲಿ ಯಾವುದೇ ಬದಲಾವಣೆ ಆದರೂ ಕೂಡ ಪರಿಷ್ಕರಿಸಿದ ಮೊತ್ತವನ್ನು ತಕ್ಷಣ ತಿಳಿಸಲಾಗ್ತದೆ. ಈ ಯೋಜನೆಯ ಇನ್ನೊಂದು ಮುಖ್ಯವಾದ ವಿಶೇಷ ಏನೆಂದರೆ ATC ಅಡಿಯಲ್ಲಿ ತೆರಿಗೆ ಕಡಿತ ವಿನಾಯಿತಿಯನ್ನು ಕೂಡ ಪಡೆಯಬಹುದು. ಭಾರತದಲ್ಲಿರುವ ಬ್ಯಾಂಕ್ ಖಾತೆಯಲ್ಲಿ ಬ್ಯಾಂಕ್ ಖಾತೆ ಹೊಂದಿರುವ ಯಾವುದೇ ಅನಿವಾಸಿ ಭಾರತೀಯ NRI ಕೂಡ ಯೋಜನೆಗೆ ನೋಂದಣಿ ಮಾಡಿಸಿಕೊಳ್ಳಲಿಕ್ಕೆ ಅರ್ಹತೆ ಹೊಂದಿರ್ತಾರೆ. ಆದರೆ ಅದಕ್ಕೂ ಮೊದಲು ಸಂಬಂಧಿಸಿದ ನಿಯಮಗಳು ಮತ್ತು ಷರತ್ತುಗಳನ್ನು ಪೂರೈಸಬೇಕಾಗ್ತದೆ. ಮುಂದೆ ಅವರು ಕ್ಲೇಮ್ ಸಲ್ಲಿಸುವ ಸಂದರ್ಭದಲ್ಲಿ ಭಾರತೀಯ ಕರೆನ್ಸಿಯಲ್ಲಿ ಮಾತ್ರ ವಿಮಾ ಮೊತ್ತವನ್ನು ಪಡೀತಾರೆ. ಯಾವ ಅವಧಿಯಲ್ಲಿ ನೋಂದಣಿ ಮಾಡಿಸಬೇಕು ಅನ್ನೋದನ್ನು ನೋಡೋಣ. June 1 ಮುಂದಿನ ವರ್ಷದ May 31 ಈ ಅವಧಿ ಅಸ್ತಿತ್ವದಲ್ಲಿರುತ್ತೆ. ನಂತರ ನವೀಕರಣ ಮಾಡಿಸಬೇಕು. ನಾವು ಜೂನ್, ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ನೋಂದಣಿ ಮಾಡಿಸಿದರೆ ಪೂರ್ತಿ ಹಣ, ಅಂದರೆ 436 ರೂಪಾಯಿ ಪ್ರೀಮಿಯಂ ಪಾವತಿಸಬೇಕು. ಸೆಪ್ಟೆಂಬರ್, ಅಕ್ಟೋಬರ್ ಮತ್ತು ನವೆಂಬರ್ನಲ್ಲಿ ನೋಂದಣಿ ಮಾಡಿಸಿದರೆ 342 ಪ್ರೀಮಿಯಂ ಪಾವತಿ ಮಾಡಬೇಕು. ಡಿಸೆಂಬರ್, ಜಾನ್ವರಿ, ಫೆಬ್ರವರಿಯಲ್ಲಿ ನೋಂದಣಿ ಮಾಡಿಸಿದರೆ 228 ಪ್ರೀಮಿಯಂ ಮೊತ್ತ ಪಾವತಿಸಬೇಕು. ಮಾರ್ಚ್, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನೋಂದಣಿ ಮಾಡಿಸಿದರೆ 114 ರೂಪಾಯಿ ಪ್ರೀಮಿಯಂ ಪಾವತಿಸಬೇಕು. ಒಬ್ಬ ವ್ಯಕ್ತಿ ಒಂದು ಅಥವಾ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಬಹು ಬ್ಯಾಂಕ್ ಖಾತೆಗಳನ್ನು ಹೊಂದಿದರೆ ಆ ವ್ಯಕ್ತಿಯು ಒಂದೇ ಉಳಿತಾಯ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ಯೋಜನೆಗೆ ಸೇರಲು ಅರ್ಹರಾಗಿರ್ತಾರೆ. ನೋಂದಣಿಗೆ ಅರ್ಜಿ

0: ಸಲ್ಲಿಸುವಾಗ ಬ್ಯಾಂಕ್ ಅಧಿಕಾರಿಗಳು ಈ ಬಗ್ಗೆ ಪರಿಶೀಲನೆ ಮಾಡ್ತಾರೆ. ಬೇರೆ ಯಾವುದೇ ಬ್ಯಾಂಕ್ಗಳಲ್ಲಿ ಯೋಜನೆ ಸೇರ್ಪಡೆ ಆಗಿದ್ದಾರೆ ಇಲ್ಲವೇ ಎಂಬ ಬಗ್ಗೆ ಖಚಿತಪಡಿಸಿಕೊಂಡು ಮುಂದಿನ ಕ್ರಮ ವಹಿಸ್ತಾರೆ. ಈ ಯೋಜನೆಗೆ ಸೇರಲು ಯಾವುದೇ ವೈದ್ಯಕೀಯ ಪರೀಕ್ಷೆಯ ಅಗತ್ಯ ಇರೋದಿಲ್ಲ. ನಿಗದಿಪಡಿಸಿದ ವಯೋಮಾನದ ಯಾವುದೇ ವ್ಯಕ್ತಿ ಈ ಯೋಜನೆಯ ವ್ಯಾಪ್ತಿಗೆ ಬರಬಹುದು. ಈಗ ಅರ್ಜಿ ಸಲ್ಲಿಸೋದು ಹೇಗೆ ಎನ್ನುವ ವಿಚಾರವನ್ನು ನೋಡೋಣ. ಬ್ಯಾಂಕ್ ಗ್ರಾಹಕರು ಶಾಖೆಗೆ ಭೇಟಿ ನೀಡಿ ನೋಂದಣಿ ಮಾಡಿಸಬಹುದು ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಸೌಲಭ್ಯದ ಮೂಲಕ ಕೂಡ ನೋಂದಣಿ ಮಾಡಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಜನಸುರಕ್ಷಾ ಯೋಜನೆಗಳ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಮಾಹಿತಿ ಪಡೆಯಬಹುದು. ಬ್ಯಾಂಕ್ನ ವೆಬ್ಸೈಟಲ್ಲಿ ಅಥವಾ ಜನಸುರಕ್ಷಾ ಪೋರ್ಟ್ನಲ್ಲಿ ಕೂಡ ಅರ್ಜಿಯನ್ನು ಡೌನ್ಲೋಡ್ ಮಾಡ್ಕೋಬಹುದು. ಈ ಅರ್ಜಿಯ ಮಾಹಿತಿ ಕನ್ನಡದಲ್ಲಿ ಕೂಡ ಇರುತ್ತೆ. ಯೋಜನೆಗೆ ದಾಖಲಾದ ದಿನಾಂಕದಿಂದ 30 ದಿನಗಳು ಪೂರ್ಣಗೊಂಡ ನಂತರ ಅಪಾಯದ ರಕ್ಷಣೆ ಆರಂಭ ಆಗುತ್ತೆ. ಇನ್ನೊಂದು ವಿಚಾರ ನಾವು ತಿಳ್ಕೊಳ್ಬೇಕಾದ ವಿಷಯ ಅಂದರೆ ಈ ವಿಮಾ ಯೋಜನೆ ಪ್ರೀಮಿಯಂ ಹಣವನ್ನು ಮರುಪಾವತಿ ಮಾಡಲಾಗೋದಿಲ್ಲ. ಅದರ ಅವಧಿ 1 ವರ್ಷ ಮಾತ್ರ ಇರುತ್ತೆ. ಮುಂದಿನ ವರ್ಷಕ್ಕೆ ಮತ್ತೆ ನವೀಕರಣ ಮಾಡಬೇಕಾಗತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಪ್ರತಿ ವರ್ಷ ವಿಮೆ ನವೀಕರಣಗೊಳ್ಳುವಂತೆ ಬ್ಯಾಂಕ್ ಖಾತೆಯಲ್ಲಿ ಹಣ ಇರುವಂತೆ ನಿರ್ವಹಣೆ ಮಾಡಬೇಕು. ಮೇ 31 ಒಳಗಾಗಿ ಸ್ವಯಂಚಾಲಿತವಾಗಿ ಹಣ ಕಡಿತವಾದ ಬಗ್ಗೆ ಸಮ್ಮತಿಯನ್ನು ನೀಡಬೇಕು. ಒಂದು ವೇಳೆ ಕಡಿತವಾದರೆ, ಒಂದು ವೇಳೆ ತಡವಾದರೆ ನವೀಕರಣ ಮಾಡಲು ತಮ್ಮ ಆರೋಗ್ಯದ ಬಗ್ಗೆ ಬ್ಯಾಂಕಿಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾದ ಅವಶ್ಯಕತೆ ಇರುತ್ತೆ. ಈ ಯೋಜನೆಯಿಂದ ಯಾವುದೇ ಸಂದರ್ಭದಲ್ಲಿ ಹೊರಬಂದ ಯಾವುದೇ ಫಲಾನುಭವಿ ವಾರ್ಷಿಕ ಮೊತ್ತವನ್ನು ಪೂರ್ಣವಾಗಿ ಪಾವತಿ ಮಾಡಬೇಕು. ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು. ಪ್ರಮಾಣ ಪತ್ರ ಸಲ್ಲಿಸುವ ಮೂಲಕ ಮರು ಸೇರ್ಪಡೆಗೆ ಅವಕಾಶ ಕಲ್ಪಿಸಲಾಗಿದೆ. ಜಂಟಿ ಖಾತೆಯನ್ನು ಹೊಂದಿರುವ ಎಲ್ಲ ಖಾತೆದಾರರು ಕೂಡ ಈ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಳ್ಳುವಂಥ ಅವಕಾಶ ಇರುತ್ತೆ. ಅದಕ್ಕೂ ಮೊದಲು ಒಂದಷ್ಟು ಷರತ್ತುಗಳನ್ನು ಪೂರೈಸಬೇಕು. ಜಂಟಿ ಖಾತೆದಾರರು ಪ್ರತ್ಯೇಕವಾಗಿ ಪ್ರೀಮಿಯಂ ಮೊತ್ತ ತುಂಬಬೇಕು. PMJJBY ಯೋಜನೆಯಲ್ಲಿ ನೈಸರ್ಗಿಕ ವಿಕೋಪಗಳಾದ ಪ್ರವಾಹ, ಭೂಕಂಪ ಮತ್ತಿತರ ವಿಕೋಪಗಳಿಂದ ಉಂಟಾಗಬಹುದಾದ ಸಾವು, ಅಂಗವೈಕಲ್ಯವನ್ನು ಈ ಯೋಜನೆ ಒಳಗೊಳ್ಳುತ್ತೆ. ಇನ್ನೂ ವಿಶೇಷ ಅಂದರೆ ಕೊಲೆ ಅಥವಾ ಆತ್ಮಹತ್ಯೆಯಂಥ ಪ್ರಕರಣಗಳಲ್ಲೂ ಕೂಡ ಮೃತರನ್ನು ಈ ಯೋಜನೆಯ ವ್ಯಾಪ್ತಿಗೆ ತರಲಾಗಿದೆ. ಈ ಯೋಜನೆಯು ಕೇವಲ ಮರಣಕ್ಕೆ ಸಂಬಂಧಪಟ್ಟ ವಿಮಾ ಯೋಜನೆ. ಇದರ ಲಾಭ ನಾಮಿನಿಗೆ ಅಥವಾ ಕಾನೂನುಬದ್ಧ ವಾರಸುದಾರರಿಗೆ ಸಿಗುತ್ತೆ. ಯೋಜನೆಯು ವಿಮಾ ಪಾಲಿಸಿ ಅಷ್ಟೇ. ಇದು ಯಾವುದೇ ರೀತಿಯ ಠೇವಣಿ ಅಲ್ಲ. ಆದ್ದರಿಂದ ಬೇರೆ ಯಾವುದೇ ಪಾಲಿಸಿಗಳಿಗೆ ಹೋಲಿಸಿದರೆ ಇದರಲ್ಲಿ ಬರೋ ಮೊತ್ತ ಕಡಿಮೆ ಇರುತ್ತೆ. ಹೀಗಾಗಿ ಈ ಯೋಜನೆ ಆರ್ಥಿಕವಾಗಿ ಹಿಂದುಳಿದ ವರ್ಗದವರಿಗೆ ಬಹಳ ಅನುಕೂಲ ಆಗುತ್ತೆ. ವ್ಯಕ್ತಿ ಮರಣ ಹೊಂದಿದ ನಂತರ ಯಾವ ರೀತಿ ಕ್ಲೇಮ್ ಮಾಡಬಹುದು ಅನ್ನೋದನ್ನು ನೋಡೋಣ. ನಾಮನಿರ್ದೇಶಕರು ಬ್ಯಾಂಕಿಗೆ ಭೇಟಿ ನೀಡಿ ಮೃತ ವ್ಯಕ್ತಿಯ ಖಾತೆ ಹೊಂದಿದ ಬ್ಯಾಂಕಿಗೆ ಅರ್ಜಿ ಸಲ್ಲಿಸಬೇಕು. ಸರಿಯಾಗಿ ಭರ್ತಿ ಮಾಡಿದ ಕ್ಲೇಮ್ ಅರ್ಜಿಯನ್ನು ಬ್ಯಾಂಕಿಗೆ ದಾಖಲಾತಿಗಳ ಸಮೇತ ಒದಗಿಸಬೇಕು. ಮೃತ ವ್ಯಕ್ತಿಯ ಆಸ್ಪತ್ರೆ ವಿವರ, ಡಿಸ್ಚಾರ್ಜ್ ವಿವರ, ಮರಣ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕಾಗತ್ತೆ. ಮೃತ ವ್ಯಕ್ತಿಯ ನಾಮಿನಿ ಕೂಡ ನಿಧನ ಆಗಿದರೆ ಕಾನೂನುಬದ್ಧ ವಾರಸುದಾರರು ಅದಕ್ಕೆ ಬೇಕಾದ ಅಗತ್ಯ ದಾಖಲೆಯೊಂದಿಗೆ ಹಕ್ಕುದಾರರು ಆಧಾರ್ ಸಂಖ್ಯೆ, ಪ್ಯಾನ್ ಸಂಖ್ಯೆ, KYC ದಾಖಲೆ, ಪಾಸ್ಬುಕ್, ಇತರ ವಿವರಗಳನ್ನು ಸಲ್ಲಿಸಬೇಕು. ಭರ್ತಿ ಮಾಡಿದ ಕ್ಲೇಮ್ ಅರ್ಜಿಯನ್ನು ಕ್ಲೇಮ್ ಸಲ್ಲಿಸಿದ 30 ದಿನದ ಒಳಗಾಗಿ ವಿಮಾ ಕಂಪನಿಗಳಿಗೆ ಬ್ಯಾಂಕ್ಗಳು ರವಾನಿಸ್ತವೆ. ನಂತರ ವಿಮಾ ಕಂಪನಿಗಳು ಎಲ್ಲ ದಾಖಲೆಗಳನ್ನು ಪರಿಶೀಲನೆ ಮಾಡ್ತವೆ. ಕ್ಲೇಮ್ ಕಾನೂನುಬದ್ಧವಾಗಿದ್ದರೆ ಅನುಮೋದನೆ ನೀಡುತ್ತೆ. ಬ್ಯಾಂಕ್ನಿಂದ ಕ್ಲೇಮ್ ಅರ್ಜಿ ಸ್ವೀಕರಿಸಿದ 7 ದಿನದ ಒಳಗಾಗಿ ವಿಮೆಯ ಮೊತ್ತ ನಾಮಿನಿಯ ಖಾತೆ ಸೇರುತ್ತೆ. ಯಾವುದೇ ಕ್ಲೇಮ್ ಇತ್ಯರ್ಥವಾಗದಿದ್ದರೆ ದಾಖಲಾತಿ ಸಮೇತ ಬ್ಯಾಂಕಿಗೆ ವಿವರವನ್ನು ನೀಡುತ್ತವೆ. ಈಗ ಇಲ್ಲಿಯವರೆಗೆ ಯಾವ ರೀತಿಯ ಸಾಧನೆ ಆಗಿದೆ ಅನ್ನೋ ವಿಚಾರವನ್ನು ನೋಡೋಣ. 2015 ಪರಿಚಯಿಸಲಾದ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಸಾಧನೆ ಬಹಳ ಪರಿಣಾಮಕಾರಿಯಾದದು. ಇಲ್ಲಿಯವರೆಗೂ 23 ಕೋಟಿ ಜನರು ಈ ಯೋಜನೆ ವ್ಯಾಪ್ತಿಗೆ ಬಂದಿದ್ದಾರೆ. 9 ಲಕ್ಷ ಕುಟುಂಬಗಳಿಗೆ ಈ ಯೋಜನೆಯಿಂದ ಅನುಕೂಲವಾಗಿದೆ. 53% ಫಲಾನುಭವಿಗಳು ಮಹಿಳೆಯರಿದ್ದಾರೆ ಅನ್ನೋದು ಬಹಳ ವಿಶೇಷ. 74% ಜನರು ಗ್ರಾಮೀಣ ಹಿನ್ನೆಲೆಯ ಫಲಾನುಭವಿಗಳಾಗಿದ್ದಾರೆ. 2025 ಮಾರ್ಚ್ ವೇಳೆಗೆ 18,102 ಕೋಟಿ ವಿಮಾ ಹಣವನ್ನು ಫಲಾನುಭವಿಗಳಿಗೆ ವಿತರಣೆ ಮಾಡಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಮನಃಶಾಂತಿ, ಗೌರವಯುತ ಬದುಕನ್ನು ನೀಡುವಲ್ಲಿ ಈ ಯೋಜನೆ ಪ್ರಮುಖ ಪಾತ್ರ ವಹಿಸುತ್ತೆ ಎಂದೇ ಪರಿಗಣಿಸಲಾಗಿದೆ. ನಮಸ್ಕಾರ.
1: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಯೋಗೀಶ್ MN, ಹಿರಿಯ ಪತ್ರಕರ್ತರು. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಯುನೆಸ್ಕೋ ತಾತ್ಕಾಲಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಭಾರತದ 5 ಹೊಸ ತಾಣಗಳು ಸೇರ್ಪಡೆ. 6ನೇ ತರಗತಿಗೂ ತ್ರಿಭಾಷಾ ನೀತಿಯಿಂದ ವಿನಾಯಿತಿ ನೀಡುವ ಕುರಿತು ಪರಿಗಣಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಸೌದಿ ಅರೇಬಿಯಾ ಭಾರತದ ವಿಶ್ವಾಸಾರ್ಹ ಕಾರ್ಯತಂತ್ರದ ಪಾಲುದಾರ ರಾಷ್ಟ್ರ, ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳೆಯರ ಟ್ರ್ಯಾಪ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಶೂಟರ್ಗಳಿಗೆ ಬೆಳ್ಳಿ. ವಾರ್ತೆಗಳ ವಿವರ. ಯುನೆಸ್ಕೋ ತಾತ್ಕಾಲಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಭಾರತದ 5 ಹೊಸ ತಾಣಗಳು ಸೇರ್ಪಡೆಯಾಗಿದ್ದು ದೇಶದ ಒಟ್ಟು ತಾಣಗಳ ಸಂಖ್ಯೆ 78ಕ್ಕೆ ಏರಿಕೆಯಾಗಿದೆ. ಹೊಸದಾಗಿ ಸೇರ್ಪಡೆಯಾದ ತಾಣಗಳಲ್ಲಿ ಬೌದ್ಧ ಪರಂಪರೆಯ ಬಾಗ್ ಗುಹಾ ಚಿತ್ರಕಲೆಗಳು, ಚಂಬಲ್ ಕಣಿವೆಯ ದೇವಾಲಯಗಳ ಸಮೂಹ, ಗುಪ್ತರ ಕಾಲದ ಉದಯಗಿರಿ ಗುಹೆಗಳು, ಗಿನ್ನೋರ್ಗಢದ ಬುಡಕಟ್ಟು ಪರಂಪರೆ ಮತ್ತು ಸತ್ಯಾಗ್ರಹಕ್ಕೆ ಸಂಬಂಧಿಸಿದ ತಾಣಗಳು ಸೇರಿವೆ. ಈ ಸೇರ್ಪಡೆಗಳು ಭಾರತದ ಅಸಾಧಾರಣ ವೈವಿಧ್ಯಮಯ ಪಾರಂಪರಿಕ ಸಂಪತ್ತನ್ನು ಪ್ರತಿಬಿಂಬಿಸುತ್ತವೆ ಎಂದು ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ. ಪ್ರಸ್ತುತ 7ನೇ ತರಗತಿ ವಿದ್ಯಾರ್ಥಿಗಳಿಗೆ ನೀಡಿರುವ ತ್ರಿಭಾಷಾ ನೀತಿಯ ವಿನಾಯಿತಿಯನ್ನು 6ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೂ ವಿಸ್ತರಿಸುವ ಬಗ್ಗೆ ಪರಿಗಣಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿಗೆ ಸೂಚಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿಗಳಾದ ಜಾಯ್ ಮಾಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ನ್ಯಾಯಪೀಠ ಈ ಕುರಿತು ಕೇಂದ್ರ ಮತ್ತು ಮಂಡಳಿಯ ಪರ ವಕೀಲರಿಗೆ ನಿರ್ದೇಶಿಸಿದೆ. ಇದೇ ವೇಳೆ 2027ರಿಂದ 6ನೇ ತರಗತಿ ವಿದ್ಯಾರ್ಥಿಗಳಿಗೆ 2 ಭಾರತೀಯ ಭಾಷೆಗಳು ಸೇರಿದಂತೆ 3 ಭಾಷೆಗಳನ್ನು ಕಲಿಯುವುದನ್ನು ಕಡ್ಡಾಯಗೊಳಿಸುವ ನೀತಿಯನ್ನು ಜಾರಿಗೊಳಿಸುವ ಕುರಿತು ಪರಿಗಣಿಸುವಂತೆ ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿಗೆ ಈ ಹಿಂದೆ ಸೂಚಿಸಿತ್ತು. ಪ್ರಸ್ತುತ 7, 8 ಮತ್ತು 9ನೇ ತರಗತಿಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು 10ನೇ ತರಗತಿಗೆ ತೇರ್ಗಡೆಯಾದಾಗ 3ನೇ ಭಾಷೆಯಲ್ಲಿ ಮಂಡಳಿ ಪರೀಕ್ಷೆ ಬರೆಯುವ ಅಗತ್ಯವಿಲ್ಲ ಎಂದು ಮಂಡಳಿ ತಿಳಿಸಿದೆ. ಸುಮಾರು 99% ಶಾಲೆಗಳು ತ್ರಿಭಾಷಾ ನೀತಿಯನ್ನು ಅಳವಡಿಸಿಕೊಂಡಿದ್ದು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ರಕ್ಷಣೆ, ಭದ್ರತೆ, ವ್ಯಾಪಾರ, ಹೂಡಿಕೆ, ಇಂಧನ, ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಸಂಸ್ಕೃತಿ ಮತ್ತು ಶಿಕ್ಷಣ ಕ್ಷೇತ್ರಗಳಲ್ಲಿ ಸೌದಿ ಅರೇಬಿಯಾ ಭಾರತದ ವಿಶ್ವಾಸಾರ್ಹ ಕಾರ್ಯತಂತ್ರದ ಪಾಲುದಾರ ರಾಷ್ಟವಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ಕತಾರ್ನ ದೋಹಾದಲ್ಲಿ ಏಷ್ಯನ್ ಮೂಲಸೌಕರ್ಯ ಹೂಡಿಕೆ ಬ್ಯಾಂಕ್ 2026ರ ವಾರ್ಷಿಕ ಸಭೆಯ ನೇಪಥ್ಯದಲ್ಲಿ ಸೌದಿ ಅರೇಬಿಯಾ ಹಣಕಾಸು ಸಚಿವ ಮೊಹಮ್ಮದ್ ಅಲ್ಜದಾನ್ ಅವರನ್ನು ಸಚಿವೆ ನಿರ್ಮಲಾ ಸೀತಾರಾಮನ್ ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತ ಸೌದಿ ಅರೇಬಿಯಾ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದವು ದ್ವಿಪಕ್ಷೀಯ ಹೂಡಿಕೆಗಳಿಗೆ ಬಲವಾದ ಚೌಕಟ್ಟನ್ನು ಒದಗಿಸುತ್ತದೆ ಮತ್ತು ಹೂಡಿಕೆದಾರರ ವಿಶ್ವಾಸವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಸೌದಿ ಅರೇಬಿಯಾ ಅದರ ಆರಂಭಿಕ ಅನುಷ್ಠಾನವನ್ನು ಎದುರು ನೋಡುತ್ತಿದೆ ಎಂದು ಮೊಹಮ್ಮದ್ ಅಲ್ಜದಾನ್ ಹೇಳಿದ್ದಾರೆ. ಎರಡೂ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತ ಒಂದು ನೋಟ ಇಲ್ಲಿದೆ. 2021ರಲ್ಲಿ ಪ್ರಾರಂಭವಾದ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು

0: ಡ್ರೋನ್ಗಳು ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. ಸ್ಪಷ್ಟ ದಾಖಲೆಗಳಿಲ್ಲದ ಭೂಮಿ ಸುಲಭವಾಗಿ ಆರ್ಥಿಕ ಆಸ್ತಿಯಾಗಲು ಸಾಧ್ಯವಿಲ್ಲ. ಹಾಗಾಗಿ ಗ್ರಾಮಗಳಲ್ಲಿ ಜನಸಂಖ್ಯೆಯ ಪ್ರದೇಶಗಳ ಹೆಚ್ಚಿನ ನಿಖರತೆಯ ನಕ್ಷೆಯು ಕಾನೂನುಬದ್ಧವಾಗಿ ಗುರುತಿಸಲ್ಪಟ್ಟ ಆಸ್ತಿ ದಾಖಲೆಗಳನ್ನು ಸ್ಪಷ್ಟಪಡಿಸುತ್ತದೆ ಗಡಿಗಳನ್ನು ಸ್ಪಷ್ಟಪಡಿಸುತ್ತದೆ ಮತ್ತು ವಿವಾದಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. 2026 ಆಗಸ್ಟ್ ಹೊತ್ತಿಗೆ ಮೂರು ಪಾಯಿಂಟ್ 3 ಲಕ್ಷ ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 1.97 ಲಕ್ಷ ಗ್ರಾಮಗಳಿಗೆ 3.24 ಕೋಟಿ ಆಸ್ತಿ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗಿದ್ದು 2.72 ಕೋಟಿ ಆಸ್ತಿ ಮಾಲೀಕರಿಗೆ ವಿಸ್ತರಿಸಲಾಗಿದೆ. ಈ ರೂಪಾಂತರವು ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸುವ ಗಡುವನ್ನು ಕೇಂದ್ರ ನೇರ ತೆರಿಗೆಗಳ ಮಂಡಳಿ CBDT ವಿಸ್ತರಿಸಿದೆ. ಲೆಕ್ಕ ಪರಿಶೋಧನಾ ನಿಯಮಗಳಿಗೆ ಒಳಪಡಿಸುವ ತೆರಿಗೆದಾರರಿಗೆ 2026-27 ಮೌಲ್ಯಮಾಪನ ವರ್ಷದ ರಿಟರ್ನ್ ಸಲ್ಲಿಕೆ ಗಡುವನ್ನು 31 ನವೆಂಬರ್ 21 ವಿಸ್ತರಿಸಲಾಗಿದೆ. ತೆರಿಗೆ ಲೆಕ್ಕ ಪರಿಶೋಧನಾ ವರದಿ ಸಲ್ಲಿಕೆಯ ಗಡುವನ್ನು 30 ಅಕ್ಟೋಬರ್ 21 ವಿಸ್ತರಿಸಲಾಗಿದೆ. ಆದಾಯ ತೆರಿಗೆ ಕಾಯ್ದೆ 1961 ಸೆಕ್ಷನ್ 139 ವ್ಯಾಪ್ತಿಗೆ ಬರುವ ನಿರ್ದಿಷ್ಟ ತೆರಿಗೆದಾರರಿಗೆ ಈ ವಿಸ್ತರಣೆ ಅನ್ವಯಿಸಲಿದೆ. ಪರಿಷ್ಕೃತ ಗಡುವಿನಂತೆ ತೆರಿಗೆದಾರರು 21 ಲೆಕ್ಕ ಪರಿಶೋಧನಾ ವರದಿ ಹಾಗೂ 21 ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಬೇಕಾಗಿದೆ. ಇಂದು ವಿಶ್ವ ಹೃದಯ ದಿನವನ್ನು ಆಚರಿಸಲಾಗುತ್ತಿದೆ. ಹೃದಯ ಮತ್ತು ರಕ್ತನಾಳ ಸಂಬಂಧಿತ ಕಾಯಿಲೆಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುವುದು, ಅವುಗಳ ತಡೆಗಟ್ಟುವಿಕೆ ಹಾಗೂ ಜಾಗತಿಕ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 29 ವಿಶ್ವ ಹೃದಯ ದಿನ ಎಂದು ಆಚರಿಸಲಾಗುತ್ತದೆ. ಹೃದಯ ಸಂಬಂಧಿತ ಕಾಯಿಲೆಗಳ ಎಚ್ಚರಿಕೆ ಸೂಚನೆಗಳನ್ನು ಗುರುತಿಸುವುದು, ಆರೋಗ್ಯಕರ ಜೀವನ ಶೈಲಿ ಅಳವಡಿಸಿಕೊಳ್ಳುವುದು, ಅಪಾಯಕಾರಿ ಅಂಶಗಳನ್ನು ನಿಯಂತ್ರಿಸುವುದು ಹಾಗೂ ಸೂಕ್ತ ಸಮಯದಲ್ಲಿ ವೈದ್ಯಕೀಯ ನೆರವು ಪಡೆಯುವುದು ಅಗತ್ಯ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಸಲಹೆ ನೀಡಿದೆ. ಕಳೆದ ವರ್ಷ ಆಗಸ್ಟ್ 15 ಆರಂಭಿಸಲಾದ ಈ ಯೋಜನೆಗೆ ಖಾಸಗಿ ವಾಹನ ಮಾಲೀಕರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ರಾಷ್ಟೀಯ ಹೆದ್ದಾರಿ ಮತ್ತು ಎಕ್ಸ್ಪ್ರೆಸ್ ವೇಗಳಲ್ಲಿ ಸುಗಮ ಹಾಗೂ ಕಡಿಮೆ ವೆಚ್ಚದ ಪ್ರಯಾಣಕ್ಕೆ ವಾರ್ಷಿಕ ಪಾಸ್ ಅನುಕೂಲ ಕಲ್ಪಿಸುತ್ತದೆ. ದೇಶದ 1,000 ಹೆಚ್ಚು ರಾಷ್ಟೀಯ ಹೆದ್ದಾರಿ ಮತ್ತು ರಾಷ್ಟೀಯ ಎಕ್ಸ್ಪ್ರೆಸ್ ವೇ ಟೋಲ್ ಪ್ಲಾಜಾಗಳಲ್ಲಿ ಇದು ಅನ್ವಯಿಸುತ್ತದೆ. ಒಮ್ಮೆ 3,075 ರೂಪಾಯಿ ಪಾವತಿಸಿದರೆ 1 ವರ್ಷದವರೆಗೆ ಅಥವಾ 200 ಟೋಲ್ ಪ್ಲಾಜಾಗಳನ್ನು ದಾಟುವವರೆಗೆ ಪಾಸ್ ಮಾನ್ಯವಾಗಿದ್ದು ಪದೇ ಪದೇ ಫಾಸ್ಟ್ಯಾಗ್ ರೀಚಾರ್ಜ್ ಮಾಡುವ ಅಗತ್ಯವಿಲ್ಲ ಎಂದು ಸಚಿವಾಲಯ ತಿಳಿಸಿದೆ. ಜಪಾನ್ನ ಐಚಿ ನಗೋಯಾದಲ್ಲಿ ನಡೆಯುತ್ತಿರುವ 2026 ಏಷ್ಯನ್ ಗೇಮ್ಸ್ನ ಮಹಿಳೆಯರ ಶೂಟಿಂಗ್ ಟ್ರ್ಯಾಪ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಶೂಟರ್ಗಳಾದ ನೀರು ಧಾಂಡಾ, ಆಶಿಮಾ ಅಹ್ಲಾವತ್ ಮತ್ತು ಮನೀಷಾ ಕೀರ್ ಬೆಳ್ಳಿ ಪದಕ ಗೆದ್ದಿದ್ದಾರೆ. ಈ ಮೂವರು ಒಟ್ಟು 328 ಅಂಕಗಳನ್ನು ಗಳಿಸಿ ಬೆಳ್ಳಿ ಪದಕ ಖಚಿತಪಡಿಸಿಕೊಂಡರು. ನೀರು ಧಾಂಡಾ 125-118 ಅಂಕಗಳನ್ನು ಗಳಿಸುವ ಮೂಲಕ ಭಾರತದ ಪರ ಅತ್ಯುತ್ತಮ ಪ್ರದರ್ಶನ ನೀಡಿದರು. ಇದೇ ವೇಳೆ ಆಶಿಮಾ ಮತ್ತು ಮನೀಷಾ ಕ್ರಮವಾಗಿ 106-104 ಅಂಕಗಳನ್ನು ಗಳಿಸಿದರು. ನೀರು ಧಾಂಡಾ ವೈಯಕ್ತಿಕ ಅರ್ಹತಾ ಸುತ್ತಿನಲ್ಲಿ ಕತಾರ್ನ ರೇ ಬಾಸಿಲ್ ಅವರೊಂದಿಗೆ ಜಂಟಿಯಾಗಿ ಅಗ್ರಸ್ಥಾನ ಹಂಚಿಕೊಂಡರು. ಪುರುಷರ ಜಾವ್ಲಿನ್ ಎಸೆತ ಸ್ಪರ್ಧೆಯಲ್ಲಿ ಭಾರತ 2 ಪದಕಗಳನ್ನು ತನ್ನದಾಗಿಸಿಕೊಂಡಿದೆ. ಯಶ್ವೀರ್ ಸಿಂಗ್ 85.72 ಮೀಟರ್ಗಳ ವೈಯಕ್ತಿಕ ಶ್ರೇಷ್ಠ ಸಾಧನೆಯೊಂದಿಗೆ ಬೆಳ್ಳಿ ಪದಕ ಗೆದ್ದರೆ ರೋಹಿತ್ ಯಾದವ್ 84.35 ಮೀಟರ್ಗಳ ಎಸೆತದೊಂದಿಗೆ ಕಂಚಿನ ಪದಕ ಪಡೆದರು. ಪುರುಷರ ಲಾಂಗ್ ಜಂಪ್ನಲ್ಲಿ ಶ್ರೀಶಂಕರ್ ಮುರಳಿ 8.07 ಮೀಟರ್ಗಳ ಅತ್ಯುತ್ತಮ ಸಾಧನೆಯೊಂದಿಗೆ ಬೆಳ್ಳಿ ಪದಕ ಗೆದ್ದರು. ಪುರುಷರ 1,500 ಮೀಟರ್ ಓಟದಲ್ಲಿ ದ್ವಿತೀಯ ಸ್ಥಾನ ಪಡೆಯುವ ಮೂಲಕ ಗುಲ್ವೀರ್ ಸಿಂಗ್ ಕೂಡ ಮತ್ತೊಂದು ಬೆಳ್ಳಿ ಪದಕವನ್ನು ತಮ್ಮ ಖಾತೆಗೆ ಸೇರಿಸಿಕೊಂಡರು. ಅವರು ಈ ಮೊದಲು ಪುರುಷರ 10 ಮೀಟರ್ ಓಟದಲ್ಲಿ ಬೆಳ್ಳಿ

0: ವಿಜೇತರಾಗಿದ್ದರು. ಶೂಟಿಂಗ್ನಲ್ಲಿ ಮಹಿಳೆಯರ 25 ಮೀಟರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಇಶಾ ಸಿಂಗ್ ಬೆಳ್ಳಿ ಪದಕ ಗೆದ್ದರು. 21 ವರ್ಷದ ಭಾರತೀಯ ಶೂಟರ್ 38 ಅಂಕಗಳೊಂದಿಗೆ 2ನೇ ಸ್ಥಾನ ಪಡೆದರು. ಮಹಿಳೆಯರ 5,000 ಮೀಟರ್ ಓಟದಲ್ಲಿ ಪರುಲ್ ಚೌಧರಿ ಈ ಕ್ರೀಡಾಕೂಟದ ತಮ್ಮ 2ನೇ ಕಂಚಿನ ಪದಕ ತಮ್ಮದಾಗಿಸಿಕೊಂಡರು. ಅವರು ಈ ಹಿಂದೆ ಮಹಿಳೆಯರ 3,000 ಮೀಟರ್ ಸ್ಟೀಪಲ್ ಚೇಸ್ನಲ್ಲಿ 3ನೇ ಸ್ಥಾನ ಪಡೆದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುನೆಸ್ಕೋ ತಾತ್ಕಾಲಿಕ ಪಾರಂಪರಿಕ ತಾಣಗಳ ಪಟ್ಟಿಗೆ ಭಾರತದ 5 ಹೊಸ ತಾಣಗಳು ಸೇರ್ಪಡೆ. 6ನೇ ತರಗತಿಗೂ ತ್ರಿಭಾಷಾ ನೀತಿಯಿಂದ ವಿನಾಯಿತಿ ನೀಡುವ ಕುರಿತು ಪರಿಗಣಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂಕೋರ್ಟ್ ನಿರ್ದೇಶನ. ಸೌದಿ ಅರೇಬಿಯಾ ಭಾರತದ ವಿಶ್ವಾಸಾರ್ಹ ಕಾರ್ಯತಂತ್ರದ ಪಾಲುದಾರ ರಾಷ್ಟ್ರ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಹಾಗೂ ಏಷ್ಯನ್ ಗೇಮ್ಸ್ ಮಹಿಳೆಯರ ಟ್ರ್ಯಾಪ್ ತಂಡ ಸ್ಪರ್ಧೆಯಲ್ಲಿ ಭಾರತೀಯ ಶೂಟರ್ಗಳಿಗೆ ಬೆಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.
1: ಇದು ಆಕಾಶವಾಣಿ ಬೆಂಗಳೂರು. ಚಿತ್ರಗೀತೆಗಳು. ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಪಕ್ಕಾ ಚುಕ್ಕ ಚಿತ್ರದ ಹಾಡು. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎಸ್ ನಾರಾಯಣ್.

ಹಂಸಲೇಖ ಅವರು ಗೀತೆಯನ್ನು ಬರೆದು ಸಂಗೀತ ಸಂಯೋಜಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿಬಂದಂತಹ ಈ ಗೀತೆಯನ್ನು ಆಯ್ದೆತ್ತು ಒಂದಾಗೋಣವ ಚಿತ್ರದಿಂದ. ಇನ್ನು ಈಗ ಮೂಡಿ ಬರ್ತಾ ಇದೆ ನಂದಿತಾ ಹಾಗೂ ರಮೇಶ್ ಚಂದ್ರ ಅವರ ಕಂಠದಲ್ಲಿ ಚಿತ್ರ ನಮ್ಮ ಪ್ರೀತಿಯ ಹುಡುಗ.

ಬದ್ರಿಪ್ರಸಾದ್ ಹಾಗೂ ಅನುರಾಧ ಶ್ರೀರಾಮ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ನೀನಂದ್ರೆ ಇಷ್ಟ ಈ ಚಿತ್ರದ ಒಂದು ಹಾಡು. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ಭಾರದ್ವಾಜ್.

0: ಇದೀಗ ಆರಂಭ.
1: ಆಕಾಶವಾಣಿ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ವೋಕಲ್ ಫಾರ್ ಲೋಕಲ್ ಕುರಿತಂತೆ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು, ನಡೆಸಿಕೊಡುತ್ತಾರೆ ನಾರಾಯಣಸ್ವಾಮಿ ಬಿಎಸ್ ಹಿರಿಯ ಪತ್ರಕರ್ತರು.
2: ಎಲ್ಲ ಕೇಳುಗರಿಗೆ ನಮಸ್ಕಾರ. ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಅಂಗವಾಗಿ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ವೋಕಲ್ ಫಾರ್ ಲೋಕಲ್ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿದ್ದಾರೆ. ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ.
3: ನಮಸ್ತೆ
2: ಮೇಡಮ್. ನಮ್ಮ ಆತ್ಮನಿರ್ಭರ್ ಭಾರತ್ ಪರಿಕಲ್ಪನೆ ಅಂಗವಾಗಿ ದೇಶದ ಉತ್ಪಾದನಾ ಮತ್ತು ತಯಾರಿಕಾ ಸಾಮರ್ಥ್ಯ ಹೆಚ್ಚಿಸುವುದಕ್ಕೆ ಹಾಗೆ ರಫ್ತು ಪ್ರಮಾಣ ಏರಿಕೆ ಮಾಡೋದಕ್ಕಾಗಿ ವೋಕಲ್ ಫಾರ್ ಲೋಕಲ್ ಅಭಿಯಾನವನ್ನ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಅದರಲ್ಲೂ ಮುಖ್ಯವಾಗಿ ಕೋವಿಡ್ ನಂತಹ ಸಂಕಷ್ಟ ಪರಿಸ್ಥಿತಿ ಸಂದರ್ಭದಲ್ಲಿ ನಮಗೆ ನಮ್ಮ ಒಂದು ಸ್ಥಳೀಯ ಮಾರುಕಟ್ಟೆ ಬೆಳೆಸಬೇಕು, ಸ್ಥಳೀಯ ಸರಕುಗಳು ಸಕಾಲದಲ್ಲಿ ಗ್ರಾಹಕರಿಗೆ ತಲುಪಬೇಕು ಅನ್ನುವುದು ಎಷ್ಟು ಮಹತ್ವ ಅನ್ನುವ ವಿಷಯ ಆ ಸಂದರ್ಭದಲ್ಲಿ ನಮಗೆ ಗೊತ್ತಾಯಿತು.
3: ಹೌದು.
2: ಸೊ ಇದು ನಮ್ಮ ಆರ್ಥಿಕತೆಗೆ ಈ ವೋಕಲ್ ಫಾರ್ ಲೋಕಲ್ ಅಭಿಯಾನ ಯಾವ ರೀತಿ ಕೊಡುಗೆ ಕೊಡುತ್ತೆ ಅಂತ ತಾವು ಹೇಳ್ತೀರಿ?
3: ಇದು ಒಂದು ಬಹಳ ಮುಖ್ಯವಾದ ಒಂದು ನ್ಯಾಷನಲ್ ಮೂವ್ಮೆಂಟ್ ಇದು, ವೋಕಲ್ ಫಾರ್ ಲೋಕಲ್ ಅನ್ನೋದು. ಇದು ಅಗೇನ್ ವಿಕಸಿತ್ ಭಾರತ್ 2047ಗೆ ಪೂರಕವಾಗಿ ನಾವು ಮಾತಾಡ್ತಾ ಇದೀವಿ. ಇದು ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ದ ಗ್ಲೋಬ್. ಇವಾಗ ನಾವು ಆ ಸ್ಟೇಜ್ಗೆ ಮೇಕ್ ಇನ್ ಇಂಡಿಯಾದಿಂದ ಒಂದು ಸ್ವಲ್ಪ ಮುಂದೆ ಹೋಗಿದ್ದೀವಿ. ಇವಾಗ ವೋಕಲ್ ಫಾರ್ ಲೋಕಲ್ ಅನ್ನೋದೇನಂತ ಹೇಳಿದ್ರೆ, ಈ ಮೇಕ್ ಇನ್ ಇಂಡಿಯಾ ಆ್ಯಂಡ್ ವೋಕಲ್ ಫಾರ್ ಲೋಕಲ್ ಅದು ಇಂಟಿಗ್ರೇಟೆಡ್. ಇಟ್ ಈಸ್ ಎ ಕಾನ್ಸೆಪ್ಟ್ ಆ್ಯಕ್ಚುಲಿ, ಬೇಸಿಕಲಿ ಇದು ಬ್ರಾಡರ್ ಎಕನಾಮಿಕ್ ನೀವು ನೋಡ್ಬೋದು ಇದೊಳಗೆ ಕಾನ್ಸೆಪ್ಟು. ಮತ್ತು ಪಬ್ಲಿಕ್ ಅಪೀಲ್ ಮಾಡ್ತಾರೆ ಪ್ರೈಮ್ ಮಿನಿಸ್ಟರ್ ಮೋದಿಯವರು 2019-20 ಅವರೊಂದು ಅಪೀಲ್ ಮಾಡ್ತಾರೆ ಜನಗಳಿಗೆ, ನೀವು ದಯವಿಟ್ಟು ದೇಶದಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿರೋ ಇದನ್ನ ಕೊಂಡ್ಕೊಳ್ಳಿ, ಮತ್ತೆ ಅದಕ್ಕೆ ಎನ್ಕರೇಜ್ ಮಾಡಿ, ಮತ್ತೆ ನೀವು ಉತ್ಪಾದನೆ ಮಾಡಿ ಅಂತ ಹೇಳ್ತಾರೆ. ಆಮೇಲೆ ಅದನ್ನ ನೀತಿ ಆಯೋಗ ಅದನ್ನ 13-20-24 ರೋಲ್ ಔಟ್ ಮಾಡ್ತಾರೆ. ಅದು ವೋಕಲ್ ಫಾರ್ ಲೋಕಲ್ ಇನಿಷಿಯೇಟಿವ್ ಇದು, ನಾನು ಆಗಲೇ ಹೇಳ್ದಂಗೆ ಅದೊಂದು ನ್ಯಾಷನಲ್ ಮೂವ್ಮೆಂಟ್ ಆಗುತ್ತೆ. ಮತ್ತೆ ಡೊಮೆಸ್ಟಿಕ್ ಅಂದ್ರೆ ನಮ್ಮ ದೇಶದಲ್ಲೇ ಪ್ರೊಡ್ಯೂಸ್ ಆಗಿರೋಂತಹ ವಸ್ತುಗಳನ್ನ, ಮತ್ತೆ ಲೋಕಲ್ ಆರ್ಟಿಸಾನ್ಸ್ ಇಲ್ಲಿಯ ಮ್ಯಾನುಫ್ಯಾಕ್ಚರರ್ಸ್ಗೆ, ಲೋಕಲ್ ಆರ್ಟಿಸಾನ್ಸ್ಗೆ, ಮತ್ತೆ ಸೆಲ್ಫ್ ರಿಲಯಂಟ್ ಎಕಾನಮಿನ ಮಾಡಬೇಕು ಅಂತ, ಅಂದರೆ ಆತ್ಮ ನಿರ್ಭರ್ ಭಾರತ ನೀವು ಹೇಳ್ದಂಗೆ, ಅದಕ್ಕೆ ಇದೆಲ್ಲನೂ ಪೂರಕವಾಗಿದೆ. ನೀತಿಯ ಆಯೋಗ ಇದನ್ನ ಇನಿಷಿಯೇಟ್ನ ಬಹಳ ದೊಡ್ಡ ಮಟ್ಟದಲ್ಲಿ ಇದನ್ನ ಮಾತನಾಡಿ ಅದನ್ನ ಲಾಂಚ್ ಮಾಡಿದಾಗ ಅವ್ರು ಹೇಳ್ತಾರೆ, ಇದನ್ನ ಗ್ರಾಸ್ ರೂಟ್ ಆಂಟರ್ಪ್ರಿನರ್ಶಿಪ್ನ ಮತ್ತೆ ಸೆಲ್ಫ್ ರಿಲಯನ್ಸ್ನ ಪ್ರಮೋಟ್ ಮಾಡ್ತಾ ಇದೀವಿ ಇದ್ರ ಮೂಲಕ ಅಂತ ಹೇಳಿ. ನಮ್ಗೆ ಕಲೋನಿಯಲ್ ಪೀರಿಯಡ್ ಅಲ್ಲಿ ಅಂದ್ರೆ ನಾವು ಬ್ರಿಟಿಷರ್ಸ್ ಇದೊಳಗೆ ಸ್ವದೇಶಿ ಮೂವ್ಮೆಂಟ್ ಅಂತ ಹೇಳಿ ಒಂದಾಗತ್ತೆ, ಅವಾಗ ಎಲ್ಲ ಫಾರಿನ್ ಪ್ರಾಡಕ್ಟ್ಸ್ನ ನೀವು ಬಾಯ್ಕೌಟ್ ಮಾಡಿ ಅಂತ ಹೇಳ್ತಾರೆ. ಈಗ ಬಾಯ್ಕಾಟ್ ಅಲ್ಲ, ಬಟ್ ಜನಗಳು ವಾಲಂಟಿಯರ್ ಆಗಿ ತಗೋಬೇಕು. ಯಾಕಂತ ಹೇಳಿದ್ರೆ ಮನಿ ಇಲ್ಲೇ ಉಳಿಯುತ್ತೆ, ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಅಂತ ಹೇಳಿದ್ರೆ ಎಕಾನಮಿ ನಮ್ ಸರ್ಕ್ಯುಲೇಟ್ ಆಗೋದು ಇಲ್ಲೇನೆ. ಇದು ಈ ಕಾನ್ಸೆಪ್ಟ್ ಅಲ್ಲೇ ಇದು ಮಾಡ್ತಾ ಇರೋದು. ಮತ್ತೆ ಇಲ್ಲಿ ನಾವು ಯಾವಾಗ ಒಂದು ದೇಶ ಮುಂದುವರಿಯುತ್ತೆ ಅಂತ ಹೇಳಿದ್ರೆ ಅದು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಿರಬೇಕು. ಕೆಲವು ನಾವು ನೀಬರಿಂಗ್ ಸ್ಟೇಟ್ಸ್ ಇಂದ ದೇಶಗಳಿಂದ ಎಷ್ಟು ಪ್ರಾಡಕ್ಟ್ಸ್ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಅಂದ್ರೆ ಕೋವಿಡ್ ಟೈಮಲ್ಲಿ ಅದು ಬರೋದು ನಿಂತದಾಗ ಗೊತ್ತಾಯ್ತು, ನಾವು ಎಷ್ಟು ಇದೊಂದು ರೀತಿ ದಾಸ್ಯ ಆಗೋಗಿದೆಯಲ್ಲ ನಮ್ಗೆ ಅಂತ ಹೇಳಿ. ಆ್ಯಪ್ಗಳಿರ್ಬೋದು, ಎಲ್ಲ ಪ್ರಾಡಕ್ಟ್ ಚೀಪಾಗಿ ಸಿಗತ್ತೆ ಅಂತ ಹೇಳಿ. ಈಗ ಈ ಪ್ರೋಗ್ರಾಮ್ ಲಾಂಚ್ ಆದ್ಮೇಲೆ, ಈ ಕಾನ್ಸೆಪ್ಟ್ ಅನ್ನ ತುಂಬಾ ಚೆನ್ನಾಗಿ ಪ್ರೈಮ್ ಮಿನಿಸ್ಟರ್ ಪ್ರಮೋಟ್ ಮಾಡಿದ ನಂತರ ಏನಾಗಿದೆ ಅಂದ್ರೆ, ಯಂಗರ್ ಜನರೇಷನ್ ಈಗ ಏ ಇದು ನಮ್ಮ ಪ್ರಾಡಕ್ಟ್, ಇದು ನಮ್ಮಲ್ಲಾಗಿರೋದ ಅಂತ ಹೇಳಿ ಪಿಕ್ ಮಾಡ್ತಾರೆ. ಒಂದು ಇಂಪಾರ್ಟೆಂಟ್ ಇದ್ರೆ ಖಾದಿ ಮೂವ್ಮೆಂಟ್ ಆಯ್ತು ಅವಾಗ, ಖಾದಿದು ಟಾರ್ಗೆಟ್ ಕೊಟ್ಟು ಎಲ್ಲರೂ ಬೈ ಮಾಡಿ ಅಂತ ಹೇಳಿ. ಇಟ್ ವಾಸ್ ಸಚ್ ಎ ಬಿಗ್ ಸಕ್ಸಸ್. ಇಷ್ಟು ಈಸಿಗೆ ಬಟ್ಟೆಗಳು ಚೀಪಾಗಿ ಸಿಂಥೆಟಿಕ್ ಸಿಗ್ತಾ ಇದ್ರು ಖಾದಿಗೆ ಹೋದ್ರು ಜನ, ಅಂದ್ರೆ ಆ ಮೋಟಿವೇಶನಲ್ ಒಂದು ಫ್ಯಾಕ್ಟರ್ ಇರಬೇಕು. ಅದು ಮಾಡಿದಾಗ ಯಾಕೆ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಸರ್ಕಾರ ಎಕ್ಸ್ಪ್ಲೇನ್ ಮಾಡಿದೆ. ಇವಾಗ ಮೊದಲು ಗವರ್ನಮೆಂಟ್ ಆಫ್ ಇಂಡಿಯಾ ಒಂದು ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆರ್ಡರ್ ಇತ್ತು 2017 ಬರುತ್ತೆ, ಅದನ್ನ ಅಮೆಂಡ್ ಮಾಡಿ 2020 ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಪ್ರಮೋಟ್ ಮಾಡಕ್ಕೆ ಶುರು ಮಾಡ್ತಾರೆ. ಎಲ್ಲಾ ಈ ಆರ್ಡರ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಅದು ಅಪ್ಲಿಕಬಲ್. ಆಮೇಲೆ ಆ ಡಿಪಾರ್ಟ್ಮೆಂಟ್ ಕೆಳಗಡೆ ಯಾವ್ಯಾವ ಸಬಾರ್ಡಿನೇಟ್ ಆಫೀಸಸ್ ಇರುತ್ತೋ, ಆಟೋನಮಸ್ ಬಾಡೀಸ್ ಇರುತ್ತೋ, ಎಲ್ಲಾರು ಈ ಕಂಪನೀಸ್ ಆಕ್ಟ್ ಅಲ್ಲಿ ಬಂದ್ಬಿಡ್ತಾರೆ. ಅವರು ತಗೊಳ್ಳೇಬೇಕು ಲೋಕಲ್ ಇದು. ಆಮೇಲೆ ಏಕ್ದಮ್ ಮಾಡಿಲ್ಲ ಇದು, ಕೆಲವು ಪ್ರಾಡಕ್ಟ್ಸ್ಗೆ 50% ನೀವು ಇಂಡಿಜಿನಸ್ ಆಗಿ ಮಾಡಬೇಕು ಅಂತ, ಇನ್ನೊಂದು ಕೆಲವು ಇದಕ್ಕೆ 25%. ನಮ್ಮ ಡಿಫೆನ್ಸ್ ಸೆಕ್ಟರ್ನಲ್ಲಿ ನೋಡಿ ಎಷ್ಟು ಇದು ಮೇಕ್ ಇನ್ ಸಿಕ್ಕಾಪಟ್ಟೆನೆ ನಾವು ಚಾಲೆಂಜ್ ಮಾಡ್ತಾ ಇದ್ವಿ ವರ್ಲ್ಡ್ ಅಲ್ಲಿ, ಎಕ್ಸ್ಪೋರ್ಟ್ ಮಾಡೋ ಇದಕ್ಕೆ ಬಂದಿದ್ದೀವಿ.

0: ನೀವು ರಿಸರ್ಚ್ ಪೇಪರ್ಸ್ಗಳನ್ನ ನೋಡಿದ್ರೆ ಇದ್ರ ಬಳ್ಳೆ ಭಾಳ ರಿಸರ್ಚ್ ಆಗಿದೆ, ವರ್ಲ್ಡ್ ವೈಡ್ ಆಗ್ತಾ ಇದೆ. ಇದೇನಿದು, ಇದನ್ನ ಯು ಎಸ್ ಅಂತಹ ಒಂದು ಮುಂದುವರೆದ ದೇಶಗಳೂ, ಇವಾಗ ನೀವು ಅಮೆರಿಕಾಗೆ ಹೋದರೆ ಯಾವ ಪ್ರಾಡಕ್ಟ್ ನೋಡಿದ್ರು ಅಲ್ಲಿ ತಗೊಳ್ಬೇಕು ಅಂದ್ರೆ ಇದರ್ ಇಂಡೋನೇಷ್ಯಾ, ಚೈನಾ, ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಆ ಒಂದನ್ನ ತಡಿಬೇಕು, ನಾವು ತಗೊಳ್ಬಾರ್ದು ಅಂತಲ್ಲ, ಎಲ್ಲಿ ತಗೋಬೇಕೋ ತಗೋಬೇಕು, ಆದರೆ ಎಲ್ಲಿ ನಾವು ತಗೊಳ್ಳೋದು ಇಲ್ಲದೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಬಹುದೋ ಅದನ್ನು. ಒಂದು ಇನ್ನೊಂದೇನಂತ ಹೇಳಿ, ಇವಾಗ ನಮ್ಮ ಚನ್ನಪಟ್ಟಣ ಟಾಯ್ಸ್ನ ನೋಡಿ, ಗ್ಲೋಬಲಿ ಮಾಡೋಕ್ಕೆ ಹೋದರು ಅಂದರೆ ಅದು ಅಟೆನ್ಷನ್ ಡ್ರಾ ಆಯಿತು. ಅಂದರೆ ಡಿಗ್ನಿಟರೀಸ್ ಬಂದಾಗ ಕೊಡೋದಿರು, ಒಬಾಮಾ ಅವರು ಬಂದಾಗ ಕೊಟ್ಟರು, ಅಂದರೆ ಒಂದು ಅಟೆನ್ಷನ್ ಇದೆಲ್ಲ, ಅದೆಲ್ಲ ಮೇಕ್ ಇನ್ ಇಂಡಿಯಾ ಇದಕ್ಕೆ ಬಂದ್ಬಿಡುತ್ತೆ. ಅದು ವೋಕಲ್ ಫಾರ್ ಲೋಕಲ್ ಅನ್ನೋದು, ವೈ ಶುಡ್ ಬಿ ವೋಕಲ್ ಫಾರ್ ಲೋಕಲ್ ಅಂತ ಹೇಳಿದ್ರೆ ಎಕಾನಮಿ ದೃಷ್ಟಿಯಿಂದ, ಜಾಬ್ ಜನರೇಷನ್ ದೃಷ್ಟಿಯಿಂದ. ಇದು ಸಪೋರ್ಟ್ ಸ್ಕೀಮ್ಸ್ ತುಂಬಾ ಇದೆ, ಲೈಕ್ ಫಾರ್ ಎಕ್ಸಾಂಪಲ್ ಪಿ ಎಂ ವಿಶ್ವಕರ್ಮ ಯೋಜನಾ, ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್, ಇದನ್ನೆಲ್ಲ ಅವರು ಎಂಪವರ್ ಮಾಡ್ತಾ ಇರೋದೆ ರೂರಲ್ ಅಂದ್ರೆ ಹಳ್ಳಿಗಳಲ್ಲಿ ಕ್ರಾಫ್ಟ್ಸ್ಮನ್. ಇದು ನಮ್ಮ ದೇಶ ಹಳ್ಳಿಗಳ ದೇಶನೇ ಇವತ್ತು ಕೂಡ. ನಾವು ಹಿಂದೆ ನಮ್ಮ ಎಕಾನಮಿ ಡೆವಲಪ್ ಆಗಿದ್ದೇ ಹಾಗೆ ನಾವು ಬಾರ್ಟರ್ ಸಿಸ್ಟಮ್ ಅಲ್ಲಿ ಬದುಕದವರು, ನೀವೊಂದು ಮಾಡಿ ನಾವೊಂದು ಮಾಡ್ತೀವಿ, ನಾವಿಬ್ರು ಹಂಚ್ಕೊಂಡು ಬದುಕೋಣ ಅಂತ ಇದ್ದಿದ್ವಿ. ಇವಾಗ ನಾವು ಎಲ್ಲಾನು ಕೊಂಡ್ಕೊಳ್ಳೋ ಸ್ಥಿತಿಗೆ ಹೊರಟೋದ್ವಿ. ಅದು ದಟ್ ಈಸ್ ದ ಪ್ರಾಬ್ಲಮ್ ಆಗಿತ್ತು. ಆ ಪ್ರಾಬ್ಲಮ್ ಇಂದ ನಾವು ಹೆಂಗೆ ಅಂತ ಹೇಳಿದ್ರೆ, ಯಾವ್ದು ಈಸಿನೋ ಅದನ್ನ ತಗೊಂಬಿಡ್ಬೇಕು, ಶೆಲ್ಫ್ ಇಂದ ತಗೊಂಬಿಡ್ಬೇಕು, ಆ ಒಂದು ಮನಸ್ಥಿತಿಗೆ ಹೋಗಿದ್ವಿ. ಅದು ಕಲೋನಿಯಲ್ ಎಫೆಕ್ಟ್ ಅದು. ಆದ್ರೆ ಈಗ ವಿ ಆರ್ ಗೋಯಿಂಗ್ ಬ್ಯಾಕ್ ಇನ್ ಎ ವೆರಿ ಆರ್ಗನೈಸ್ಡ್ ವೇ ಹೋಗ್ತಾ ಇದ್ದೀವಿ ಅಂತ ಅನ್ಸುತ್ತೆ ನನಗೆ. ಇದನ್ನ ಬಹಳ ಹಿಂದೆನೆ ಮಾಡಬೇಕಾಯ್ತು, ಅಟ್ ಲೀಸ್ಟ್ ನಾವು ಇವಾಗ ಇದ್ರ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಆಮೇಲೆ ಇನ್ನೊಂದು ನೋಡಿ, ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಷ್ಟೇ, ಯಾವ್ದಾದ್ರು ಸಾಮಾನನ್ನ ಖರೀದಿ ಮಾಡಬೇಕು ಅಂತ ಹೇಳಿದ್ರೆ, ಗ್ಲೋಬಲ್ ಟೆಂಡರ್ ಬಿಟ್ಬಿಟ್ರೆ, ಆ ಗ್ಲೋಬಲ್ ಟೆಂಡರ್ ಇಲ್ಲದೆ ಇದ್ದಾಗ ಎಲ್ಲಾನು ಇಷ್ಟು ಪರ್ಸೆಂಟು ಅಂದ್ರೆ 20-50% ಲೋಕಲ್ ಕಂಟೆಂಟ್ ಇರಬೇಕು, 50% ಕೆಲವುದರಲ್ಲಿ ನೀವು ಕಂಟೆಂಟ್ ತಗೊಳ್ಳೇಬೇಕು. ಅದು ಕ್ಲಾಸಿಫಿಕೇಶನ್ ಮಾಡಿದ್ದಾರೆ, ಕ್ಲಾಸ್ ಒನ್ ಕ್ಲಾಸ್ ಟೂ ಅಂತ ಎಲ್ಲ ಹೇಳಿ. ಅನದರ್ ಎಕ್ಸಾಂಪಲ್ ಅಂದ್ರೆ ಟೆಲಿಕಾಂ ಸೆಕ್ಟರ್ ಅಲ್ಲಿ ನೋಡಿ ನೀವು, ವೋಕಲ್ ಫಾರ್ ಲೋಕಲ್, ಅಲ್ಲಿ ನಾವು ಬಹಳ ಕಾಣ್ತಾ ಇದೀವಿ. ಇವತ್ತು ನಾವು ಎಕ್ಸ್ಪೋರ್ಟ್ ಮಾಡೋ ಸ್ಟೇಜ್ ಮೊಬೈಲ್ ಇದೊಳಗೇನೆ. ಇದು ಸ್ಕೀಮ್ ಅದು ಟೆಲಿಕಾಂನವ್ರದ್ದು ಗೌರ್ಮೆಂಟ್ ಫಂಡ್ ಮಾಡ್ತು, ಬಟ್ ಅದು ಬಹಳ ಜನಕ್ಕೆ ಜಾಬ್ಸ್ ಕೊಟ್ಟಿದೆ. ಇದು ಎಲ್ಲದರ ದೃಷ್ಟಿ, ಒಂದು ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಮತ್ತೆ ನಮ್ಮ ಎಕಾನಮಿ ಹೊರಗಡೆಗೆ ಹೋಗಲ್ಲ. ಅಂದ್ರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಕೊಟ್ಟು ಹೋಗ್ತಾ ಇದ್ದಾರೆ. ಇವಾಗ ನೀನು ಇಷ್ಟು ಪ್ರೊಡಕ್ಷನ್ ಮಾಡಿ ಇಷ್ಟು ನೀವು ಮಾರ್ಕೆಟಿಂಗ್ ಮಾಡಬೇಕು ಅಂತ ಹೇಳಿದ್ರೆ, ಸರ್ಕಾರದ ಎಷ್ಟು ಎಷ್ಟೋ ರೀತಿ ಸ್ಕೀಮ್ಗಳಲ್ಲಿ ಅಂದ್ರೆ ಕೆಲವು ಸೆಕ್ಟರ್ಸ್ನೇ ಅವರು ಐಡೆಂಟಿಫೈ ಮಾಡಿದ್ದಾರೆ ಸಪೋರ್ಟ್ ಮಾಡೋಕ್ಕೆ, ಟೆಕ್ಸ್ಟೈಲ್ ಇರ್ಬೋದು, ಮತ್ತೆ MSMEನಲ್ಲಿ, ಫಾರ್ಮಸ್ಯೂಟಿಕಲ್ಸ್ ಅಲ್ಲಿ, ಆಮೇಲೆ ಟೆಕ್ನಾಲಜಿ, ಆಸ್ ಐ ಸೆಡ್ ಎಲೆಕ್ಟ್ರಾನಿಕ್ ಅಂಡ್ ಇದೊಳಗೆ. ನಾವು ಮೊನ್ನೆ ನಾವು ಸೆಮಿಕಾನ್ ಸೆಮಿನಾರ್ದೆಲ್ಲ ಔಟ್ಕಮ್ ನೋಡ್ತಾ ಇದ್ವಿ, ಅಲ್ಲಿ ಕೂಡ ನಾವು ಆತ್ಮನಿರ್ಭರ್ ತರ್ತಾ ಇದ್ದೀವಿ. ಯಾಕಂದ್ರೆ ನಾವು ತುಂಬಾ ಹಿಂದೆ ಉಳಿದಿದ್ವಿ, ಸೆಮಿಕಂಡಕ್ಟರ್ಸ್ ಬಗ್ಗೆ ನಾವು ಮಾತಾಡ್ತಾನೇ ಇರಲಿಲ್ಲ. ಆದರೆ ಈ ದೇಶ ಇವತ್ತು ಸೆಮಿಕಂಡಕ್ಟರ್ ಬಗ್ಗೆ ಮಾತಾಡಿ ಅದನ್ನ ವರ್ಲ್ಡ್ಗೆ ತೋರಿಸ್ತಾ ಇದ್ದೀವಿ, ಎಸ್ ವಿ ಆರ್ ಹಿಯರ್, ವಿ ಹ್ಯಾವ್ ಅರೈವ್ಡ್, ನಮ್ಮ ಜೊತೆ ನೀವು ಬಿಸ್ನೆಸ್ ಮಾಡಬಹುದು ಅಂತ ಹೇಳಿ ಒಂದು ಇದು ಮಾಡಿದ್ದಾರೆ. ಮಿನಿಸ್ಟ್ರಿ ಆಫ್ ರೈಲ್ವೇಸ್ನವರು ಕೋಚಸ್ನ ಸಿಕ್ಕಾಬಟ್ಟೆ. ಇವಾಗ ನೀವು ಒಂದೇ ಭಾರತ್ ಇರ್ಬೋದು, ಅದೆಲ್ಲಾನೂ ನಿಮಗೆ ವೋಕಲ್ ಫಾರ್ ಲೋಕಲ್ ಅಲ್ಲಿ ತಗೊಳ್ಳೇಬೇಕು ಅಂತ ಮಾಡಿಬಿಟ್ಟಿದ್ದಾರೆ. ಮ್ಯಾಂಡೇಟರಿ ಮಾಡಿದಾಗ ತಗೊಳ್ತಾ ಇದ್ದಾರೆ, ಪ್ರೊಡಕ್ಷನ್ ಆಗ್ತಾ ಇದೆ, ಸೇಲ್ ಮಾಡ್ತಾ ಇದ್ದಾರೆ. ಆಮೇಲೆ ಇಂಡಿಜಿನಸ್ ಲೋಕಲ್ ಪ್ರಾಡಕ್ಟ್ಸ್ ಅಂತ ಇದಲ್ಲ, ಅದೊಳಗೆ 500 ಆಸ್ಪಿರೇಷನಲ್ ಬ್ಲಾಕ್ಸ್ ಅಂತ ಮಾಡಿದ್ದಾರೆ. ಅದೊಳಗೆ ನಮ್ಮ ಯಾದಗಿರಿ ಅಂಡ್ ರಾಯಚೂರು ಕೂಡ ಬರುತ್ತೆ ಆ 500 ಆಸ್ಪಿರೇಷನಲ್ ಬ್ಲಾಕ್ಸ್ ಅಲ್ಲಿ. ಅಲ್ಲಿ ಲೋಕಲ್ ಯಾವುದಕ್ಕೆ ಮಹತ್ವ ಕೊಡಬಹುದೋ ಅದನ್ನ ವರ್ಲ್ಡ್ ವೈಡ್ ಅಲ್ಲ, ಫಸ್ಟು ನಮ್ಮ ನೇಷನ್ ವೈಡ್ ಅದನ್ನು ಪರಿಚಯ ಮಾಡಿ ಆಮೇಲೆ ಅದನ್ನು ಸ್ಕೇಲ್ ಅಪ್ ಮಾಡಬೇಕು ಅಂತ ಅವ್ರದಿರೋದು. ಇದನ್ನ ಅಂದರೆ ನಮಗೆ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ಗೆ ಬಹಳ ಎನ್ಕರೇಜ್ ಕೊಡ್ತಾ ಇದ್ದಾರೆ.
1: MSME ವಲಯಕ್ಕೆ ಕೂಡ ತುಂಬ ಹೆಚ್ಚಿನ ಒಂದು ಇದರಿಂದ ಉತ್ತೇಜನ ಸಿಕ್ಕಿದೆ. ತಾವಾಗಲೇ ಹೇಳಿದ್ರಿ, ರಕ್ಷಣಾ ವಲಯದಲ್ಲಿ ಈ ಬಿಡಿ ಭಾಗಗಳ ತಯಾರಿಕೆಯನ್ನ MSME ವಲಯಕ್ಕೆ ವಹಿಸಿರೋದು ಅವುಗಳ ಒಂದು ವಲಯ ಅಭಿವೃದ್ಧಿ ಆಗೋದಕ್ಕೆ ತುಂಬಾ ಒಂದು ಕೊಡುಗೆ ಕೊಟ್ಟಿದೆ. ತಾವು ಹೇಳಿದ್ರೆ ಆರ್ಥಿಕ ಸ್ವಾತಂತ್ರ್ಯ ಅನ್ನೋದನ್ನ ಮೆನ್ಷನ್ ಮಾಡಿದ್ರಿ, ಮತ್ತೆ ಕೋವಿಡ್ ಸಮಯದಲ್ಲಿ ಈ ವಿದೇಶಿ ಪೂರೈಕೆ ಸರಣಿ ಹೇಗೆ ಒಂದೇ ಅದಕ್ಕೆ ತೊಂದರೆ ಉಂಟಾಯಿತು, ಆ ಸಂದರ್ಭದಲ್ಲಿ ಸ್ಥಳೀಯ ಉತ್ಪಾದನೆಗೆ ಉತ್ತೇಜನ ಕೊಡೋದು ಎಷ್ಟು ಮಹತ್ವದ್ದು ಅನ್ನುವ ವಿಷಯದ ಬಗ್ಗೆ ಕೂಡ ತಾವು ಪ್ರಸ್ತಾಪ ಮಾಡಿದ್ರಿ. ಒಟ್ಟಾರೆ ಈ ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆ ಅಡಿ ಆಂತರಿಕ ಉತ್ಪಾದನೆಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡ್ತಾ ಇದ್ದಾರೆ, ರಫ್ತು ಅವಲಂಬನೆ ಏನಿದೆ ಅದನ್ನು ಕಡಿಮೆ ಮಾಡುವುದು ಇದರ ಮುಖ್ಯ ಉದ್ದೇಶ, ಮತ್ತೆ ಸ್ಥಳೀಯ ಸ್ಟಾರ್ಟ್ಅಪ್ಗಳಿಗೆ ಕೂಡ ತುಂಬಾ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ,
0: ಬ್ರ್ಯಾಂಡ್ ಬಿಲ್ಡಿಂಗ್ ಮಾಡ್ತಾ ಇದ್ದಾರೆ. ಈಗ ಮದರ್ ಡೈರಿ ಇರ್ಬೋದು, ಆಮೇಲೆ ಕೆಲವಾರು ಪ್ರಾಡಕ್ಟ್ಸ್ ಇದೆಲ್ಲ ಕ್ವಾಲಿಟಿಗೆ ಬ್ರ್ಯಾಂಡ್ ಆಗ್ತಾ ಇದೆ. ಈಗ ನಾವೆಲ್ಲರೂ ಒಂದು ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಹುಡುಕಿ ತಗೋತೀವಿ ಕೆಲವು ಪ್ರಾಡಕ್ಟ್ಸ್ನ, ಅದು ಬರೀ ನಮ್ಮ ದೇಶದ್ದು ಅಂತಲ್ಲ, ಇಟ್ ಸ್ಟ್ಯಾಂಡ್ಸ್ ಫಾರ್ ಕ್ವಾಲಿಟಿ. ಆ ತರದ್ದು ನಾವು ಬೇಕಾದಷ್ಟು ಪ್ರಾಡಕ್ಟ್ಸ್ನ, ಇವಾಗ ಮೈಸೂರು ಸ್ಯಾಂಡಲ್ ಕಂಪ್ನಿ ಇದೆಯಲ್ಲ ಪ್ರಾಡಕ್ಟ್, ಅದು ಅದೆಲ್ಲ ನಾವು ಇಷ್ಟಪಟ್ಟು ತಗೊಳ್ಳೋ ಅಂತದ್ದು, ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ ಮತ್ತೆ ನಂಬಿಕೆಗೆ ಅದು ಅರ್ಹ ಇರುತ್ತೆ.

0: ಸೊ ಹಾಗಾಗಿ ನಾವು ತಗೊಳ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಏನಾಗತ್ತೆ ಅಂತ ಹೇಳಿದ್ರೆ, ಒಂದು ಎಕನಾಮಿಕ್ ರಿಸೈಲೆನ್ಸ್ ಅಂತ ಹೇಳ್ತೀವಲ್ಲ, ಅದಕ್ಕೆ ಪೂರಕವಾಗಿರುತ್ತೆ ವೋಕಲ್ ಫಾರ್ ಲೋಕಲ್ ಅಲ್ಲಿ. ಇನ್ನೊಂದು ಮಲ್ಟಿಪ್ಲೇಯರ್ ಎಫೆಕ್ಟ್ ಇರುತ್ತೆ, ಒಂದು ಮಾಡಿದ್ರೆ ಇನ್ನೊಂದು ಮಾರ್ಕೆಟಿಂಗ್ ತನಕ ಬಂದ್ಬಿಡುತ್ತೆ, ಕನ್ಸ್ಯೂಮರ್ ತನಕ ಬರುತ್ತೆ. ಇನ್ನೊಂದು ಸ್ಕಿಲ್ ಡೆವಲಪ್ಮೆಂಟ್, ಯಾವ್ದ್ರಲ್ಲ ನಮ್ಗೆ ಸ್ಕಿಲ್ ಇಲ್ಲ ಅಂತ. ಇವಾಗ ನೋಡಿ ಚನ್ನಪಟ್ಟಣ ಟಾಯ್ಸ್ ಮೊದಲಿದ್ದಕ್ಕೂ ಈಗ ಕ್ವಾಲಿಟಿನೇ ಇಂಪ್ರೂವ್ ಆಗಿದೆ ಅದು, ಯಾಕಂದ್ರೆ ಅದಕ್ಕೆ ಡಿಮಾಂಡ್ ಬ್ರ್ಯಾಂಡ್ ಆಗಿದೆ. ಮತ್ತೆ ಅಲ್ಲಿ ಒಂದು ಎಸಿಝೆಡ್ ಬಂತು, ಎಸಿಝೆಡ್ ಬಂದು ಟಾಯ್ಸ್ದು ಅದು ಆ ಕ್ವಾಲಿಟಿ ಫಿನಿಶಿಂಗ್ ಕ್ವಾಲಿಟಿನೇ ಇಂಪ್ರೂವ್ ಮಾಡಿದ್ದಾರೆ ಇವಾಗ. ಮತ್ತೆ ಇದು ಇನೋವೇಷನ್ ಮತ್ತೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಇದು ತುಂಬಾ ಅನುಕೂಲ ಆಗುತ್ತೆ. ಆಮೇಲೆ ಟ್ಯಾಕ್ಸ್ ರೆವಿನ್ಯೂ, ಇದು ಫ್ಯಾಕ್ಟ್ರಿ ಆಪರೇಷನ್ಸ್ ಕಾಂಟ್ರಿಬ್ಯೂಟ್, ಡೈರೆಕ್ಟ್ ಟ್ಯಾಕ್ಸ್ ಇದೆಲ್ಲ, ಇನ್ಕಮ್ ಟ್ಯಾಕ್ಸ್ ಲೋಕಲ್ ಟು ನ್ಯಾಷನಲ್ ಗೌರ್ಮೆಂಟ್ಗೆ, ಈ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರು, ಹೆಲ್ತ್ ಕೇರು, ಎಜುಕೇಷನ್ ಅಲ್ಲಿ ಫೋಕಸ್ ಆಗ್ತಾ ಇದೆ. ಫೈನಲಿ ಏನಂತ ಹೇಳಿದ್ರೆ, ನಮಗೆ ಸ್ವಾತಂತ್ರ್ಯ ಅನ್ನೋದು ಯಾವುದು ಅಂತ ಹೇಳಿದ್ರೆ, ರಸ್ತೆನಲ್ಲಿ ಹೋಗೋದು ರಾತ್ರಿ ಒಂದು, ಅದ್ರ ಜೊತೆಗೆ ಫೈನಾನ್ಷಿಯಲಿ ನಾವು ಇಂಡಿಪೆಂಡೆಂಟ್ ಆಗಿರ್ಬೇಕಾಗತ್ತೆ. ನಾವು ಅಲ್ಲಿ ಆರ್ ಎನ್ ಡಿ ಬೇಕಾಗೇ ಆಗತ್ತೆ, ಆ ಆರ್ ಎನ್ ಡಿಗೆ ಇದು ಪೂರಕವಾಗಿ ಇದೆ, ಇದು ಮಾಡಲೇಬೇಕು. ಇವಾಗ ಆ ಮಾರ್ಕೆಟ್ ಬೇಕು ಅಂತ ಹೇಳಿದ್ರೆ, ನಾನು ಸಬ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ತಂದ್ರೆ ಯಾರು ತಗೊಳ್ಳೋದಿಲ್ಲ. ಆ ಒಂದು ಈಗ ಜನರಿಗೆ ಎಕ್ಸ್ಪೋಜರ್ ಇದೆ, ಆದ್ರೆ ಜನ ಎನ್ ಆರ್ ಎಸ್ ಬರಲಿ ಇಲ್ಲಿ ಹುಡುಕಿ ತಗೊಂಡು ಹೋಗ್ತಾರೆ ಕೆಲವು ಪ್ರಾಡಕ್ಟ್ಸ್ನ, ಅಲ್ಲಿ ಸಿಗಲ್ಲ ಅಂತ ಅಲ್ಲ ಅವರಿರೋ ದೇಶದಲ್ಲಿ. ಬಟ್ ಇದು ಚೆನ್ನಾಗಿದೆ, ಇಟ್ಸ್ ನಾಟ್ ಓನ್ಲಿ ಎಮೋಷನಲ್, ಇಟ್ ಈಸ್ ಕ್ವಾಲಿಟಿ, ಕ್ವಾಲಿಟಿ ಕಾನ್ಶಿಯಸ್ ಆಗಿದ್ದಾಗ ಬರುತ್ತೆ ಅದು.
1: ಮತ್ತೆ ಈ ಎರಡು ಮತ್ತು ಮೂರನೇ ಸ್ತರದ ನಗರಗಳು, ನಾವೇನು ಟೈರ್ ಟು ಮತ್ತು ಟೈರ್ ತ್ರೀ ಸಿಟೀಸ್ ಅಂತ ಹೇಳ್ತೀವಿ, ಅಲ್ಲಿ ಕೂಡ ತಯಾರಿಕೆ ಮತ್ತೆ ಉತ್ಪಾದನೆಯನ್ನ ವಿಸ್ತರಿಸೋದಕ್ಕೆ ಹೆಚ್ಚಿನ ಅವಕಾಶಗಳನ್ನ ಈ ಒಂದು ಯೋಜನೆಯಡಿ ಕೊಡಲಾಗಿದೆ. ಸೊ ಏನು ಒಂದು ಮಹಾನಗರಗಳಲ್ಲೇ ಕಾನ್ಸಂಟ್ರೇಷನ್ ಆಗಿತ್ತು ಈ ಇದು ಅಂದ್ರೆ ಉತ್ಪಾದನೆ ಇಂಡಸ್ಟ್ರೀಸ್ ಇವೆಲ್ಲ, ಇವು ಹಂಚಿಕೆ ಅಂದ್ರೆ ಪ್ರಾದೇಶಿಕ ಸಮತೋಲನಕ್ಕೆ ಕೂಡ ಇದು ಒಂದು ರೀತಿಯಲ್ಲಿ ನೆರವು ಕೊಡ್ತಾ ಇದೆ.
0: ಬ್ಯಾಲೆನ್ಸ್ಡ್ ಗ್ರೋತ್ಗೆ
1: ಮತ್ತೆ ಅಲ್ಲಿನ ಯುವ ಪ್ರತಿಭೆಗಳನ್ನ ಕೂಡ ಇದು ಬಳಸ್ಕೊಳ್ತಾ ಇದೆ, ಅಲ್ಲಿನವರಿಗೆ ಹೆಚ್ಚಿನ ಅವಕಾಶಗಳನ್ನ ಮುಕ್ತಗೊಳಿಸ್ತಾ ಇದೆ. ಈ ದೃಷ್ಟಿಯಿಂದ ನೋಡಿದ್ರೆ ವೋಕಲ್ ಫಾರ್ ಲೋಕಲ್ ಒಂದು ಸರ್ವತೋಮುಖ ಬೆಳವಣಿಗೆಗೆ ಯಾವ ರೀತಿ ಕಾರಣ ಆಗುತ್ತೆ ಅಂತ ಹೇಳ್ತೀರಿ?
0: ಲೋಕಲ್ ಅಂದ್ರೆ ಅವಲೇ ನಾನು ಬ್ಯಾಲೆನ್ಸ್ಡ್ ಗ್ರೋತ್ ಅಂತ ಆಗುತ್ತೆ. ಅವಾಗ ಅರ್ಬನ್ ನಲ್ಲಿರೋರ್ಗೇನೆ, ನಗರಗಳಲ್ಲಿರೋರ್ಗೇನೆ ಆಪರ್ಚುನಿಟೀಸ್, ಅವ್ರಿಗೇನೆ ಬುದ್ಧಿವಂತಿಕೆ ಅನ್ನೋ ತರ ಆಗಿತ್ತು. ನೋಡಿ, ಈ ದೇಶದ ಪ್ರಧಾನಿಯವರು ಅವರು ಮನ್ ಕಿ ಬಾತ್ ಅಲ್ಲಿ ಹುಡುಕಿ ಹುಡುಕಿ ಯಾರು ಆಂಟರ್ಪ್ರಿನರ್ಸ್ ಇರ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳು ಯಾರು ಇದ್ದಾರೆ, ಅವ್ರು ಹುಡುಕಿ ಹೇಳ್ತಾರೆ. ಆ ತರ ಒಂದು ಆರ್ಟಿಸಾನ್ ಇರ್ಬೋದು, ಅವರು ಈಗ ಬಿದಿರಿ ಆರ್ಟ್ ಇದೆಯಲ್ಲ ಬಾ ಬೀದರಲ್ಲಿ ಇದಿರುತ್ತಲ್ಲ, ಅದು ಎಲ್ಲೂ ಬೇರೆ ಕಡೆ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಮಾತಾಡ್ತಾರ ಅವರು. ಒಬ್ಬ ಹೆಣ್ಮಗಳು ಇಡ್ಲಿ ಮಾರಿ ಒಂದು ಜೀವನ ನಡೆಸ್ತಾಳೆ ಅಂದ್ರೆ ಅವಳಲ್ಲಿರೋ ಆಂಟರ್ಪ್ರಿನರ್ಶಿಪ್ ಬಗ್ಗೆ ಮಾತಾಡ್ತಾರೆ, ಅದೆಲ್ಲ ವೋಕಲ್ ಫಾರ್ ಲೋಕಲ್ ಅಲ್ಲೇ ಬರುತ್ತೆ. ಆಮೇಲೆ ಎಷ್ಟೋ ಪ್ರಾಡಕ್ಟ್ಸ್ ಬ್ರ್ಯಾಂಡಿಂಗ್ ಆಗ್ಬಿಟ್ಟಿದೆ ಇವತ್ತು, ಆ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ಗ್ಲೋಬಲಿ ಸಿಗೋ ಹಂಗೆ. ಅಮೇರಿಕಾದಲ್ಲಿ ಇಂಡಿಯನ್ಸ್ ನಡ್ತಾರೆ ಶಾಪ್ಗಳಲ್ಲಿ, ನಮ್ಮ ದೇಶದ ಎಷ್ಟೋ ಪ್ರಾಡಕ್ಟ್ಸ್ ಜನ ಕ್ಯೂ ನಿಂತು ತಗೊಳ್ಳೋ ಹಾಗಾಗಿದೆ. ಆ ರೀತಿಯ ಒಂದು ಮಾಡ್ಬೇಕಂತ ಹೇಳಿದ್ರೆ ಅದೆಲ್ಲ ಲೋಕಲ್ ಎಂಪವರ್ಮೆಂಟ್ ಆಗಿ, ಅಂದ್ರೆ ಒಂದು ವಿಲೇಜ್ ನಲ್ಲಿ ಒಂದು ಒಳ್ಳೆ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗ್ತಾ ಇದ್ರೆ ಅದು ಹೋಗುತ್ತೆ. ಇವಾಗ ನೋಡಿ ಬಟ್ಟೆಗಳು, ಟೆಕ್ಸ್ಟೈಲ್ ನೋಡಿ, ಎಲ್ಲ ಹಳ್ಳಿಗಳಲ್ಲಿ ಸೀರೆ ರೇಷ್ಮೆ ಸೀರೆ ನೀದಾಗ್ಬೋದು, ಮೊಣಕಾಲ್ಮೂರು ಮತ್ತೆ ನಮ್ಮ ಕಂಚೀಪುರಂ ಅದೆಲ್ಲ ವಿಲೇಜ್ಗಳಲ್ಲಿ ಆಗ್ತಾ ಇರೋದು. ಈವನ್ ಆನೇಕಲ್ಲಲ್ಲಿ ಬ್ರ್ಯಾಂಡಿಂಗ್ ಆಗಿದೆ ಸ್ಯಾರಿಗಳು, ಅಲ್ಲಿ ಮಾಡ್ತಾರೆ, ಅದೆಲ್ಲ ರಿವೈವ್ ಆಗ್ತಿದೆ. ಏಕೆಂದ್ರೆ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ, ಆನ್ಲೈನಲ್ಲಾದ್ರೂ ಒಂದು ಕ್ರಿಯೇಟ್ ಆಗುತ್ತೆ, ನಮಗೆ ನಾವು ರೀಚ್ ಆಗ್ಬೋದು. ಮೊದಲಾದರೆ ದಲ್ಲಾಳಿಗಳ ಮೂಲಕ ಹೋಗಬೇಕಾಗಿತ್ತು, ಈಗ ಹಾಗಲ್ಲ. ಇದು ಪ್ರೊಕ್ಯೂರ್ಮೆಂಟ್ ಇರ್ಬೋದು, ಡಿಸ್ಪ್ಲೇ ಇರ್ಬೋದು, ಬೈ ಮಾಡೋದಕ್ಕೆ ಇರ್ಬೋದು, ಒಂದು ಪ್ಲಾಟ್ಫಾರ್ಮ್ಸ್ಗಳು ಕ್ರಿಯೇಟ್ ಆಗಿದೆ, ಜನ ಸಿಗ್ತಾರೆ ಅನ್ನೋದು ಒಂದು ಎಷ್ಟೋ ಹಳೆ ಇದು ರಿವೈವ್ ಆಗ್ತಾ ಇದೆ ಇವಾಗ. ದಟ್ ಈಸ್ ಹೆರಿಟೇಜ್. ಆಮೇಲೆ ಇದು ಹೆರಿಟೇಜ್ ಪ್ರಿಸರ್ವ್ ಆಗುತ್ತೆ ಈಗ ಈ ರೀತಿ ಮಾಡಿದಾಗ. ಎಷ್ಟೋ ನಮ್ಮ ನಾರ್ದರ್ನ್ ಕರ್ನಾಟಕದಲ್ಲಂತೂ ಸಿಕ್ಕಾಪಟ್ಟೆ ಇಳುಕಲ್ಲಿ ಇರ್ಬೋದು ಎಲ್ಲ ಇದೆಯಲ್ಲ, ಅವರ ಪ್ರಾಡಕ್ಟ್ಸ್ ಎಲ್ಲ ಕಾಂಟಿಮೆಂಟ್ಸು ಊಟದ್ದು ರಿಲೇಟೆಡ್ ಇದಿರ್ತಲ್ಲ, ಅದೆಲ್ಲನೂ ನಮ್ಮ ಹೆರಿಟೇಜ್ ಅವಲ್ಲ, ಫುಡ್ ಈಸ್ ಎ ಕಲ್ಚರ್, ಅದನ್ನ ಪ್ರಿಸರ್ವ್ ಮಾಡೋಕ್ಕೂ ಇದು ಹೆಲ್ಪ್ ಆಗ್ತಾ ಇದೆ. ಈಗ ನಮಗೆ ಒಂದು ಎಲ್ಲೋ ಒಂದು ಕಡೆ ಗುಜರಾತಲ್ಲೋ ಯು ಪಿನಲ್ಲೋ ಅಥವಾ ಇನ್ನೆಲ್ಲೋ ಅಸ್ಸಾಂ ಟೀ ತಗೋಬೇಕು ಅಲ್ಲಿ ಲೋಕಲ್ ಬೆಳೆದಿರೋದು ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಚಾಲೆಂಜ್. ಕಾಶ್ಮೀರಲ್ಲೆಲ್ಲೋ ಬೆಳೆದಿರೋ ಕೇಸರಿ ತಗೋಬೇಕು ಅಂತ ಹೇಳಿದ್ರೆ ಒಬ್ಬ ಫಾರ್ಮರ್ ಅವನು ಆನ್ಲೈನ್ ಮಾರ್ಕೆಟಿಂಗ್ ಮಾಡ್ಬೋದು, ಅದನ್ನ ನಾನು ತಗೊಳ್ಬೋದು. ಈ ಒಂದು ಅನುಕೂಲ ಈ ವೋಕಲ್ ಫಾರ್ ಲೋಕಲ್ ಅಂದ್ರೆ ನಾನು ಹೇಳೋದು ಪ್ರೌಡ್ ಆಗಿ ಹೇಳ್ಕೋತೀವಿ. ಇವಾಗ ನಾವು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಮಾರ್ಕೆಟಿಂಗ್ ಮಾಡೋಕ್ಕೆ ನಮಗೆ ಅಂದರೆ ಅದು ಇದಾಗಬೇಕಂದ್ರೆ ಒಂದು ಸಪೋರ್ಟ್ ಫ್ರೇಮ್ವರ್ಕ್ ಮಾಡಿದ್ದಾರೆ. ಆ ಒಂದು ವಿಷನ್ ವೋಕಲ್ ಫಾರ್ ಲೋಕಲ್ ಆ ಸೆಲ್ಫ್ ರಿಲಯಂಟ್ ಭಾರತಕ್ಕೆ ಅದೆಲ್ಲ ಪೂರಕವಾಗಿ ಒಂದಕ್ಕೊಂದು ಆಗ್ತಾ ಇದೆ ಇದು.
1: ಹೌದು, ನೀವು ಆಗಲೇ ಹೇಳಿದ್ರಿ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ, ಅದೇ ಮಾದರಿಯಲ್ಲಿ ಒಂದು ನಿಲ್ದಾಣ ಒಂದು ಉತ್ಪನ್ನ ಅಂತ
0: ಪ್ರತಿ
1: ಹೌದೌದು ರೈಲ್ವೆ ನಿಲ್ದಾಣದಲ್ಲಿ ಕೂಡ ಅಲ್ಲಿ ಸ್ಥಳೀಯವಾಗಿ ಉತ್ಪಾದನೆ ಆಗುವಂತಹ ವಿಶೇಷ ಒಂದು ಉತ್ಪನ್ನಗಳನ್ನ ಮಾರಾಟ ಮಾಡೋದಕ್ಕೆ ನಿಲ್ದಾಣ

0: ಪಟ್ಟಣಗಳಲ್ಲಿ ವ್ಯವಸ್ಥೆ ಮಾಡಲಾಗಿದೆ.
1: ಹೌದು.
0: ಮತ್ತೆ ಈಗ ನೋಡಿ, ನಾವು ಹಾಸನ ಜಿಲ್ಲೆಯಲ್ಲಿ ಆಲೂಗಡ್ಡೆ ವಿಶೇಷವಾಗಿ ಬೆಳೀತಾರೆ, ಮೈಸೂರು ಕಡೆ ವಿಶೇಷವಾದ ಒಂದು ಬದನೆಕಾಯನ್ನ ಬೆಳೀತಾರೆ. ಈ ರೀತಿ ಪ್ರತಿ ಜಿಲ್ಲೆಗಳಲ್ಲಿ ಅಲ್ಲಿನ ವಿಶೇಷವಾದ ಒಂದು ಉತ್ಪಾದನೆ, ಅದು ಕೃಷಿದಿರಬಹುದು ಅಥವಾ ಅದು ಒಂದು ಆಹಾರಕ್ಕೆ ಸಂಬಂಧಪಟ್ಟಿದ್ದಿರಬಹುದು ಅಥವಾ ಯಾವುದೇ ಬೇರೆ, ಈಗ ಬಳ್ಳಾರಿನಲ್ಲಿ ಜೀನ್ಸ್ ಬಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ತುಂಬಾ ಪ್ರಸಿದ್ಧಿ. ಈ ರೀತಿಯ ಉತ್ಪನ್ನಗಳನ್ನು ಗುರುತಿಸಿ ಅದಕ್ಕೆ ವಿಶೇಷ ಒತ್ತನ್ನು ಕೊಟ್ಟು ಅದಕ್ಕೆ ಉತ್ತೇಜನ ಕೊಡೋದಿದೆಯಲ್ಲ, ಅದು ನಮ್ಮ ಲೋಕಲ್ ಫಾರ್ ವೋಕಲ್ ಈ ಪರಿಕಲ್ಪನೆಯಡಿ ತುಂಬಾ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ ಅಂತ ಹೇಳ್ಬಹುದು.
1: ಹೌದು, ರೈಲ್ವೇಸ್ ಬಹಳ ಚೆನ್ನಾಗಿದೆ. OSOP ಏನಂದ್ರೆ ಅದು 22 March 2025 ಅದನ್ನ ಲಾಂಚ್ ಮಾಡ್ತಾರೆ, ಯೂನಿಯನ್ ಬಜೆಟ್ ಅಲ್ಲಿ ಅನೌನ್ಸ್ ಆಗುತ್ತೆ. ಅದು ಮಿನಿಸ್ಟ್ರಿ ಆಫ್ ರೈಲ್ವೇಸ್ ನವರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ಕೋರ್ ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ ವೋಕಲ್ ಫಾರ್ ಲೋಕಲ್, ಇದೊಳಗೆ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ನವರು, ಹೆಣ್ಮಕ್ಳು ಎಸ್ಪೆಷಲಿ, ಅವರು ಟ್ರೈಬಲ್ ಕಮ್ಯುನಿಟೀಸ್ನವರು ಆ ರಿವೈವ್ ಮಾಡಿ ಟ್ರೆಡಿಷನ್ಸ್ನ ಆ ಶಾಪಲ್ಲಿ ಒಂದು ಓಪನ್ ಮಾಡೋದು ರೈಲ್ವೆ ಪ್ಲಾಟ್ಫಾರ್ಮ್ಸಲ್ಲಿ. ಅದು ಒಂದೇ ಥರ ಇರಬೇಕು, ಅದು ನೋಡಿದ ತಕ್ಷಣ ಇದು ಇಂಡಿಜಿನಸ್ದು ಅಂತ ಹೇಳಿ. ನೀವು ಆಫ್ರಿಕಾ, ಸೌತ್ ಆಫ್ರಿಕಾ ಕಡೆ ಎಲ್ಲ ಹೋದರೆ ಆ ಇಂಡಿಜಿನಸ್ ಇದಕ್ಕೆ ಎಷ್ಟು ಬೆಲೆ ಇದೆ ಅಂತ ಹೇಳಿದ್ರೆ, ಮನೆ ಕೆಲಸ ಮಾಡೋದು, ಪೇಂಟಿಂಗ್, ಕ್ರಾಫ್ಟು ಎಲ್ಲ. ಈಗ ನಾವು ಹ್ಯಾಂಡಿಕ್ರಾಫ್ಟು, ಹ್ಯಾಂಡ್ಲೂಮ್ಸು, ಆರ್ಟಿಫ್ಯಾಕ್ಟ್ಸು, ಲೋಕಲ್ ಅಗ್ರಿಕಲ್ಚರ್ ಪ್ರೊಡ್ಯೂಸು, ಅದನ್ನೆಲ್ಲ ಎಲಿಜಿಬಲ್ ಪ್ರಾಡಕ್ಟ್ಸ್ ಅಂತ ಏನು ಅವರು ಐಡೆಂಟಿಫೈ ಮಾಡಿದ್ದಾರೆ ಸರ್ಕಾರ, ಅದನ್ನು ಡಿಸ್ಪ್ಲೇ ಮಾಡಿ ಜನಗಳಿಗೆ ಎಸ್ ಇದಿದೆ ತಗೊಳ್ಳಿ ನೀವು ಅಂತ ಹೇಳಿದ್ರೆ, ಇದರಿಂದ ಒಂದಾಗತ್ತೆ. ಈವನ್ ಆರ್ಟಿಸನ್ಸ್ ಅಂದರೆ ಕ್ರಾಫ್ಟ್ ಮಾಡೋರ್ಗೂ ಪ್ರೆಷರ್ ಬರುತ್ತೆ, ಒಳ್ಳೇದು ಮಾಡಿದ್ರೆ ತಗೋತಾರೆ ಜನ, ನಾವು ಫಿನಿಷಿಂಗ್ ಟಚ್ ಚೆನ್ನಾಗಿ ಕೊಡಬೇಕು, ಕ್ವಾಲಿಟಿ ಇಂಪ್ರೂವ್ ಮಾಡಬೇಕು ಅನ್ನೋದನ್ನು ಬರುತ್ತೆ ಇದರೊಳಗೆ.
0: ಹೌದು, ಹೇಳಿದ ಹಾಗೆ ಈ ಗುಣಮಟ್ಟ ಖಾತ್ರಿಪಡಿಸೋದಕ್ಕೆ ಸರ್ಟಿಫೈಡ್ ಲೋಕಲ್ ಗೂಡ್ಸ್ಗೆ ಒತ್ತು ಕೊಡಲಾಗಿದೆ. ಮತ್ತೆ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ONDC, ಇದ್ರ ಮೂಲಕ ಸ್ಥಳೀಯ ವಾಣಿಜ್ಯಕ್ಕೆ ಆದ್ಯತೆ ಕೊಡ್ತಾ ಇರೋದನ್ನ ನಾವು ಕಾಣ್ತೀವಿ.
1: ಹೌದು,
0: ಒಟ್ಟಾರೆ ವೋಕಲ್ ಫಾರ್ ಲೋಕಲ್ ಪರಿಕಲ್ಪನೆ ಕುರಿತಂತೆ ಇಲ್ಲಿಯವರೆಗೆ ತಮ್ಮ ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
1: ಥ್ಯಾಂಕ್ ಯು.
2: ಇದುವರೆಗೂ ಕೇಂದ್ರ ಸರ್ಕಾರದ ಸೇವಾ ಸಂಕಲ್ಪ ಅಭಿಯಾನ ಹಿನ್ನೆಲೆಯಲ್ಲಿ ವೋಕಲ್ ಫಾರ್ ಲೋಕಲ್ ಕುರಿತಂತೆ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ ಆಶಾ ಕೃಷ್ಣಸ್ವಾಮಿ ಹಿರಿಯ ಪತ್ರಕರ್ತರು, ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ R. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

0: ಸ್ವಚ್ಛತೆಯ ಸೇವೆ 2026
1: ಸ್ವಚ್ಛ ಭಾರತ
0: ಕೈ ಜೋಡಿಸಿ ಸ್ವಚ್ಛ ಭಾರತ ನಿರ್ಮಿಸಿ.
2: ಪ್ರತಿಯೊಂದು ಹೆಜ್ಜೆಯೂ ಸ್ವಚ್ಛತೆಯ ಕಡೆಗೆ,
0: ಪ್ರತಿಯೊಂದು ಸೇವೆಯು ದೇಶದ ಅಭಿವೃದ್ಧಿಗೆ.
2: ಸೇವೆ ಎಂದರೆ ಬರೀ ಮಾತಲ್ಲ,
0: ಪರಿಸರ ಸ್ವಚ್ಛತೆಯೇ ನಿಜವಾದ ಸೇವೆಯ ಹಾದಿ.
3: ಗಿರಿಸಿರಿ ಝರಿ ತೊರೆ ಹೊಲ ಜಲ ಫಲ ನೆಲ ನೇಚರ್ ನಮ್ಮ ಟೀಚರ್.
2: ತ್ಯಾಜ್ಯ ಮುಕ್ತ ಊರು, ಆರೋಗ್ಯಕರ ಸಮಾಜ.
0: ಬನ್ನಿ ಸ್ವಚ್ಛತಾ ಸೇವೆಯಲ್ಲಿ ಭಾಗಿಯಾಗಿ.
3: ಆ ಭಾಗ್ಯವೇ
0: ಸ್ವಚ್ಛತೆಯೇ ಸೇವೆ ಅಭಿಯಾನ 2026
3: ಕೇಳ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರ ಪ್ರತಿಭಟನೆ ಹಿನ್ನೆಲೆ ನವದೆಹಲಿಗೆ ಆಗಮಿಸಿ ಚರ್ಚಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಹ್ವಾನ. ಬಾಕಿ ಇರುವ 38,000 ಕೋಟಿ ರೂಪಾಯಿ ಬಿಲ್ಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿಗೆ ಗುತ್ತಿಗೆದಾರರ ಸಂಘ ಪತ್ರ. ನೈಸ್ ಯೋಜನೆ ಹೆಸರಲ್ಲಿ 3,00,000 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ, ಕೇಂದ್ರ ಸಚಿವ HD ಕುಮಾರಸ್ವಾಮಿ ಆರೋಪ.

0: ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಕೇಂದ್ರ ಸರ್ಕಾರ ನಿಗದಿ ಮಾಡಿರುವ ಕಬ್ಬಿನ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಎಫ್ಆರ್ಪಿ ದರ ಸಾಲುತ್ತಿಲ್ಲ ಎಂದು ಹಾಗೂ ಪ್ರತಿ ಟನ್ ಕಬ್ಬಿಗೆ 5,500 ರೂಪಾಯಿ ನಿಗದಿ ಮಾಡುವಂತೆ ಹುಬ್ಬಳ್ಳಿಯಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯದ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಲು ಬದಲು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಲು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಲು ನವದೆಹಲಿಗೆ ಆಹ್ವಾನಿಸಿದ್ದಾರೆ. ರಾಜ್ಯದ ರೈತರನ್ನು ನವದೆಹಲಿಯಲ್ಲಿ ಅತ್ಯಂತ ಗೌರವದಿಂದ ಸ್ವಾಗತಿಸುವುದಾಗಿ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಅವರು ಹಂಚಿಕೊಂಡಿರುವ ವಿಡಿಯೋ ಸಂದೇಶದಲ್ಲಿ ಮೇ ತಿಂಗಳಿನಲ್ಲಿ ಕಬ್ಬಿನ ಎಫ್ಆರ್ಪಿ ಬೆಲೆಯನ್ನು ಹೆಚ್ಚಿಸಲಾಗಿದ್ದು ಈ ವರ್ಷವೂ ಕಬ್ಬು ಬೆಳೆಗಾರರಿಗೆ ಸೂಕ್ತ ಬೆಲೆ ಸಿಗುವಂತೆ ಮಾಡಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಬಾಕಿ ಇರುವ 38,000 ಕೋಟಿ ರೂಪಾಯಿಗಳ ಬಿಲ್ಗಳನ್ನು ಬಿಡುಗಡೆ ಮಾಡುವಂತೆ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದಿದೆ. ಪತ್ರದಲ್ಲಿ ಕೂಡಲೇ 38,000 ಕೋಟಿ ರೂಪಾಯಿಗಳ ಬಿಲ್ಗಳನ್ನು ಬಿಡುಗಡೆ ಮಾಡುವಂತೆ ಕೋರಿದೆ. ಪಾವತಿಯ ವಿಳಂಬದ ಬಗ್ಗೆಯೂ ಪತ್ರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದೆ. ಗುತ್ತಿಗೆದಾರರ ಸಮಸ್ಯೆಗಳ ಕುರಿತು ಚರ್ಚಿಸಲು ಮುಖ್ಯಮಂತ್ರಿಗಳೊಂದಿಗೆ ತುರ್ತು ಸಭೆ ನಡೆಸುವಂತೆಯೂ ಸಂಘ ಮನವಿ ಮಾಡಿದೆ. ವಿವಿಧ ಸರ್ಕಾರಿ ಇಲಾಖೆಗಳಿಂದ ಹಣ ಬಿಡುಗಡೆ ಮಾಡುವಲ್ಲಿ ಪಾರದರ್ಶಕತೆ ಇರಬೇಕು ಎಂದು ತಿಳಿಸಿದೆ. ವಿಶೇಷ ಲೆಟರ್ ಆಫ್ ಕ್ರೆಡಿಟ್ ಎಲ್ಒಸಿ ನೀಡುವ ಪದ್ದತಿಯನ್ನು ನಿಲ್ಲಿಸುವಂತೆ, ಜಿಎಸ್ಟಿ ಕಾರಣದಿಂದ ಉಂಟಾಗಿರುವ 8% ವ್ಯತ್ಯಾಸದ ಮೊತ್ತವನ್ನು ಬಿಡುಗಡೆ ಮಾಡುವಂತೆ ಹಾಗೂ ಸರ್ಕಾರಿ ಕಾಮಗಾರಿ ನೀಡುವಲ್ಲಿ ಸ್ಥಳೀಯ ಗುತ್ತಿಗೆದಾರರಿಗೆ ಆದ್ಯತೆ ನೀಡುವಂತೆ ಗುತ್ತಿಗೆದಾರರ ಸಂಘ ಸರ್ಕಾರವನ್ನು ಕೋರಿದೆ. ನೈಸ್ ಹಗರಣ ರಾಜ್ಯದ ಅತ್ಯಂತ ದೊಡ್ಡ ಹಗರಣ ಎಂದು ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ವಿಧಾನಸೌಧದಲ್ಲಿ ಚರ್ಚೆಗೆ ತಾವು ಸಿದ್ದವಿರುವುದಾಗಿ ಘೋಷಿಸಿದ್ದಾರೆ. ಸರ್ಕಾರ ನೈಸ್ ಯೋಜನೆ ಹೆಸರಲ್ಲಿ ರೈತರ ಬದುಕಿನಲ್ಲಿ ಚಲ್ಲಾಟವಾಡುತ್ತಿದೆ ಎಂದು ದೂರಿದ್ದಾರೆ. ಯೋಜನೆ ಹೆಸರಿನಲ್ಲಿ 3,00,000 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರವಾಗಿದೆ ಎಂದು ತಿಳಿಸಿದ್ದಾರೆ. ಯೋಜನೆ ಹೆಸರಿನಲ್ಲಿ ಟೌನ್ಶಿಪ್ ಜಾಗ ಕಡಿಮೆ ಮಾಡಿ ಟೋಲ್ ರೋಡ್ ಜಾಗ ಹೆಚ್ಚಿಸಲಾಗಿದೆ. 1997ರಲ್ಲಿ ಟೋಲ್ ಮಾರ್ಗಕ್ಕೆ 6,999 ಎಕರೆ ಇತ್ತು. 2004ರಲ್ಲಿ ಟೋಲ್ ರೋಡ್ಗೆ 9,468 ಎಕರೆ ಮಾಡಲಾಗಿದೆ ಎಂದು ದೂರಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಿಂದ ಸಾಕ್ಷಿದಾರನಾಗಿ ಬದಲಾದ ಪ್ರದೋಷ್ನ ಹೇಳಿಕೆಯನ್ನು ನ್ಯಾಯಾಲಯದಲ್ಲಿ 2ನೇ ದಿನವಾದ ಇಂದು ದಾಖಲಿಸಲಾಗುತ್ತಿದೆ. ಬಿಗಿ ಪೊಲೀಸ್ ಭದ್ರತೆಯೊಂದಿಗೆ ಪ್ರದೋಷ್ನನ್ನು ಇಂದು ಬೆಂಗಳೂರಿನ 59ನೇ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯಕ್ಕೆ ಕರೆತರಲಾಯಿತು. ಈ ಪ್ರಕರಣದಲ್ಲಿ ಪ್ರದೋಷ್ನನ್ನು 29ನೇ ಸಾಕ್ಷಿಯನ್ನಾಗಿ ಪಟ್ಟಿ ಮಾಡಲಾಗಿದೆ. ಕಲಾಪದ ವೇಳೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಿನಲ್ಲಿರುವ ನಟ ದರ್ಶನ್ ಮತ್ತು ಪವಿತ್ರಾಗೌಡ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಿದ್ದಾರೆ. ಇದೇ ವೇಳೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಪ್ರದೋಷ್ಗೆ ಸಾಕ್ಷಿದಾರ ಸ್ಥಾನಮಾನ ನೀಡಿದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂಕೋರ್ಟ್ನಲ್ಲಿ 2 ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಪ್ರದೋಷ್ನನ್ನು ಸಾಕ್ಷಿದಾರನನ್ನಾಗಿ ಪರಿವರ್ತಿಸುವಲ್ಲಿ ಅನುಸರಿಸಲಾದ ಕಾರ್ಯವಿಧಾನವನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಧಾನ ಪರಿಷತ್ನ ಶಿಕ್ಷಕರು ಹಾಗೂ ಪದವೀಧರರ ತಲಾ 2 ಕ್ಷೇತ್ರಗಳಿಗೆ 23rd October ಚುನಾವಣೆ ನಡೆಯಲಿದ್ದು, ಇಂದಿನಿಂದ ನಾಮಪತ್ರ ಸಲ್ಲಿಕೆ ಆರಂಭವಾಗಿದೆ. ಬೆಂಗಳೂರು ಶಿಕ್ಷಕರ ಕ್ಷೇತ್ರ, ಪಶ್ಚಿಮ ಪದವೀಧರರ ಕ್ಷೇತ್ರ, ಆಗ್ನೇಯ ಪದವೀಧರರ ಕ್ಷೇತ್ರ ಹಾಗೂ ಈಶಾನ್ಯ ಶಿಕ್ಷಕರ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ನಾಮಪತ್ರ ಸಲ್ಲಿಸಲು 6 ಅಕ್ಟೋಬರ್ ಕೊನೆಯ ದಿನವಾಗಿದೆ. 7 ಅಕ್ಟೋಬರ್ ನಾಮಪತ್ರ ಪರಿಶೀಲನೆ ನಡೆಯಲಿದ್ದು, ಅಭ್ಯರ್ಥಿಗಳು ನಾಮಪತ್ರ ಹಿಂಪಡೆಯಲು 9 ಅಕ್ಟೋಬರ್ ಕೊನೆಯ ದಿನವಾಗಿದೆ. 27 ಅಕ್ಟೋಬರ್ ಮತ ಎಣಿಕೆ ನಡೆಯಲಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಹಲವೆಡೆ ರಾತ್ರಿಯಿಡೀ ಮಳೆಯಾಗಿದ್ದು, ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ತಡರಾತ್ರಿ ಸುರಿದ ಭಾರೀ ಮಳೆಯಿಂದಾಗಿ ಹುಬ್ಬೆ ಹುಣಸೆ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿ ಕೋಡಿ ಬಿದ್ದಿದೆ. ಉಡುತೊರೆ ಜಲಾಶಯ, ತಟ್ಟೆಹಳ್ಳ, ಸ್ವಾಮಿಹಳ್ಳ ತುಂಬಿ ಸೇತುವೆ ಮೇಲೆ ನೀರು ಹರಿದ ಪರಿಣಾಮ ಹನೂರು ಪಟ್ಟಣದ

0: ಬಡಾವಣೆಗಳಿಗೆ ನೀರು ನುಗ್ಗಿ ಜನರು ಪರದಾಡುವಂತಾಗಿದೆ. ಹುಬ್ಬೆ ಹುಣಸೆ ಜಲಾಶಯಕ್ಕೆ ಭೇಟಿ ನೀಡಿದ ಹನೂರು ಶಾಸಕ ಎಂಆರ್ ಮಂಜುನಾಥ್ ಕಳೆದ ಹಲವು ತಿಂಗಳಿಂದ ಸಮರ್ಪಕ ಮಳೆಯಾಗದೆ ಹನೂರು ತಾಲೂಕಿನಲ್ಲಿ ಭೀಕರ ಬರ ಆವರಿಸಿತ್ತು. ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಸಮಸ್ಯೆಯಾಗಿತ್ತು. ಕಳೆದ ಒಂದು ವಾರದಿಂದ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವುದರಿಂದ ಬರ ಆವರಿಸಿದ್ದ ಜಾಗದಲ್ಲಿ ಭರವಸೆ ಮೂಡಿದೆ ಎಂದು ತಿಳಿಸಿದ್ದಾರೆ. ಮುಂದಿನ ಏಳು ದಿನಗಳ ಕಾಲ ರಾಜ್ಯಾದ್ಯಂತ ಬಿಸಿಲಿನ ವಾತಾವರಣ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ. ಮಧ್ಯಾಹ್ನದ ಬಳಿಕ ಮೋಡ ಕವಿದ ವಾತಾವರಣ ಕಂಡುಬರಲಿದ್ದು ರಾಜ್ಯಾದ್ಯಂತ ಅಲ್ಲಲ್ಲಿ ಗುಡುಗು ಮಿಂಚು ಸಹಿತ ಜೋರಾದ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ. ದಕ್ಷಿಣ ಒಳನಾಡು ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಇಂದಿನಿಂದ ಅಕ್ಟೋಬರ್ 2ರವರೆಗೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಉತ್ತಮ ಮಳೆಯಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಕನಕಪುರ ತಾಲೂಕಿನ ಹೊಸ ಕಬ್ಬಾಳುವಿನಲ್ಲಿ ಅತ್ಯಧಿಕ 111.25 ಮಿಲಿಮೀಟರ್ ಮಳೆಯಾಗಿದೆ. ಬೆಂಗಳೂರು ನಗರದಲ್ಲಿ 71.5 ಮಿಲಿಮೀಟರ್ ಮಳೆಯಾಗಿದೆ ಎಂದು ಕರ್ನಾಟಕ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರ ಮಾಹಿತಿ ಬಿಡುಗಡೆ ಮಾಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ನಡೆಯುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತ ಒಂದು ನೋಟ ಇಲ್ಲಿದೆ. 2021ರಲ್ಲಿ ಪ್ರಾರಂಭವಾದ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. 2026ರ ಆಗಸ್ಟ್ ವೇಳೆಗೆ 330,000 ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 197,000 ಗ್ರಾಮಗಳಿಗೆ 3,24,00,000 ಆಸ್ತಿ ಕಾರ್ಡ್ಗಳನ್ನು ಸಿದ್ದಪಡಿಸಲಾಗಿದ್ದು 2,72,00,000 ಆಸ್ತಿ ಮಾಲೀಕರಿಗೆ ವಿತರಿಸಲಾಗಿದೆ. ಈ ರೂಪಾಂತರವು ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ದಾವಣಗೆರೆ ಜಿಲ್ಲೆಯಲ್ಲಿ 2026ರ ಜನವರಿ 1ರಿಂದ ಸೆಪ್ಟೆಂಬರ್ 28ರವರೆಗಿನ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆಯಡಿ ಒಟ್ಟು 143 ಸಂತ್ರಸ್ತರಿಗೆ 114.98 ಲಕ್ಷ ಪರಿಹಾರ ಧನ ವಿತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿಜಿಎಂ ತಿಳಿಸಿದ್ದಾರೆ. ಕಾಯಿಲೆ ಬಂದ ನಂತರ ಚಿಕಿತ್ಸೆ ಪಡೆಯುವುದಕ್ಕಿಂತ ಕಾಯಿಲೆಗಳು ಬಾರದಂತೆ ಮುನ್ನೆಚ್ಚರಿಕೆ ವಹಿಸಿ ಆರೋಗ್ಯ ಕಾಪಾಡಿಕೊಳ್ಳುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ತಿಳಿಸಿದ್ದಾರೆ. ವಿಶ್ವ ರೇಬಿಸ್ ದಿನಾಚರಣೆ ಅಂಗವಾಗಿ ಚಿಕ್ಕಮಗಳೂರು ನಗರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಘಟನೆಗಳ ವತಿಯಿಂದ ಕಾಲ್ನಡಿಗೆ ಜಾಗೃತಿ ಜಾಥಾ ನಡೆಯಿತು. ಚಾಮರಾಜನಗರದ ಚಾಮರಾಜೇಶ್ವರ ದೇವಸ್ಥಾನದ ಉದ್ಯಾನವನದ ಮುಂಭಾಗದಲ್ಲಿ ಜೈಹಿಂದ್ ಪ್ರತಿಷ್ಠಾನ, ವಾಯುವಿಹಾರಗಳ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ವಿಶ್ವ ಹೃದಯ ದಿನ ಆಚರಿಸಲಾಯಿತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬು ಬೆಳೆಗಾರರ ಪ್ರತಿಭಟನೆ ಹಿನ್ನೆಲೆ ನವದೆಹಲಿಗೆ ಆಗಮಿಸಿ ಚರ್ಚಿಸುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಹ್ವಾನ. ಬಾಕಿ ಇರುವ 38,000 ಕೋಟಿ ರೂಪಾಯಿ ಬಿಲ್ಗಳನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಮುಖ್ಯಮಂತ್ರಿಗೆ ಗುತ್ತಿಗೆದಾರರ ಸಂಘ ಪತ್ರ. ನೈಸ್ ಯೋಜನೆ ಹೆಸರಲ್ಲಿ 3,00,000 ಕೋಟಿ ರೂಪಾಯಿಗೂ ಹೆಚ್ಚು ಅವ್ಯವಹಾರ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪ. ರೇಣುಕಸ್ವಾಮಿ ಹತ್ಯೆ ಪ್ರಕರಣ ನ್ಯಾಯಾಲಯದಲ್ಲಿ ಮುಂದುವರಿದ ಪ್ರದೋಷ್ ಹೇಳಿಕೆ ದಾಖಲು ಪ್ರಕ್ರಿಯೆ, ಸುಪ್ರೀಂಕೋರ್ಟ್ಗೆ ನಟ ದರ್ಶನ್ ಅರ್ಜಿ. ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದಿನಿಂದ 3 ದಿನಗಳ ಕಾಲ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
2: ಕೃಷಿ ಮತ್ತು ತೋಟಗಾರಿಕೆಯ ಭವಿಷ್ಯವನ್ನು ನೋಡಬೇಕೆ? 150ಕ್ಕೂ ಹೆಚ್ಚು ಪ್ರದರ್ಶಕರಿಂದ ಕೃಷಿ ಮತ್ತು ತೋಟಗಾರಿಕೆಗೆ ಸಂಬಂಧಿಸಿದ ಪರಿಹಾರಗಳನ್ನು ಒಂದೇ ಸ್ಥಳದಲ್ಲಿ ಪಡೆಯಿರಿ. ರೈತರು, ನರ್ಸರಿ ಮಾಲೀಕರು, ಹೋಟೆಲ್ ರೆಸ್ಟೋರೆಂಟ್ ಖರೀದಿದಾರರು, ಕೆವಿಕೆಗಳು ಮತ್ತು ಅಟಾರಿ ಪ್ರತಿನಿಧಿಗಳೇ ಅಗ್ರಿಕಾನ್ ಹಾರ್ಟಿ ಕನೆಕ್ಟ್ ಇಂಡಿಯಾಗೆ ತಪ್ಪದೆ ಆಗಮಿಸಿ. ಅಕ್ಟೋಬರ್ 1ರಿಂದ 3ರವರೆಗೆ ಬಿಐಇಸಿ ಬೆಂಗಳೂರು ಎಕ್ಸ್ಪೋಗೆ ಭೇಟಿ ನೀಡಿ. ಪ್ರವೇಶ ಉಚಿತ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕೆವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೊ ಬೈಠೋ.
1: ಆಜ್ ಹಿಂದಿ ಕೆ ಕುಛ್ ದೋಹೋಂ ಕೆ ಬಾರೆ ಮೇ ಕಹಿಯೆ ನಾ.
3: ಅಚ್ಛಾ, ಆಜ್ ಕಿ ಇಸ್ ಅವಧಿ ಮೇ ಕುಛ್ ದೋಹೋಂ ಕೆ ಬಾರೆ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋಂ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೆ ಮೇ ಕುಛ್ ವಿಚಾರ ಬತಾನಾ ಚಾಹತಾ ಹೂಂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋಂ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆಟ್ ತುಮ್ ಕನ್ನಡ ಮೇ ವಿಘ್ನೇಶ್.
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೇ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೇ ಹೋತೇ ಹೈ ಗುರುಜಿ?
3: ವೈಸೇ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೇ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೆ ವಾಲಾ ವಿಷಯ, ಪದ್ಯೋ ಕೆ ದ್ವಾರಾ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಝ್ಮೇ ನಹೀ ಆತಾ. ಇಸೆ ಕನ್ನಡ ಮೇ ಸೀತಾ.
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೇ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ ದಾಸ್, ತುಳಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂಕಿ ರಚನಾಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಮಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂಕೆ ದ್ವಾರ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಮ್, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತ ಹೈ ಗುರುಜಿ?
3: ವಯಸ್ಸೇ ತೋ ದೋಹ ದೋ ಪಂಕ್ತಿಯೋಂಕ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರಹ ತೇತ್ರ ಮಾತ್ರಾಯ ಹೋತಿ ಹೈ ತೋ, ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರಹ ಗ್ಯಾರಹ ಮಾತ್ರಾಯ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
3: ಅಚ್ಛಾ, ತುಮ್ನೆ ಠೀಕ್ ಹಾ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಬಲಿ ಪೀಸ್ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
3: ಮೈ ಪೂಜು ಪಹಾರ್
2: ಮೈ ಪೂಜು ಪಹಾರ್ ತಾತೆಯ ಚಾಕಿ ಬಲಿ ಪೀಸ್ ಕಾಯ ಸಂಸಾರ್.
3: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ದಾಸ್ ಜಿ ಕಾ ಕಹನಾ ಹೈ, ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೇ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂಂ. ಮೇರೇ ಮತ್ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೇ ನಿಕಲ್ ಆನೆ ವಾಲಾ ಆಟ ಸಂಸಾರ

0: संसार के लोगों से खाया जाता है। इसका अर्थ यह होता है हमें उसी की पूजा करनी चाहिए जिससे मानवता की भलाई होती रहती है।
1: मैं एक दोहा कहती हूँ गुरुजी।
0: कहो ना।
1: गुरु गोविंद दोऊ खड़े काके लागो पाए, बलिहारी गुरु आपने गोविंद दियो बताए।
0: ठीक है, इसका भाव सुनो। कबीर समाज में गुरु को महत्वपूर्ण स्थान देना चाहते थे। उनका कहना है, मेरे सामने गुरु और गोविंद दोनों खड़े हैं, मुझे मालूम नहीं हो रहा है मैं पहले किसको प्रणाम करूं। मैं तो पहले गुरु को ही प्रणाम करता हूं, जो मुझे भगवान का दर्शन कराता है। इसे कन्नड़ में सीता।
1: ಕಬೀರರು ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು.
0: ಹೌದು,
1: ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದರೆ ಭಗವಂತ ಇಬ್ಬರೂ ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೇ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೀನಿ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
0: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
0: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
0: ಅಚ್ಚಾ, ಅಗಲಾ ದೋಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ದಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೇ ದೂಜಿ ಡಾಲ್. ತುಂಬ ಹೇಗೆ ಬಾರಿಸಿತಾ?
1: ಚೀಂಟಿ ಚಾವಲ ಲೈ ಚಲಿ ಬಿಚ್ ಮೇ ಮಿಲ್ಗೈ ದಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೇ ದೂಜಿ ಡಾಲ್.
0: ಅಚ್ಚಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ, ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ, ರಾಸ್ತೆ ಮೇ ದಾಲ್ ಕಾ ಏಕ್ ಟುಕಡಾ ಮಿಲ್ ಗಯಾ, ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹೀ ಸಕ್ತಿ, ಕೇವಲ ಏಕ್ ಕೋ ಹೀ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡ್ನಾ ಹೀ ಪಡ್ತಾ ಹೈ. ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ, ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
0: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವಕ್ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ್ ಏಕ್ ಹೀ ಸಮಯ ಮೇ ದೋ ಕಾಮ್ ನಿಭಾ ನಹೀ ಸಕ್ತಾ, ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
1: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
0: ಹಾಂ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
2: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
0: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದೊಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಝನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ, ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹೀ ಸಕ್ತಾ. ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೆ ದೂರ ರಹನಾ ಚಾಹಿಯೇ. ಅಗರ್ ವೋ ಉನ್ಸೆ ಹೀ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
0: ಹೌದು,
1: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
0: ನೀ ಹೇಳಿ ಸರಿ. ಇಸಿಕೆ ಬಾರೆ ಮೇ ಕಹಾ ಜಾತಾ ಹೈ, ರಾಮ್ ಹೈ ತೋ ಜಗ ನಹಿ, ಜಗ ಹೈ ತೋ ರಾಮ್ ನಹಿ.
2: ತುಳಸಿದಾಸ್ ಜಿ ಕೆ ಕೋಯ್ ದೋಹಾ ಸುನಾಯಿನ
0: ಸುನಾ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್, ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರಿಸಿತಾ?
1: ತುಳಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್, ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
0: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ, ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ, ಜೋ ದೂಸರೋಂ ಕೆ ಹಿತ್ ಕೆ ಲಿಯೇ ಹೀ ಫಲ್ ಫೂಲ್ ದೇತಾ ಹೈ. ಮಾನವ್ ಜಮೀನ್ ಪರ್ ಖಡೆ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ, ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹೀ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
0: ಹೌದು,
1: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
0: ತುಂಬನೇ ಠೀಕ್ ಕಹ. ಇಸ್ ದೋಹೆ ಕೆ ದ್ವಾರ ತುಳಸಿದಾಸ್ ಜಿ ಮಾನವ

ಪ್ರೀತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ನೇರ ಪ್ರಶ್ನೆಗಳ ಕಡೆಗೆ ಹೊರಟೋಗ್ತೀನಿ. ಮೊದಲೇ ಪ್ರಶ್ನೆ ಈ ರೀತಿ ಇದೆ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ನೀವು 70ರ ದಶಕದ ಸಿನಿಮಾ, 70-80ರ ದಶಕದ ಸಿನಿಮಾಗಳ ಟೈಟಲ್ ಕಾರ್ಡ್ಗಳನ್ನು ಸರಿಯಾಗಿ ಗಮನಿಸಿದ್ದೆ ಆಗಿದ್ದರೆ ಅಲ್ಲಿ ಒಂದು ಹೆಸರು ಕಾಣಸಿಗುತ್ತೆ, ಉಡುಪಿ ಜೈರಾಮ್ ಅಂಥೇಳಿ. ಈ ಉಡುಪಿ ಜೈರಾಮ್ ಅನ್ನುವಂತಹ ಕಲಾವಿದ ಸಿನಿಮಾದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗಿದ್ರೆ ಸಿನಿಮಾದ ಯಾವ ವಿಭಾಗದಲ್ಲಿ ಇವರು ಕೆಲಸ ಮಾಡಿದ್ರು, ಯಾವ ಕಲಾವಿದರಾಗಿದ್ರು ಉಡುಪಿ ಜೈರಾಮ್ ಅನ್ನೋದನ್ನು ನೀವು ನನಗೆ ತಿಳಿಸ್ಕೊಡ್ಬೇಕು. 9480 9480 1013 ಈ ಸಂಖ್ಯೆಗೆ.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ಆಟ ಆಡೋಕೆ ಆಡಿ ನೋಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ. ಸೊ ಸಮಯ ಬಹಳ ಕಡಿಮೆ ಇರೋದ್ರಿಂದ ಹೆಚ್ಚು ಮಾತು ಬೇಡ.

ಸಮಯ 3:42 ಆಗಿದೆ. ಪ್ರಶ್ನೆ ಕೇಳಿದ್ದೆ, ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕೆಲಸ ಮಾಡಿರುವಂತಹ ಉಡುಪಿ ಜಯರಾಮ್ ಸಿನಿಮಾದ ಯಾವ ವಿಭಾಗದಲ್ಲಿ ಗುರುತಿಸಿಕೊಂಡಿದ್ರು ಅಂತೇಳಿ. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ನೋಡುವಂತಹ ಸಮಯ. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ. ಕಬಾಡಿ ಇಂದ್ರ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಹಾಗೆ 7233 ಈ ಸಂಖ್ಯೆಯಿಂದ ಉತ್ತರ ಬಂದಿದೆ. ನೇತ್ರ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಗಜಾನನ ಭಟ್ ಬೋಳನಮಕ್ಕಿಯಿಂದ, ಹಾಗೆ ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಹರೀಶ್ ಮಲ್ಲೇಶ್ವರಂಯಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಆಶೀಶ್ ಶ್ರೀನಿವಾಸ್ ಬಿನಿಪೇಟೆಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ, ಮಲ್ಲೇಶ್ವರಂನ ನೃತ್ಯ ಸಂಜೋಸಿಕಾ ಅವರ ಉತ್ತರ ಸರಿಯಾಗಿದೆ. ಅದಾದ ನಂತರ ತಾವರೆಕೆರೆಯಿಂದ ಚಂದ್ರಶೇಖರ್ ಅವರ ಸಂದೇಶ ಬಂದಿದೆ. ಹಂಪಸಾಗರದಿಂದ ಸುಭಾನ್ ಕೋರಿ, ಹೊನ್ನೂರಾಲಿ ಹನುಮಂತಪ್ಪ ಜಗಳೂರಿನಿಂದ, ಹಾಗೆ ಸೋಮವಾರಪೇಟೆಯಿಂದ ಶಿಲ್ಪಾ ಅವರ ಉತ್ತರ ಸರಿಯಾಗಿ ಬಂದಿದೆ. ಸಿಎನ್ ಲಕ್ಷ್ಮಣ ಅವರ ಉತ್ತರ ಕೂಡ ಸರಿಯಾಗಿದೆ. ಮೇರಿ ಜಾನ್ಸ್ ಕೊಡತಿ ಗೇಟಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಹೆಚ್ ಎಸ್ ಸಿದ್ಲಿಂಗಮೂರ್ತಿ ಸಿರಿಗೆರೆಯಿಂದ, ಸುಬ್ರಹ್ಮಣ್ಯ ಜಯಂತ್ ಬೆಂಗಳೂರಿನಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ, ಶ್ರೀನಿವಾಸ್ ಪದ್ಮನಾಭನಗರದಿಂದ, ಪದ್ಮಶ್ರೀ ಕುಟುಂಬದವರ ಉತ್ತರ ಸರಿಯಾಗಿದೆ. ಹಾಗೆಯೇ ಇನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ನಂಬರ್ ಎಂಡ್ ಆಗುತ್ತೆ 9 5 9 ಈ ಸಂಖ್ಯೆಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಲೀಲಾವತಿ ನಾರಾಯಣ ಸ್ವಾಮಿ ಮತ್ತು ಮಂಡಿಕಲ್ ಕೃಪಾ ಮತ್ತು ಉಮೇಶ್ ಅವರ ಉತ್ತರ ಸರಿಯಾಗಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಶಿವಪುರ ಕೊಪ್ಪಳ ಜಿಲ್ಲೆಯಿಂದ ಗೋಪಾಲ ಕಂಬ್ಳೇಕರ್ ಅವರ ಉತ್ತರ ಸರಿಯಾಗಿದೆ. ಛತ್ರಮುಖಿ ಐಟಿ ಲೇಔಟಿಂದ ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಮಂಜುನಾಥ್ ಅರಸೀಕೆರೆಯಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಹ್ಯಾವಿಲ್ ರಾಘವೇಂದ್ರ ಪರ್ಹುತ್ತ ಇವರ ಉತ್ತರ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಇನ್ನು ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ಎ ಹರಿಹರನ್ ವಿಜ್ಞಾನ ನಗರದಿಂದ, ಹುಲಗಪ್ಪ ಕಡಿರಾಮ್ಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಮಧುಮತಿ ಮತ್ತು ಚನ್ನಬಸಪ್ಪ ಕರಮಡಿ, ಹಂಪಿಯಿಂದ ಜಾಫರ್ ಅವರ ಉತ್ತರ ಸರಿಯಾಗಿದೆ. ಗೋಕಾಕಿಂದ ಬಸವರಾಜ್ ಕೊಳಕಿ ಅವರ ಉತ್ತರ ಸರಿಯಾಗಿದೆ. ಗೀತಾ ಮೂರ್ತಿ ಶೃಂಗೇರಿಯಿಂದ ಸರಿಯಾದ ಉತ್ತರ. ಅನಿತಾ ಅನಂತರಾಜು ಗುರುಲಡುಕು ಇಲ್ಲಿಂದ ಉತ್ತರವನ್ನು ಕಳಿಸಿದ್ದಾರೆ. ಮಳವಳ್ಳಿ ತಾಲೂಕು ಮಂಡ್ಯ ಬಾಣಸಮುದ್ರದಿಂದ ದೇವರಾಜ್ ಬಿಟಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅದಾದ ನಂತರ ವಿಠಲ್ ಭೀಮಸಾಗರದಿಂದ ನಿಖಿಲ್ ಶ್ರಾವಣಿ ಇವರೆಲ್ಲರೂ ಕೂಡ ಆಳಂದಿಂದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಅನಸೂಯ ಪೂಜಾರ್ ಜಾಗೀರ್ ವೆಂಕಟಾಪುರ ರಾಯಚೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಇನ್ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಗೀತಾ ಜೋಶಿ ಅಹಮದಾಬಾದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಇಂದರ್ಗಿ ಸರಿಯಾದ ಉತ್ತರ. ರಾಜ್ಕುಮಾರ್ ಕಾತರ್ಗಿ ಕೆ ಎಚ್ ಬಿ ಕಾಲೋನಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ನಿಮ್ಮದು ಕೂಡ. ಇದಿಷ್ಟು ಜನರ ಉತ್ತರ ಸರಿಯಾಗಿತ್ತು. ಸರಿಯಾದ ಉತ್ತರ ಏನು ಗೊತ್ತಾ, ನೃತ್ಯ ಸಂಯೋಜಕ. ಹೌದು, ಡಾನ್ಸ್ ಕೊರಿಯೋಗ್ರಫಿನ ಮಾಡ್ತಾ ಇದ್ರು ಉಡುಪಿ ಜಯರಾಮ್. ಕನ್ನಡ ಅಷ್ಟೇ ಅಲ್ಲ, ತಮಿಳು ತೆಲುಗು ಭಾಷೆಗಳಲ್ಲೂ ಕೂಡ ಉಡುಪಿ ಜಯರಾಮ್ ನೃತ್ಯ ಸಂಯೋಜನೆ ಮಾಡಿದ್ರು. ಒಂದು ಸಂದರ್ಶನದಲ್ಲಿ ಕೇಳಿರೋ ಪ್ರಕಾರ ಅವರು ಮನೆಗೆ ಹೋಗೋದು ಅಪರೂಪ ಆಗಿತ್ತಂತೆ, ಅಷ್ಟು ಬ್ಯುಸಿ ಇರ್ತಿದ್ರು ಅಂಥೇಳಿ. ಒಂದು ಸಿನಿಮಾ ಮುಗಿದ ಕೂಡಲೇ ಮತ್ತೊಂದು ಸಿನಿಮಾ ಹೀಗೆ ಒಂದಾದ ನಂತರ ಒಂದೊಂದು ಸಿನಿಮಾದಲ್ಲಿ, ಅಸಂಖ್ಯಾತ ಸಿನಿಮಾಗಳಲ್ಲಿ ಕೆಲಸ ಮಾಡಿರುವಂತಹ ಕಲಾವಿದರು ಉಡುಪಿ ಜಯರಾಮ್. 3:45 ಆಗ್ತಾ ಇದೆ, ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಇದು ಹೋಮ್ ಬಿಸಿಲು ಕಾರ್ಯಕ್ರಮ. ಮೂರು 3:46 ಆಗ್ತಾ ಇದೆ, ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ನಾವು ಪ್ರತಿ ಗಂಟೆಗೊಮ್ಮೆ ಏಷ್ಯನ್ ಕ್ರೀಡಾಕೂಟದ ಅಪ್ಡೇಟ್ ಅನ್ನು ಕೊಡ್ತೀವಿ, ಲೈವ್ ಅಪ್ಡೇಟ್ ಅನ್ನು ಕೊಡ್ತೀವಿ. ಸೊ ಏಷ್ಯನ್ ಕ್ರೀಡಾಕೂಟದ ಎಲ್ಲ ಭಾರತದ ಸಾಧನೆಗಳೇನಿದೆಯಲ್ಲ, ಇದನ್ನು ನೀವು ಎಷ್ಟು ಚೆನ್ನಾಗಿ ಗಮನಿಸ್ತಾ ಇದ್ದೀರಾ, ಎಷ್ಟು ನೀವು ಅಪ್ಡೇಟೆಡ್ ಆಗಿದ್ದೀರಾ ಅನ್ನೋದಕ್ಕೆ ಒಂದು ಪ್ರಶ್ನೆಯಲ್ಲಿದೆ. ಮಿಶ್ರ ಸಮಲಕ್ಕೆ

ಮಿಶ್ರ ಸಮರ ಕಲೆ ಅಂದರೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಈ ವಿಭಾಗದಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟು ಯಾರು ಅನ್ನೋದು ನನ್ನ ಪ್ರಶ್ನೆ. ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ಅಂದರೆ ಮಿಶ್ರ ಸಮರ ಕಲೆ, ಇದರಲ್ಲಿ ಏಷ್ಯಾ ಕ್ರೀಡಾಕೂಟ ಏನೀಗ ನಡೀತಿದೆಯಲ್ಲ ಇದರಲ್ಲಿ ಪದಕ ಗೆದ್ದಂತಹ ಮೊದಲ ಭಾರತೀಯ ಕ್ರೀಡಾಪಟು ಯಾರು ಅನ್ನೋದು ನನ್ನ ಪ್ರಶ್ನೆ. ಉತ್ತರ ಕೊಡೋದಕ್ಕೆ ನಿಮಗೆ ಒಂದು ಹಾಡಿನ ಅವಕಾಶ ಇದ್ದೇ ಇರುತ್ತೆ.

ಸಮಯ ಮುರುಗಂಟೆ 50 ನಿಮಿಷ ಆಗ್ತಾ ಇದೆ. ಮಿಶ್ರ ಸಮರ ಕಲೆಗಳಲ್ಲಿ ಅಂದರೆ ಮಿಕ್ಸ್ಡ್ ಮಾರ್ಷಲ್ ಆರ್ಟ್ನಲ್ಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಮೊದಲ ಪದಕ ಗೆದ್ದಂತಹ ಭಾರತೀಯ ಕ್ರೀಡಾಪಟು ಯಾರು ಅನ್ನೋದು ನನ್ನ ಪ್ರಶ್ನೆಯಾಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ಅಂತ ನೋಡ್ತಾ ಇರುವಂತಹ ಸಮಯ ಇದು. ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಜಗದಾಂಬಿಕಾ ಹಂಸವೇಣಿ, ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ನೇತ್ರಾ ಕೆಂಗೇರಿಯಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹ್ಯಾಬಿಲ್ ರಾಘವೇಂದ್ರ ಅಪ್ಪರ್ಹುತ್ತದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಪದ್ಮಶ್ರೀ ಕುಟುಂಬದವರು ಉತ್ತರ ಸರಿಯಾಗಿದೆ. ಕಬಾಡಿ ಇಂದಿರಾ ವೆಂಕಟೇಶ್ ಬಿನ್ನಿಪೇಟೆಯಿಂದ ಸರಿಯಾದ ಉತ್ತರ ನಿಮ್ಮದು ಕೂಡ. ಮೇರಿ ಜಾನ್ಸ್ ಕೊಡತಿ ಗೇಟಿಂದ ಸರಿಯಾದ ಉತ್ತರ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದರ್ಗಿಯವರ ಉತ್ತರ ಸರಿಯಾಗಿದೆ. ಇನ್ನು ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ವತ್ಸಲ ಮೂರ್ತಿಯವರ ಉತ್ತರ ಸರಿಯಾಗಿದೆ. ಹೊನ್ನೂರಾಲಿ ಹನುಮಂತಪುರದಿಂದ ಬಡಿ

ಹುಡುಗಿಯರ ಶಾಂತಾಚಾರ ಹುಡುಗಿಯರ ಕುಕ್ಕನೂರಿನಿಂದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಸರಿಯಾದ ಉತ್ತರ, ಶ್ವೇತಾ ಎಸ್ರಾವ್ ಸುಳ್ಯದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆ ಮಂಡಿ ಕಲ್ಕೃಪ ಅವರ ಉತ್ತರ ಸರಿಯಾಗಿದೆ. ಸದಾಶಿವ ಹುಲ್ಗುರ ಬನಶಂಕರ ಎರಡನೇ ಹಂತದಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಉತ್ತರವನ್ನು ಕಳಿಸಿದ್ದಾರೆ. ಬಿ ಕೆ ಶಿವಕುಮಾರ ಮತ್ತು ರಾಜ್ಕುಮಾರ್ ಕಾತರಕಿ ಕೆ ಎಚ್ ಬಿ ಕಾಲೋನಿಯಿಂದ ಸರಿಯಾದ ಉತ್ತರ 5928 ಈ ಸಂಖ್ಯೆಯಿಂದ ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾ, ಹಾಡು ಬಹಳ ಚೆನ್ನಾಗಿದೆ, ಯಾವ ಮೋಹನ ಮುರಳಿ ಕರೆಯಿತು ಅಂತ ಗೀತಾ ಜೋಶಿ ಹೇಳ್ತಾ ಇದ್ದಾರೆ. ಎಸ್, ಚಂದದ ಗೀತೆ ಇಷ್ಟ ಆಯಿತು ಅಂದಿದ್ದಕ್ಕೆ ಖುಷಿ ಆಯಿತು, ಯಾಕೆಂದರೆ ನನಗೂ ಈ ಹಾಡು ಇಷ್ಟ. ಗೀತಾಮೂರ್ತಿ ಶೃಂಗೇರಿಯಿಂದ ಸಂದೇಶವನ್ನು ಕಳಿಸ್ತಾ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಸರಿಯಾದ ಉತ್ತರ ಏನು ಗೊತ್ತಾ? ಸುಚಿಕಾ ತರಿಯಾಲ್. ಸುಚಿಕಾ ತರಿಯಾಲ್ ಸರಿಯಾದ ಉತ್ತರ ಆಗಿತ್ತು. ಇವರು ಕಂಚಿನ ಪದಕವನ್ನು ಭಾರತಕ್ಕೆ ದಕ್ಕಿಸಿ ಕೊಟ್ಟಿದ್ದಾರೆ. ಐಚಿ ನಗೋಯಾ ಏಷ್ಯನ್ ಕ್ರೀಡಾಕೂಟದಲ್ಲಿ ಮಹಿಳೆಯ ಸಾಂಪ್ರದಾಯಿಕ 60 ಕೆಜಿ ವಿಭಾಗದಲ್ಲಿ ಕಂಚಿನ ಪದಕವನ್ನು ಇವರು ಗೆದ್ದಿದ್ದಾರೆ. ಸೊ ಇದು ನಮ್ಮ ಎರಡನೇ ಪ್ರಶ್ನೆ ಆಗಿತ್ತು. ಇನ್ನು ಮೂರನೇ ಪ್ರಶ್ನೆ ಕಡೆ ಹೊರಳುವಂತಹ ಸಮಯ. ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನೀವು ಕಾಯ್ತಾ ಇದ್ದೀರಾ. ಪ್ರಶ್ನೆಯನ್ನ ಅಷ್ಟೇ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಏಷ್ಯಾದ ಮೊದಲ ಟೆಲಿಕಾಂ ಉತ್ಪಾದನಾ ವಲಯ ಅಂದರೆ ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್, ಇದರ ಸ್ಥಾಪನೆ ಮಧ್ಯಪ್ರದೇಶದಲ್ಲಿ ಮಾಡಲಾಗಿದೆ. ಮಧ್ಯಪ್ರದೇಶದ ಯಾವ ನಗರದಲ್ಲಿ ಮಾಡಲಾಗಿದೆ ಅನ್ನೋದು ನನಗೆ ಉತ್ತರ ಬೇಕಾಗಿದೆ. ಅರ್ಧ ಉತ್ತರ ನಾನೇ ಕೊಟ್ಬಿಟ್ಟಿದ್ದೀನಿ, ಮಧ್ಯಪ್ರದೇಶದಲ್ಲಿದೆ ಅಂಥೇಳಿ. ಸೊ ಏಷ್ಯಾದ ಮೊದಲ ಟೆಲಿಕಾಂ ಉತ್ಪಾದನಾ ವಲಯ, ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಏನಿದೆಯಲ್ಲ, ಇದರ ಸ್ಥಾಪನೆಗೆ ಯಾವ ನಗರವನ್ನು ಆಯ್ಕೆ ಮಾಡಲಾಗಿದೆ ಅನ್ನೋದು ಪ್ರಶ್ನೆ. ಉತ್ತರ ನೀವು ಬೇಗ ಕೊಡಬೇಕಾಗತ್ತೆ, ಯಾಕೆಂದರೆ 3 ನಿಮಿಷಗಳ ಅವಕಾಶ ಇರೋದು. ನಿಮ್ಮ ಉತ್ತರವನ್ನು ಬೇಗ ನಮಗೆ ತಲುಪಿಸಿ 9480930010010

0: 6:57 ಆಗಿದೆ. ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಎಸ್, ಏಷ್ಯಾದ ಮೊದಲ ಟೆಲಿಕಾಂ ಉತ್ಪಾದನಾ ವಲಯ, ಟೆಲಿಕಾಂ ಮ್ಯಾನುಫ್ಯಾಕ್ಚರಿಂಗ್ ಝೋನ್, ಇದು ಮಧ್ಯಪ್ರದೇಶದ ಯಾವ ಒಂದು ನಗರದಲ್ಲಿ ಸ್ಥಾಪನೆ ಆಗಿದೆ, ಆಯ್ಕೆ ಮಾಡಲಾಗಿದೆ ಅಂತ ಹೇಳಿ ಕೇಳಿದ್ದೆ ಪ್ರಶ್ನೆ. ಯಾರು ಸರಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ನೋಡುವಂತಹ ಸಮಯ ಇದು. ಎಸ್, ಈ ಕಾರ್ಯಕ್ರಮದ ಕಡೆಯ ಪ್ರಶ್ನೆ ಇದಾಗಿದೆ. ಸರಿಯಾಗಿ ಉತ್ತರವನ್ನು ಕೊಟ್ಟಿರುವಂಥವರು ಜಗದಾಂಬಿಕಾ ಹಂಸವೇಣಿ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಾ. ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ, ನೇತ್ರ ಕೆಂಗೇರಿಯಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಶ್ರೀಮಂತ ಹೊಸ್ಮನಿ ಬೀದರಿಂದ, ಕಬಾಡಿ ಇಂದಿರಾ ವೆಂಕಟೇಶ್ ಬಿನ್ನಿಪೇಟೆಯಿಂದ, ಮೇರಿ ಜಾನ್ಸ್ ಕೊಡತಿಗೇಟೆಯಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಹಾಗೆ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಬಿಎಂ ವಿಶ್ವನಾಥ್ ರಾಮಸಾಗರದಿಂದ, ಬಿಳೇಭಾವಿಯಿಂದ, ಮಂಜುನಾಥ್ ಇಂದರಿಗೆ ಸರಿಯಾದ ಉತ್ತರ, ಪದ್ಮಶ್ರೀ ಕುಟುಂಬದವರು ಕೂಡ ಸರಿಯಾಗಿದೆ. ಹ್ಯಾಬಿಲ್ ರಾಘವೇಂದ್ರ ಭದ್ರಾವತಿಯಿಂದ, ರಘುನಾರಾಯಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ದೇವಿ ಸಿಂಗ್ ಸರೋಜಾ ಸಿಂಗ್ ಅವರ ಉತ್ತರ ಕೂಡ ಸರಿಯಾಗಿದೆ. ಹಾಗೆ ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ಪ್ರಮೀಳಾ ದಾವಣಗೆರೆಯಿಂದ, ಹೊನ್ನೂರು ಆಲಿ ಹನುಮಂತಪುರ ಜಗಳೂರಿನಿಂದ, ಸುಧಾಮೂರ್ತಿ ಕೆಹಳ್ಳಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಜಡೇಶ ಎಮ್ಮಿಗನೂರು ಬಳ್ಳಾರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಉತ್ತರ ಸರಿಯಾಗಿದೆ. ಸುಭಾಂಕುರಿ ಹಂಪಸಾಗರದಿಂದ, ಹಾಗೆ ಯಾರು ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ, ಚಂದ್ರಕಾಂತ್ ಹವಾಲ್ದಾರ ರಾಯಚೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಲತಾ ದಿನೇಶ್ ಗಂಗೊಂಡನಹಳ್ಳಿಯಿಂದ, ಗೀತಾಮೂರ್ತಿ ಶೃಂಗೇರಿಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅರುಣ್ ರಾವ್ ಮುಂಬೈಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹಾಗೆ ಗೀತಾ ಜೋಶಿ ಅಹಮದಾಬಾದಿಂದ ಉತ್ತರವನ್ನು ಕಳಿಸಿದ್ದಾರೆ. ಮತ್ತಿನ್ಯಾರು ಎ ಹರಿಹರನ್ ವಿಜ್ಞಾನ ನಗರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಸುರೇಂದ್ರ ಕುಂದಾಪುರದಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಜಯಪುಟ್ಟಸ್ವಾಮಿ ಚಿಕ್ಕಮಗಳೂರಿನಿಂದ, ಹಾಗೆ ಇನ್ಯಾರು ಉತ್ತರವನ್ನು ಕಳಿಸಿರುವಂಥದ್ದು, ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ, ವಿಠಲ್ ಬಿ ಭೀಮಸಾಗರದಿಂದ ಉತ್ತರವನ್ನು ಕಳಿಸಿದ್ದಾರೆ. ಯಲ್ಲಪ್ಪ ಯಾದವ್ ರಾಯಚೂರು ಜಿಲ್ಲೆಯಿಂದ ಉತ್ತರವನ್ನು, ಪಂದ್ಯಾನ ಗ್ರಾಮದಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಗ್ವಾಲಿಯರ್ನಲ್ಲಿ ಟೆಲಿಕಾಂ ಉಪಕರಣಗಳನ್ನು ಉತ್ಪಾದಿಸುವ ಘಟಕಗಳನ್ನು, ಸುಮಾರು 24-25 ಟೆಲಿಕಾಂ ಉತ್ಪಾದನಾ ಘಟಕಗಳನ್ನು ಒಳಗೊಂಡಿರುವಂತಹ ಒಂದು ಕೇಂದ್ರ ಇದು. ಈ ಯೋಜನೆ ಗ್ವಾಲಿಯರನ್ನು ಪ್ರಮುಖ ಟೆಲಿಕಾಂ ಉತ್ಪಾದನಾ ಕೇಂದ್ರವಾಗಿ ಸ್ಥಾಪಿಸುವ ಮತ್ತು ದೇಶೀಯ ಟೆಲಿಕಾಂ ಉತ್ಪಾದನೆಯನ್ನು ಬಲಪಡಿಸುವಂತಹ ಗುರಿಯನ್ನು ಹೊಂದಿ ಏಷ್ಯಾದ ಮೊದಲ ಟೆಲಿಕಾಂ ಉತ್ಪಾದನಾ ವಲಯವನ್ನು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಸಂತೋಷದ ವಿಚಾರ ಅಲ್ವಾ? ಸೊ ಇದಾಗಿತ್ತು ನಮ್ಮ ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಪ್ರತಿನಿತ್ಯ ಈ ಕಾರ್ಯಕ್ರಮ ಇರುತ್ತೆ, ಪ್ರತಿನಿತ್ಯ ನೀವು ಭಾಗವಹಿಸಿ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚು ಮಾಡ್ಕೋಬಹುದು.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

35 ನಿಮಿಷಕ್ಕೆ ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3 ಗಂಟೆಗೆ ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

0: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
1: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
0: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ ಸ್ನೇಹಿತರೆ, ಸಮಯ 4:03:55 ನಿಮ್ಮೆಲ್ಲರಿಗೂ ಕೂಡ ಬೆಂಗಳೂರು ಬಿಸಿನೆಸ್ ಬಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.

ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಸಮಯ 4:13 ಆಗಿದೆ. ಎಸ್, ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಜನಪ್ರಿಯ ಆಗಿರುವಂತಹ ಒಂದು ಏನು ಪ್ಲಾಟ್ಫಾರ್ಮ್ ಅಂತಂದ್ರೆ ಇ ಕಾಮರ್ಸ್ ಅಂತ ಹೇಳ್ಬೋದು. ಏನಿದು ಇ ಕಾಮರ್ಸ್, ಹೆಸರನ್ನಂತೂ ಕೇಳಿರ್ತೀರಾ, ಆದರೆ ಇದ್ರ ಬಗ್ಗೆ ಏನು ವಿಚಾರ ಅನ್ನೋದಾಗಿದ್ರೆ, ಇ ಕಾಮರ್ಸ್ ಅನ್ನೋವಂಥದ್ದು ಇಂಟರ್ನೆಟ್ ಮೂಲಕ ವಸ್ತು ಅಥವಾ ಸೇವೆಗಳನ್ನು ಖರೀದಿ ಮಾಡೋದು, ಮಾರುವಂಥದ್ದು, ಇದು ಇ ಕಾಮರ್ಸ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಈ ಇ ಕಾಮರ್ಸ್ನ ವಿಧಗಳ ಬಗ್ಗೆ ಇವತ್ತು ಈ ಒಂದು ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇ ಕಾಮರ್ಸ್ನಲ್ಲಿ ಹಲವಾರು ವಿಧ ಇದೆ. ಯಾವ್ಯಾವ ವಿಧಗಳು ಅಂತಂದರೆ, B2C ಅಂತಂದರೆ ಬಿಸ್ನೆಸ್ ಟು ಕಸ್ಟಮರ್ ಅನ್ನುವಂಥ ಒಂದು ವಿಧ ಅಂತ ಹೇಳ್ಬೋದು. ಇದು ನಾವು ಪ್ರತಿನಿತ್ಯ ನೋಡ್ತಿರ್ತೀವಿ, ಅಂದರೆ ಯಾವುದೋ ಒಂದು ಜನಪ್ರಿಯ ಆನ್ಲೈನ್ ಪ್ಲಾಟ್ಫಾರ್ಮ್ ಇರುತ್ತೆ, ನಮಗೆ ಬೇಕು ಅನ್ನೋಂಥ ಪದಾರ್ಥನ ಆನ್ಲೈನ್ನಲ್ಲಿ ನಾವು ಖರೀದಿ ಮಾಡ್ತೀವಿ, ಅಂದರೆ ನಾವು ಗ್ರಾಹಕರಾಗಿರ್ತೀವಿ. ಮತ್ತು ಕೆಲವು ಕಂಪ್ನಿಗಳೇನಿರುತ್ತಲ್ಲ, ಅವ್ರದ್ದೊಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇರುತ್ತೆ. ಆ ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ ನಮಗೆ ಬೇಕಾಗಿರುವಂಥ ದಿನ ಬಳಕೆ ಎಲ್ಲ ವಸ್ತುಗಳು ಕೂಡ ನಾವು ಖರೀದಿ ಮಾಡ್ತೀವಿ. ಸೊ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಕಂಪ್ನಿ ಇದ್ದರೆ ನಾವು ಗ್ರಾಹಕರಾಗಿರ್ತೀವಿ. ಇದು B2C ಅನ್ನುವಂಥ ಒಂದು ವಿಧ. ಇನ್ನು B2B ಅಂತಿರುತ್ತೆ, ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಅಂತ. ಅದು ಯಾವ ಪ್ಲಾಟ್ಫಾರ್ಮು ಅಂತಂದರೆ, ಒಂದು ಕಂಪನಿ ಮತ್ತೊಂದು ಕಂಪನಿಗೆ ಕಚ್ಚಾ ವಸ್ತು ಅಥವಾ ಸೇವೆಯನ್ನು ಮಾರಾಟ ಮಾಡುವುದು ಅಂತ ಹೇಳ್ಬೋದು. ಈಗ ಯಾವುದೋ ಒಂದು ಕಂಪನಿಯ ಒಂದು ಉತ್ಪನ್ನ ರೆಡಿ ಮಾಡಬೇಕು ಅಂತಂದರೆ ಅದಕ್ಕೆ ಕೆಲವೊಂದು ಮೂಲ ಪದಾರ್ಥಗಳು ಬೇಕಾಗತ್ತೆ, ಕಚ್ಚಾ ಪದಾರ್ಥಗಳು ಬೇಕಾಗತ್ತೆ. ಆ ಕಚ್ಚಾ ಪದಾರ್ಥಗಳನ್ನೇ ತಯಾರು ಮಾಡುವಂತಹ ಬೇರೆಯೇ ಕಂಪ್ನಿ ಇರುತ್ತೆ. ಸೊ ಈ ಕಂಪನಿ ಆ ಕಂಪನಿಯಿಂದ ಆ ಒಂದು ಕಚ್ಚಾ ಪದಾರ್ಥವನ್ನು ತಗೊಂಡು ಅದಾದ ನಂತರ ತನಗೆ ಬೇಕಾಗಿರುವಂತಹ ಒಂದು ಉತ್ಪನ್ನವನ್ನು ಅದು ರೆಡಿ ಮಾಡುತ್ತೆ. ಸೊ B2B ಅಂತಂದರೆ ಬಿಸ್ನೆಸ್ ಟು ಬಿಸ್ನೆಸ್ ಅಂತ. ಇದೇ ರೀತಿ ಇನ್ನೂ ಹಲವಾರು ವಿಧಾನಗಳಿವೆ. ಸೊ ಯಾವ್ಯಾವೆಲ್ಲ ವಿಧಾನಗಳಿವೆ ಇ ಕಾಮರ್ಸ್ನಲ್ಲಿ ಅನ್ನೋದನ್ನು ಇವತ್ತು ತಿಳಿಯೋಣ. 4:15 ಆಗ್ತಾ ಇದೆ. ನಿಮಗಾಗಿ ಮತ್ತಷ್ಟು ಚಂದದ ಗೀತೆಗಳೊಂದಿಗೆ ಇವತ್ತಿನ ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ಮುಂದುವರಿಯುತ್ತೆ. ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿರುವಂತಹ ಗೀತೆ ಚಿರು ಚಿತ್ರದ್ದು ನಿಮಗಾಗಿ.

ಸಮಯ 4:25 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ಇದು. ಈಗಾಗಲೇ ಹೇಳಿದ್ದೆ, ಇ ಕಾಮರ್ಸ್ ನಲ್ಲಿ ಹಲವಾರು ವಿಧಾನಗಳಿವೆ. ಆ ವಿಧಾನಗಳನ್ನ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಿಸ್ಕಸ್ ಮಾಡ್ತಾ ಸಾಗೋಣ ಅಂತ ಹೇಳಿ. ಸಿ ಟು ಸಿ ಅನ್ನುವಂಥ ಒಂದು ವಿಧಾನ ಇದೆ, ಅಂದರೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಅಂತ ಹೇಳಿ. ಇಲ್ಲಿ ಸಾಕಷ್ಟು ಕಂಪ್ನಿಗಳ ಹೆಸರಿದೆ, ಆದರೆ ಆ ಕಂಪ್ನಿಗಳ ಹೆಸರನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಅರ್ಥ ಮಾಡ್ಕೊಳ್ಳಿ, ಹೇಗೆಲ್ಲ ಇದೆ ಇ ಕಾಮರ್ಸ್ ಅನ್ನೋಂಥ ವಲಯ ಅನ್ನೋಂಥದ್ದು, ಎಷ್ಟು ವಿಶಾಲ, ಎಷ್ಟು ದೈತ್ಯ ಅಂಥೇಳಿ, ಹಾಗಾಗಿ ಎಷ್ಟು ವಹಿವಾಟುಗಳು ನಡೀತಾ ಇರಬಹುದು ಅನ್ನೋವಂಥದ್ದ ವಿಚಾರವಾಗಿ. ಯಾಕೆಂದರೆ ಮೊದಲೆಲ್ಲ ಮಾರುಕಟ್ಟೆ ಅನ್ನೋಂಥದ್ದು ಒಂದು ನಿರ್ದಿಷ್ಟವಾದಂಥ ಜಾಗದಲ್ಲಿ, ನಿರ್ದಿಷ್ಟವಾದ ಸಮಯದಲ್ಲಿ ಸಿಗ್ತಾ ಇದ್ದಂಥ, ಸೇರ್ತಾ ಇದ್ದಂಥ ಒಂದು ಸಮಯ ಇತ್ತು. ಆದರೆ ಇವತ್ತು ಮಾರುಕಟ್ಟೆ ಅನ್ನೋವಂಥದ್ದು ವಿಶಾಲವಾಗಿ ತೆರೆಕೊಂಡಿರುವಂಥ ಒಂದು ಜಾಲ ಅಂತ ಹೇಳಬಹುದು. ಮಾರುಕಟ್ಟೆ ಅನ್ನೋವಂಥದ್ದು ಇವಾಗ ಬರೀ ಒಂದು ಜಾಗಕ್ಕೆ ಸೀಮಿತ ಆಗಿಲ್ಲ, ಪ್ರಪಂಚನೇ ಮಾರುಕಟ್ಟೆ ಆಗೋಗಿದೆ. ಮತ್ತು ಪ್ರಪಂಚದಲ್ಲಿರೋ ಎಲ್ಲರೂ ಕೂಡ ಗ್ರಾಹಕರಾಗ್ಬಿಟ್ಟಿದ್ದೀವಿ ಅಲ್ವಾ. ಸೊ ಈ ನಿಟ್ಟಿನಲ್ಲಿ ಮೂರನೇ ವಿಧಾನ ಸಿ ಟು ಸಿ ಅಂತಂದರೆ ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಅಂತ ಹೇಳ್ಬೋದು, ಗ್ರಾಹಕರಿಂದ ಗ್ರಾಹಕರಿಗೆ. ಈಗ ನನ್ನ ಹತ್ರ ಯಾವುದೋ ಒಂದು ಹಳೆ ವಸ್ತು ಇರುತ್ತೆ, ನಾನು ಒಬ್ಬ ಗ್ರಾಹಕಿ, ಈಗ ಬಹುಶಃ ನನ್ನ ಹತ್ರ ಮೊಬೈಲ್ ಇರ್ಬೋದು, ಅಥವಾ ನಾನು ಒಂದು ಸೈಕಲನ್ನು ಬಳಸಿರ್ತೀನಿ. ಈ ಸೈಕಲ್ ಈಗ

ಆ ಸೈಕಲ್ನ ಗ್ರಾಹಕಿ ನಾನು, ಅಂದರೆ ಆ ಸೈಕಲನ್ನು ನಾನು ಬಳಸ್ತಾ ಇದ್ದೀನಿ, ಈಗ ಸಾಕು ನನಗೆ ಆ ಸೈಕಲು, ಮತ್ತಿನ್ಯಾರಿಗಾದರೂ ಮಾರ್ಬಿಡೋಣ ಅಂತಂದರೆ ಒಂದು ಪ್ಲಾಟ್ಫಾರ್ಮ್, ಒಂದು ಆನ್ಲೈನ್ ವೇದಿಕೆಯಲ್ಲಿ ಆ ಸೈಕಲನ್ನು ಮಾರ್ಬಿಡ್ತೀನಿ. ಅದನ್ನು ಕೊಂಡ್ಕೊಳ್ಳೋರು ಕೂಡ ಗ್ರಾಹಕರೇ ಆಗಿರ್ತಾರೆ. ನಾನು ಮೊದಲು ಅದರ ಗ್ರಾಹಕರಾಗಿದ್ದೆ, ಮತ್ತು ಮತ್ತೊಬ್ಬ ಗ್ರಾಹಕರು ಅದನ್ನು ತಗೊಳ್ತಾರೆ. ಸೊ ಇದು C2C, ಕನ್ಸ್ಯೂಮರ್ ಟು ಕನ್ಸ್ಯೂಮರ್ ಅಂತ ಹೇಳ್ಬೋದು. ಇದು ಒಂದು ವಿಧಾನ ಅಂತ ಹೇಳ್ಬೋದು. ಇನ್ನೊಂದು C2B ಅನ್ನುವಂಥ ಒಂದು ವಿಧಾನ ಕೂಡ ಇದೆ. ಈ C2B ಅಂತಂದರೆ ಕನ್ಸ್ಯೂಮರ್ ಟು ಬಿಸ್ನೆಸ್ ಅಂತ ಹೇಳ್ಬೋದು. ಅಂದರೆ ಆಲ್ರೆಡಿ ಒಂದು ಕಂಪ್ನಿ ಇರುತ್ತೆ, ಆ ಕಂಪ್ನಿಗೆ ನಾನು ಗ್ರಾಹಕಳಾಗಿ ನನ್ನಲ್ಲಿ ಇರುವಂತಹ ಕೆಲವೊಂದು ಕಲೆಗಾರಿಕೆ ಇರ್ಬೋದು, ಅಥವಾ ನನ್ನಲ್ಲಿ ಇರುವಂತಹ ಒಂದು ಪದಾರ್ಥಗಳಿರ್ಬೋದು, ಆ ಕಂಪ್ನಿಗೆ, ದೊಡ್ಡ ಕಂಪ್ನಿಯೊಂದಕ್ಕೆ ಮಾರುವಂಥದ್ದು. ಇದು ಕೂಡ ಒಂದು ಕನ್ಸ್ಯೂಮರ್ ಟು ಬಿಸ್ನೆಸ್ ಅನ್ನುವಂಥ ಒಂದು ಉದಾಹರಣೆ ಅಂತ ಹೇಳ್ಬೋದು. ಅಂದರೆ ಈಗ ನನ್ನಲ್ಲಿ ಬರವಣಿಗೆ ಅನ್ನುವಂಥದ್ದು ರೂಢಿಯಾಗಿದ್ದರೆ, ಸೊ ನಾನು ಕೂಡ ಒಂದು ಕಂಪನಿಗೆ ಕೆಲಸ ಮಾಡುವಂಥದ್ದು. ಇಲ್ಲಿ ಮಾರುಕಟ್ಟೆ ಅನ್ನುವಂಥ ಒಂದು ವಿಶಾಲವಾದಂಥ ಅರ್ಥದಲ್ಲಿ ಅವರಿಗೆ ಸಮಯಕ್ಕೆ ತಕ್ಕಂತೆ, ಅವರ ಅಗತ್ಯಕ್ಕೆ ತಕ್ಕಂತೆ ನಾನು ಆ ಹೊತ್ತಿನಲ್ಲಿ ಮಾತ್ರ ನಾನು ಅವರಿಗೆ ನೆರವಾಗ್ತೀನಿ, ಅದಕ್ಕೆ ಪ್ರತಿಫಲವಾಗಿ ಒಂದಷ್ಟು ಹಣವನ್ನು ನಾನು ತಗೊಳ್ತೀನಿ. ಅದೇ ರೀತಿ ಫೋಟೋಗ್ರಫಿ ಇರಬಹುದು, ಅಥವಾ ಈ ಫ್ರೀಲ್ಯಾನ್ಸಿಂಗ್ ವರ್ಕ್ಗಳಿರ್ಬೋದು, ಈ ರೀತಿ ಸುಮಾರಿದೆ. ಇದೆಲ್ಲವೂ ಕೂಡ ಕನ್ಸ್ಯೂಮರ್ ಟು ಬಿಸ್ನೆಸ್ ಅನ್ನುವಂಥ ಒಂದು ಆ ಒಂದು ವಿಭಾಗಕ್ಕೆ ಬರುತ್ತೆ. ಸೊ ಈ ಒಂದು ಇ-ಕಾಮರ್ಸ್ ಅನ್ನುವಂಥ ವಲಯ ಬಹಳ ದೊಡ್ಡದು ಅಂತ ಈಗಾಗಲೇ ಹೇಳಿದ್ದೀನಿ, ಮತ್ತು ನಿಮಗೂ ಕೂಡ ಅದರ ಅರಿವಾಗಿರ್ಬೋದು. ಸೊ ನಾವು ಸ್ವಂತಕ್ಕೇನಾದರೂ ಮಾಡ್ತೀವಿ ಅನ್ನುವಂಥದ್ದಾಗಿದ್ದರೆ ಇ-ಕಾಮರ್ಸ್ ವಲಯ ಏನೇನಿದೆಯಲ್ಲ, ಇದನ್ನು ಬಹಳ ಚಾಚು ತಪ್ಪದೆ ಅಥವಾ ಬಹಳ ವಿಸ್ತೃತವಾಗಿ ಅರ್ಥ ಮಾಡ್ಕೊಳ್ಳೋವಂಥದ್ದು ಮುಖ್ಯ ಆಗುತ್ತೆ. ಆಗ ಮಾತ್ರ ನಾವು ವ್ಯಾಪಾರ ವಹಿವಾಟಿನಲ್ಲಿ ಖಂಡಿತ ಒಳ್ಳೆಯ ಲಾಭವನ್ನು ಗಳಿಸ್ಬೋದು, ಮತ್ತು ನಾವು ನಮ್ಮಷ್ಟಕ್ಕೆ ಉದ್ಯೋಗಾವಕಾಶವನ್ನು ಕೂಡ ಸೃಷ್ಟಿ ಮಾಡಿಕೊಳ್ಬೋದು. 4:28 ಆಗ್ತಾ ಇದೆ, FM ರೇನ್ಬೋ ಕೇಳ್ತಾ ಇದ್ದೀರಾ. ಇನ್ನು ಕೆಲವೇ ಕ್ಷಣಗಳಲ್ಲಿ ಏಷ್ಯಾ ಕಪ್ 2026 ಲೈವ್ ಅಪ್ಡೇಟ್ ನಿಮಗೆ ಸಿಗುತ್ತೆ ದೆಹಲಿ ಕೇಂದ್ರದಿಂದ.

ಸಮಯ 4:40 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ಇದು. ಇ ಕಾಮರ್ಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಇಂಟರ್ನೆಟ್ ಮೂಲಕ ವಸ್ತುಗಳನ್ನಾಗಿರ್ಬೋದು, ಸೇವೆಗಳನ್ನಾಗಿರ್ಬೋದು, ಖರೀದಿಸುವಂಥದ್ದು, ಮಾರಾಟ ಮಾಡುವಂಥದ್ದು, ಈ ಒಂದು ವಿಸ್ತೃತವಾದಂತಹ ಜಾಲ, ಇ ಕಾಮರ್ಸ್ ಜಾಲದ ಅನೇಕ ವಿಧಗಳನ್ನು ನಾವಿವತ್ತು ಈ ಕಾರ್ಯಕ್ರಮದಲ್ಲಿ ಪರಿಚಯ ಮಾಡಿಕೊಳ್ತಾ ಇದ್ದೀವಿ. ಮುಂದಿನ ಒಂದು ವಿಧಾನ ಅಂತಂದರೆ ಬಿ ಟು ಜಿ ಅಂಥೇಳಿ, ಅಂದರೆ ಬಿಸ್ನೆಸ್ ಟು ಗೌರ್ಮೆಂಟ್ ಅಂಥೇಳಿ. ಅಂದರೆ ಕಂಪನಿಗಳು ಸರ್ಕಾರಕ್ಕೆ ವಸ್ತು ಅಥವಾ ತಮ್ಮ ಸೇವೆಯನ್ನು ಮಾಡಿಕೊಡುವಂಥದ್ದನ್ನು ಈ ಬಿ ಟು ಜಿ ಅನ್ನೋಂಥ ವಿಭಾಗದಲ್ಲಿ ನಾವು ನೋಡ್ಬೋದು. ಅಂದರೆ ಟೆಂಡರ್ ಕರೆಯೋದ್ರ ಮುಖಾಂತರ ನಿರ್ದಿಷ್ಟವಾದಂಥ ಸಮಯದವರೆಗೂ ಕೂಡ ಒಂದು ಕಂಪನಿ ಸರ್ಕಾರಕ್ಕೆ ಬೇಕಾಗಿರುವಂಥ ಅಗತ್ಯ ಸೇವೆಗಳನ್ನು ಒದಗಿಸುವಂಥದ್ದು ಅಥವಾ ಅದು ಅಗತ್ಯ ಕೆಲಸಗಳನ್ನು ಮಾಡಿಕೊಡುವಂಥದ್ದು. ಸೊ ಇದಕ್ಕೊಂದು ಒಪ್ಪಂದ ಕೂಡ ಆಗಿರುತ್ತೆ, ಆ ಒಪ್ಪಂದದ ಮುಖಾಂತರ ಮಾಡಿಕೊಡ್ತಾರೆ. ಸೊ ಇದು ಬಿ ಟು ಜಿ ಅನ್ನುವಂಥ ಒಂದು ವಿಧಾನದಲ್ಲಿ ಬರುತ್ತೆ. ಹೀಗೆ ಅನೇಕ ವಿಧಾನಗಳಿವೆ. ನಾವು ಬಿ ಟು ಬಿ ಆಗಿ ಅಥವಾ ಸಿ ಟು ಸಿ ಆಗಿ ನಮ್ಮದೇ ಒಂದು ಕಂಪನಿ ಇದೆ ಅಂತಂದರೆ ನಾವು ಹೇಗೆ ಬೇಕಾದರೂ ಕೆಲಸ ಮಾಡ್ಬೋದು. ಅಥವಾ ಇವತ್ತು ವೈಯಕ್ತಿಕವಾಗಿ ನಾನು ಯಾರ ಕೈ ಕೆಳಗಡೆ ಕೂಡ ಕೆಲಸ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ನಾನು ನನ್ನದೇ ಮಾಲೀಕ ಆಗಿರ್ತೀನಿ ಅನ್ನೋದಾಗಿದ್ರೂ ಕೂಡ ಸಾಕಷ್ಟು ವಿಫುಲವಾದಂಥ ಉದ್ಯೋಗಾವಕಾಶಗಳಿವೆ. ಮತ್ತು ಮಾರುಕಟ್ಟೆ ಕೂಡ ಈಗ ಹೇಳಿದ ಹಾಗೆ ವಿಸ್ತೃತವಾಗಿದೆ, ಪ್ರಪಂಚನೇ ಮಾರುಕಟ್ಟೆ ಅಂತ ಹೇಳಬಹುದು. ಇಲ್ಲಿ ನಮ್ಮ ಒಂದು ಕ್ಷಮತೆ, ದಕ್ಷತೆ ಮತ್ತು ನೈಪುಣ್ಯತೆ, ಈ ಮೂರು ಇತ್ತು ಅಂತಂದರೆ ಬೆಳೆಯೋದಕ್ಕೆ ಯಾವುದೇ ಅಡ್ಡಿ ಆತಂಕಗಳು ಇಲ್ಲಿ

ಇಲ್ಲ. ಮೊದಲೆಲ್ಲ ಅವಕಾಶಗಳನ್ನು ಬೇರೆಯವರು ಕೊಡಬೇಕು ಅಂತ ಹೇಳಿ ಕಾಯ್ತಾ ಇದ್ರು. ನಂಗೆ ಅವ್ರ ಅವಕಾಶ ಕೊಟ್ಟಿಲ್ಲ, ಇವ್ರ ಅವಕಾಶ ಕೊಟ್ಟಿಲ್ಲ, ಅವರು ಸ್ವಾರ್ಥಿ ಆಗೋಗಿ ಮತ್ತು ಅವರಷ್ಟನ್ನೇ ಅವರು ನೋಡಿಕೊಂಡ್ರು, ಅವ್ರ ಕುಟುಂಬಕ್ಕಷ್ಟೇ ಅವರು ಸೀಮಿತ ಆಗಿದ್ರು ಅಂತ ಹೇಳಿ. ಈಗ ಯಾರ ಅವಕಾಶಕ್ಕೂ ಅಥವಾ ಯಾರ ಒಂದು ಕೈ ಕೆಳಗಡೆನೂ ಕೆಲಸ ಮಾಡ್ದಲೇ ನನ್ನ ಅವಕಾಶವನ್ನು ನಾನೇ ಕ್ರಿಯೇಟ್ ಮಾಡ್ಕೊಳ್ಳೋಂಥ ಕಾಲ ಇದು. ಮತ್ತು ನನಗೆ ಗೊತ್ತಿರೋಂಥ ಏನು ಟ್ಯಾಲೆಂಟ್ ಇದೆಯಲ್ವ ಅಥವಾ ಪ್ರತಿಭೆ ಇದೆಯಲ್ವ, ಇದನ್ನು ನೆಚ್ಚಿಕೊಂಡು ನಾನು ಮುಂದುವರಿಯುವಂಥ ಅಥವಾ ನಾನು ಜೀವನದಲ್ಲಿ ನನ್ನ ಗಳಿಕೆಯನ್ನು ನಾನೇ ಮಾಡ್ಕೊಳ್ಳೋಂಥ ಒಂದು ಒಳ್ಳೆಯ ಕಾಲ ಅಂತ ಹೇಳ್ಬೋದು. ಕಾಲವನ್ನು ನಾವು ಯಾವತ್ತೂ ಕೂಡ ದೂಷಣೆ ಮಾಡ್ತಾನೇ ಇರ್ತೀವಿ. ಈ ಕಾಲ ಚೆನ್ನಾಗಿಲ್ಲ, ನಮ್ಮ ಕಾಲ ಚೆನ್ನಾಗಿತ್ತು, ಈ ಕಾಲ ಚೆನ್ನಾಗಿಲ್ಲ, ನಮ್ಮ ಕಾಲ ಚೆನ್ನಾಗಿತ್ತು ಅಂತ. ಈ ಕಾಲವೂ ಕೂಡ ನಮ್ಮದೇ ಕಾಲ, ಯಾಕೆಂದರೆ ಈ ಕಾಲದಲ್ಲಿ ಅಲ್ವಾ ನಾವು ಕೂಡ ಬದುಕ್ತಾ ಇರೋವಂಥದ್ದು. ಸೊ ಈ ಕಾಲದಲ್ಲಿರುವಂಥ ಎಲ್ಲ ಸಾಧ್ಯತೆಗಳೇನಿದೆಯಲ್ವಾ, ಆ ಎಲ್ಲ ಸಾಧ್ಯತೆಗಳನ್ನು ನಾವು ಆ ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗೋದ್ರ ಮುಖಾಂತರ ಏನೇನೆಲ್ಲ ಅವಕಾಶಗಳಿದೆ ಬಳಸ್ಕೋಬೇಕು, ಮತ್ತು ಹಾಗೆ ಬೆಳಿಬೇಕು, ಮತ್ತು ಬೇರೆಯವ್ರಿಗೆ ಬೆಳೆಸುವಂಥ ಒಂದು ಅವಕಾಶ ಕೂಡ ಮಾಡಿಕೊಳ್ಬೇಕು. ನಮ್ಗೆ ಯಾರೋ ಬೆಳೆಸಲಿಲ್ಲ, ನಮ್ಗೆ ಯಾರೋ ಅವಕಾಶ ಕೊಟ್ಟಿಲ್ಲ ಅಂಥೇಳಿ ನಾವು ದೂರು, ಹಾಗೆ ಮತ್ತೊಬ್ಬರ ಅವಕಾಶವನ್ನು ಅಥವಾ ಮತ್ತೊಬ್ಬರ ಪ್ರತಿಭೆಯನ್ನು ತುಳಿಯುವಂಥ ಕೆಲಸ ನಾವು ಮಾಡಬಾರ್ದು ಅಲ್ವಾ. ಸೊ ಇದು ನಮ್ಮ ಇವತ್ತಿನ ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಕಾರ್ಯಕ್ರಮ. 4:43 ಆಗ್ತಾ ಇದೆ. ಮತ್ತೊಂದು ಹಾಡು ನಿಮಗೋಸ್ಕರ ಕಾರ್ತಿಕ್ ಅವರ ಧ್ವನಿಯಲ್ಲಿ.

0: 4:54 ಆಗ್ತಾ ಇದೆ. ಬೆಂಗಳೂರು ಬಿಸ್ನೆಸ್ ಬಸ್ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರಿ. ಇಷ್ಟೊತ್ತು ನಾನು ನಿಮ್ ಗೆಳತಿ ಸುಜಾತ ಈಗ ಹೊರಡುವಂತಹ ಸಮಯ ಕೂಡ ಬಂದಾಯ್ತು. ನನ್ನ ಮುಂದಿನ ಏನು ಎಫ್ ಎಂ ರೈನ್ಬೋದ ಮುಂದಿನ ಸಾರಥಿಯಾಗಿ ಈಗಾಗ್ಲೇ ಹಾಜರಾಗಿದ್ದಾರೆ ಸ್ಟುಡಿಯೋದಲ್ಲಿ. ಹಾಯ್, ಹಲೋ
1: ಸುಜಾತ.
0: ಸುಜಾತ ಅಂತ ಹೇಳ್ತಾರಂತದ್ದು ಪ್ರಶಾಂತ್. ಪ್ರಶಾಂತ್ಗೆ ನಾನು ರಿಲೀವರ್ ಆಗಿ ಬಹಳನೇ ದಿನಗಳಾಗುತ್ತೆ. ಸೊ ಪ್ರಶಾಂತ್ ನ ಮೀಟ್ ಮಾಡಿ ನಂಗೂ ಬಹಳನೇ ಖುಷಿ ಆಯ್ತು.
1: ಸೊ ಪ್ರಶಾಂತ್ ಖುಷಿ ಆಯ್ತು ಸ್ಟುಡಿಯೋದಲ್ಲಿ ನೋಡಿ ಸುಜಾತ.
0: ಸೊ ಸಾಕಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ತಂದಿದ್ದೀರಾ ನಮ್ಮ ಕೇಳುಗರಿಗೆ ಅಂತ ಹೇಳಿ ನನಗೆ ಗೊತ್ತು.
1: ಹೌದು, ಇವತ್ತು ಬಹಳಷ್ಟು ವಿಚಾರ ಮಾತಾಡ್ತಾ ಇದೀವಿ. ಸೊ ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ.
0: ತಿಂಗಳ ಅಂತ್ಯದಲ್ಲಿ
1: ನಿಮ್ ಶೋ ಒಂದು ಟೆಂಪೋನೆ ನಾನು ಮೇಂಟೈನ್ ಮಾಡುವಂತ ದೊಡ್ಡ ಜವಾಬ್ದಾರಿ ನನಗಿದೆ ಇವಾಗ. ಒಳ್ಳೊಳ್ಳೆ ಗೀತೆಗಳನ್ನ ಕೇಳ್ಕೊಂಡು ಬಂದೆ ನಾನು ಕೂಡ. ಸೊ ಹಾಗೆ ಈ ಒಂದು
0: ಹೇಗಿದೆ ಸಂಜೆ ಪ್ರಶಾಂತ್?
1: ಸಂಜೆ ವಾತಾವರಣ ತುಂಬಾ ಚೆನ್ನಾಗಿದೆ. ಜೊತೆಗೆ ಏನಪ್ಪ ಅಂದ್ರೆ ಟ್ರಾಫಿಕ್ ಕೂಡ ತುಂಬಾ ಕಮ್ಮಿ ಇದೆ. ನಾನ್ ಬರೋ ರಸ್ತೆಯಲ್ಲಿ ತುಂಬಾ ಕಮ್ಮಿ ಇದೆ.
0: ಕಡಿಮೆ ಇದೆಯಾ? ಸಿಹಿ ಸುದ್ದಿ ಏನಿದೆ?
1: ಒಳ್ಳೆ ಬಿಸಿಲಿದೆ. ಈ ಬಿಸಿಲು ನೋಡ್ತಾ ಇದ್ರೆ ಸಂಜೆ ಸಖತ್ತಾಗಿ ಮಳೆ ಆಗ್ಬೋದು ಅಂತಾನೂ ಇದೆ. ಸೊ ಎಂಜಾಯ್ ಮಾಡಿ.
0: ಎಸ್, ಪ್ರಶಾಂತ್ ಇಂದ ಅಪ್ಡೇಟ್ ಅಂತೂ ಸಿಕ್ಕಾಯ್ತು ಬೆಂಗಳೂರಲ್ಲಿ ವಾತಾವರಣ ಹೇಗಿದೆ ಅಂತೇಳಿ. ಸೊ ಕಡೆಯ ಹಾಡೊಂದನ್ನು ಪ್ಲೇ ಮಾಡ್ತಾ ನಾನು ಇಲ್ಲಿಂದ ಈ ಕ್ಷಣಕ್ಕೆ ಹೊರಡೋ ಅಂತ ಕೆಲಸ ಮಾಡ್ತೀನಿ. ನೀವು ನಮ್ಮ ಪ್ರಶಾಂತ್ನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ರಾತ್ರಿ 11:15 ವರೆಗೂ ಕೇಳ್ತಾ ಇರಿ. ಎಫ್ ಎಂ ರೈನ್ಬೋ, ಕನ್ನಡ ಕಾಮನಬಿಲ್ಲು.

0: ವಿಜಯ ಪ್ರಾಕಾಶವಾಣಿ FM ಅಂಡ್ ಕಂಪನಾಂಕ 101.8 ಮೆಗಾಹರ್ಸ್. ಪ್ರಿಯ ಕೇಳುಗ ಸ್ನೇಹಿತರೆ, ಸಮಯ ಸಂಜೆಯ 5:06. ಸಂಜೆ ಪ್ರಸಾರ ಕಾರ್ಯಕ್ರಮಗಳನ್ನು ಕೇಳೋದಕ್ಕೆ ಆತ್ಮೀಯ ಸ್ವಾಗತ ಮತ್ತು ಪ್ರೀತಿಯ ನಮಸ್ಕಾರ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಮಿತ್ರ ನೇತಾಜಿ. ಈಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ. ಅದ್ರಲ್ಲಿ ಏನ್ ಸ್ಪೆಷಲ್ ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ. ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
2: LIC ಹರ್ಪಲ್ ಆಪ್ಕೆ ಸಾಥ್.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳನ್ನು 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ಸ್ಟುಡಿಯೋ ಸಮಯ 5:10:03 ಆಗ್ತಾ ಇದೆ. ಈಗ ತಾನೇ ಮಳೆ ಬಂತು ಮಳೆ ಮತ್ತು ಆಶಾ ಚಿತ್ರದ ಎರಡು ಗೀತೆಗಳನ್ನು ಕೇಳ್ಕೊಂಬಂದ್ವಿ. ಅರ್ಜುನ್ ಸರ್ಜಾ, ಬೇಬಿ ಇಂದಿರಾ ನಟಿಸಿದ ಹಾಡುಗಳು ಇವಾಗಿದ್ದವು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಮಯೋಜನೆಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದ ಹಾಡುಗಳನ್ನು ಹಾಡಿದ ಕಲಾವಿದರು ರಾಜ್ಕುಮಾರ್ ಭಾರತಿ ಮತ್ತು ವಾನಿ ಜಯರಾಮ್.

ಸ್ನೇಹಿತರೆ, ರಾಜ್ಕುಮಾರ್ ಭಾರತಿ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ಅದ್ಭುತ ಗಾಯಕರು. ತಮಿಳಿನ ಖ್ಯಾತ ಸಾಹಿತಿ ಮತ್ತು ಕವಿಗಳಾದ ಸುಬ್ರಹ್ಮಣ್ಯ ಭಾರತಿಯವರ ಮರಿಮೊಮ್ಮಗ ಇವರು. ಕನ್ನಡದಲ್ಲಿ ಕೆಲವು ಹಾಡುಗಳನ್ನು ಹಾಡಿದ್ದಾರೆ, ಅವೆಲ್ಲವೂ ಜನಪ್ರಿಯ ಗೀತೆಗಳೇ. 1958 ಇಸ್ವಿಯಲ್ಲಿ ತಮಿಳುನಾಡಿನಲ್ಲಿ ಹುಟ್ಟುತ್ತಾರೆ ರಾಜ್ಕುಮಾರ್ ಭಾರತಿಯವರು. ಭಾರತಿ ಎನ್ನುವ ಸರ್ನೇಮ್ ಅಥವಾ ಅವರ ಮನೆತನದ ಹೆಸರಿದು, ಅಲ್ಲದೇ ತಾಯಿ ಲಲಿತಾ ಭಾರತಿಯವರಿಂದ 5 ವರ್ಷದ ಮಗು ಇರುವಾಗಲೇ ಸಂಗೀತವನ್ನು ಕಲೀಲಿಕ್ಕೆ ಶುರು ಮಾಡ್ತಾರೆ. ಆ ವಯಸ್ಸಿನಲ್ಲಿಯೇ ಕಷ್ಟಕರವಾದ ಸಂಗತಿಗಳನ್ನು, ಸ್ವರಗಳನ್ನು ರಾಜ್ಕುಮಾರ್ ಅವರು ಕಲಿತಾ ಇರ್ತಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಭಾರತಿಯವರು ಹಾಡಿರುವ ಕನ್ನಡ ಹಾಡುಗಳನ್ನು ಕೇಳ್ತಾ ಇದ್ದೀರಾ.

ಸ್ನೇಹಿತರೆ, ರಾಜ್ಕುಮಾರ್ ಭಾರತಿಯವರು ಹಾಡಿರುವ ಹಾಡುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕೇಳ್ತಾ ಇದ್ದೇವೆ. ಈಗ ತಾನೇ ಹೇಳ್ತಾ ಇದ್ದೆ, 5 ವರ್ಷದ ಮಗು ಇದ್ದಾಗ ತಾಯಿಯಿಂದ ಸಂಗೀತ ಕಲಿತಾ ಇದ್ರು ಅಂತ. ಹಾಗೆಯೇ ಅವರಿಗೆ ವಯಸ್ಸು ಬರ್ತಾ ಇದ್ದಂತೆ ಟಿ ವಿ ಗೋಪಾಲಕೃಷ್ಣ ಮತ್ತು ಬಾಲಮುರಳಿ ಕೃಷ್ಣ ಅವರ ಹತ್ತಿರ ಇವರು ಸಂಗೀತವನ್ನು ಕಲಿತಾ ಇದ್ರು. ಓದಿದ್ದು ಎಂಜಿನಿಯರಿಂಗು, ಪ್ರಸಿದ್ಧಿ ಪಡೆದದ್ದು ಗಾಯನ ಲೋಕದಲ್ಲಿ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಹೀಗೆ 4 ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ರಾಜ್ಕುಮಾರ್ ಭಾರತಿಯವರು ಹಾಡಿದ್ದಾರೆ. ಅವರ ಮಾತೃಭಾಷೆ ತಮಿಳು ಆದರೂ ಕೂಡ ಇವರು ಕನ್ನಡಿಗರೇ ಅನ್ನುವ ಹಾಗೆ ಕನ್ನಡ ಹಾಡುಗಳನ್ನು ರಚನೆ ಧ್ವನಿ ನೀಡಿದ್ದಾರೆ. ಹಾಗೆಯೇ ಒಂದು ನೋವಿನ ಸಂಗತಿ ಏನು ಅಂದರೆ, ಸದ್ಯಕ್ಕೆ ರಾಜ್ಕುಮಾರ್ ಭಾರತಿಯವರು ಹಾಡುಗಳನ್ನು ಹಾಡೋದಿಲ್ಲ. ಯಾಕೆಂದರೆ ಅವರು ಸುಮಾರು 40 ವರ್ಷದ ಆಸುಪಾಸು ಇರುವಾಗ ಸಂಗೀತ ಕಚೇರಿಯನ್ನು ನಡೆಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಅವರಿಗೆ ಹಾಡಲಿಕ್ಕೆ ಆಗಲಿಲ್ಲ. ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಹೇಳ್ತಾರೆ, ನಿಮ್ಮ ಧ್ವನಿ ಪೆಟ್ಟಿಗೆ ಹಾಳಾಗಿದೆ, ಹಾಡಲಿಕ್ಕೆ ಆಗೋದಿಲ್ಲ ಅಂತ. ತುಂಬ ಹರ್ಟ್ ಆಯಿತು, ಹಾಗೇ ಆಘಾತ ಕೂಡ ಆಯಿತು. ಅನಿವಾರ್ಯ, ಹಾಡಲಿಕ್ಕೆ ಆಗಲಿಲ್ಲ. ಈಗ ಅವರು ಸಂಗೀತ ಸಮಯೋಜನೆಯನ್ನು ಹಾಡುಗಳಿಗೆ ನೀಡ್ತಾ ಇದ್ದಾರೆ. ಬನ್ನಿ, ರಾಜ್ಕುಮಾರ್ ಭಾರತಿ ಹಾಡಿರುವ ಮುಂದಿನ ಹಾಡು.

ಸ್ನೇಹಿತರೆ, ಹರ್ಷವರ್ಧನ್ ಅನು ಅವರ ಮೇಲೆ ಫಿಕ್ಸರೈಸ್ ಮಾಡಿದ ಹಾಡು ಗುರುಭಕ್ತಿ ಚಿತ್ರದ್ದಾಗಿತ್ತು. ರಾಜ್ಕುಮಾರ್ ಭಾರತಿ ಅವರ ಜೊತೆಗೆ ವಿ ಆರ್ ಛಾಯಿ ಅವರು ಧ್ವನಿಯಾಗಿದ್ದರು. ರಾಜ್ಕುಮಾರ್ ಭಾರತಿ ಅವರು ಹಾಡಿರುವ ಹಾಡುಗಳು ಕಡಿಮೆ ಇರಬಹುದು, ಆದರೆ ಅವರು ಸದ್ಯಕ್ಕೆ ಹಾಡದೇನೂ ಇರಬಹುದು. ಆದರೆ ಅಂದು ಹಾಡಿದ ಹಾಡುಗಳು ಇಂದು ನಮ್ಮನ್ನು ರಂಜನೆ ಮಾಡ್ತಾ ಇವೆ, ರಂಜಿಸ್ತಾ ಇವೆ. ಈಗ ಪರಮೇಶಿ ಪ್ರೇಮ ಪ್ರಸಂಗ, ರಮೇಶ್ ಭಟ್ ಮತ್ತು ಅರುಂಧತಿ ನಾಗ್ ನಟಿಸಿದ ಒಂದು ಹಾಡು ನಿಮಗಾಗಿ.

0: ಅಯ್ಯೋ ಮುಂಚೆ ಬೆಳ್ಳ ಹಾಕ್ರಿ.
1: ಬೇರೆ ಇಲ್ಲಿದೆಯೋ?
0: ಅದ್ರಲ್ಲಿ ಹುಳ ಇದೆ, ಸ್ವಲ್ಪ ಆರ್ತ್ ಹಾಕಿ.
1: ಬರೀ ಆಲೂಗಡ್ಡೆ ಈರುಳ್ಳಿ ಇದೆ ಸಾಕೇನೆ?
0: ಅಯ್ಯೋ ಕೈಗೆ ಸಿಕ್ಕಿದ್ ಹಾಕಿ ಏನೋ ಒಂದ್ ಮಾಡ್ರಿ.
1: ಸರಿ,
0: ನೀರ್ ಕುದೀತಾ ಇದೆ, ಬೇಗ ಹಾಕ್ರಿ.

ಸ್ನೇಹಿತರೆ, ಇವತ್ತಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಭಾರತಿಯವರು ಹಾಡಿರುವ ಚಿತ್ರದ ಕೆಲವು ಗೀತೆಗಳನ್ನು ಆಲಿಸುತ್ತಿದ್ದೀರಿ. ಮಳೆ ಬಂತು ಮಳೆ, ಆಶಾ, ಅಂತರಾಳ, ವಿಜಯೋತ್ಸವ, ಗುರುಭಕ್ತಿ, ಪರಮೇಶಿ, ಪ್ರೇಮ ಪ್ರಸಂಗ, ಇಷ್ಟು ಚಿತ್ರಗಳಿಂದ ಕೆಲವು ಗೀತೆಗಳನ್ನು ಆಯ್ದುಕೊಳ್ಳಲಾಗಿತ್ತು. ರಾಜ್ಕುಮಾರ್ ಭಾರತಿಯವರ ಜೊತೆಗೆ ವಾಣಿ ಜಯರಾಮ್, ಮಂಜುಳಾ, ಬಿ ಆರ್ ಛಾಯ, ಡಾಕ್ಟರ್ ಎಸ್ ಜಾನಕಿ ಧ್ವನಿಯಾಗಿದ್ದರು. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಇದು ವಿಜಯಪುರ FM ಸ್ಟೇಷನ್.

0: ಸ್ನೇಹಿತರೆ, ಇದು ವಿಜಯಪುರ ಎಫ್ ಎಂ ಸ್ಟೇಷನ್ ಕಂಪನಾಂಕ 101.8 MHz. ಮುಂದಿನ ಕಾರ್ಯಕ್ರಮ ಕೆಲವು ಕ್ಷಣಗಳಲ್ಲಿ.
1: ಆಕಾಶವಾಣಿ ಇದೀಗ ಕೇಳಿ ವಿಜಯಪುರ ನಗರದ ಕಥಕ್ ನೃತ್ಯ ಕಲಾವಿದೆಯಾದ ಸುನಂದಾ ರಂಗನಾಥ್ ಬತ್ತಾಸೆ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಲಿದ್ದಾರೆ ಎಂಕೆ ಶಿವಕುಮಾರ್.
2: ಆತ್ಮೀಯ ಕೇಳುಗರೆ, ಇವತ್ತು ನಮ್ಮ ಜೊತೆ ವಿಜಯಪುರದ ನೃತ್ಯ ಕಲಾವಿದೆ ಶ್ರೀಮತಿ

0: ಸುನಂದ್ ಅವರಿದ್ದಾರೆ. ಸುನಂದ್ ಅವರೇ, ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ತಾವು ಮೂಲತಃ ಬಿಜಾಪುರದವರೇನಾ?
1: ಹಾಂ, ನಾನು ಮೂಲತಃ ಬಿಜಾಪುರದವಳೆ. ತಂದೆಯವರು ಮುಜರಾಯಿ ಡಿಪಾರ್ಟ್ಮೆಂಟಲ್ಲಿ ತಹಸೀಲ್ದಾರಾಗಿ ವರ್ಕ್ ಮಾಡ್ತಿದ್ರು. ಅವರ ಜಾಬ್ ಇರುವುದು ಬೆಳಗಾಂಲ್ಲಿ. ಸೊ ಹೀಗಾಗಿ ಚಿಕ್ಕ ವಯಸ್ಸಿನಲ್ಲೇ ನಾನು ಅವ್ರ ಜೊತೆ ಅಲ್ಲೇ ಇರಬೇಕಾಗಿತ್ತು. ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನಾನು ಅಲ್ಲೇ ಇರಬೇಕಾಗಿತ್ತು. ಅಲ್ಲಿ ಚಿಕ್ಕ ಮಕ್ಕಳೆಲ್ಲ ನೃತ್ಯ ಕಲೀಲಿಕ್ಕೆ ಹೋಗುವಾಗ ಏನೋ ತಂದೆಯವರ ಆಸೆ ಹೋಗ್ಬೇಕು, ನನ್ನ ಮಗಳು ಕಲೀಲಿ ಅಂತ. ಸುಮ್ಮನೆ ಮಕ್ಕಳಿಗೆ ಹೆಂಗೆ ಕರ್ಕೊಂಡು ಹೋಗ್ತಾರೆ ಆ ಥರ ಕರ್ಕೊಂಡು ಹೋಗ್ತಿದ್ರು. ಅವ್ರಿಗೂ ಭಜನಾ ಪದಗಳು, ಆಮೇಲೆ ಅವ್ರ

0: ಒಂದು ಏನಾದರೂ ವ್ಯತ್ಯಾಸ, ಡಿಫ್ರೆಂಟ್ ಆಗಿರಬೇಕು,
1: ವಿಶೇಷವಾಗಿರಬೇಕು ಅಂತ.
0: ವಿಶೇಷವಾಗಿರಬೇಕು ಅಂತ ನನಗೆ ಚೈಲ್ಡ್ಹುಡ್ಡಿಂದನೇ ನನಗೆ ಅದು ಅಳವಡಿಸ್ಕೊಂಡೆ. ಅಲ್ಲಿ ನಮ್ಮ ತಂದೆಯವ್ರದ್ದು ಗುಲ್ಬರ್ಗ ಟ್ರಾನ್ಸ್ಫರ್ ಆಗಿ ಬಂದರು. ಅಲ್ಲಿ ಬಂದ ಕೂಡಲೇ ಯಾರೂ ಗುರುಗಳು ಸಿಗಲಿಲ್ಲ. ಅದೊಂದು ನನಗೆ ಭಾಳ ಕೊರತೆ ಇತ್ತು, ಯಾಕಂದರೆ ನಾನು ಇಟ್ಕೊಂಡಿರೋದು ಇಂಟೆನ್ಷನ್ ನೃತ್ಯ ಫೀಲ್ಡಿಗೆ ಹೋಗಬೇಕಂತ. ಬಟ್ ಅದು ಕೊರಗ ಜೊತೆನೇ ನಾನು ಹಾಗೆ ವಿದ್ಯಾಭ್ಯಾಸ ಮುಗಿಸ್ಕೊಂಡೆ. ಮುಗಿಸ್ಕೊಂಡ ನಂತರ ನಾನು ಬಿಜಾಪುರಕ್ಕೆ ಬಂದೆ. ಸರ್ವೇ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳು ದೊಡ್ಡವರಾದ್ಮೇಲೆ, ಎಜುಕೇಷನ್ ಮುಗಿದ್ಮೇಲೆ ಮದುವೆ ಮಾಡ್ಕೊಳ್ಳೇಬೇಕು, ದೈವ ಇಚ್ಛೆನೋ, ಆಮೇಲೆ ನಾವು ಏನೋ ಪುಣ್ಯ ಮಾಡಿದ್ನೋ ಏನೋ. ನನಗೆ ಶ್ರೀ ರಂಗನಾಥ್ ಬತಾಸಿ ಅವರ ಕೈ ಹಿಡಿದು ಧರ್ಮ ಪತ್ನಿ ಆದೆ. ಸೊ ಅವರು ಬೇಡ, ನೀನು ಎಜುಕೇಷನ್ ಫೀಲ್ಡಲ್ಲಿ ನೀನು ಟೀಚರಾಗಿ ವರ್ಕ್ ಮಾಡು, ಇದು ಭಾಳ ಕಷ್ಟ, ಇದು ಆಗಲ್ಲ ಅಂತಿದ್ರು. ಬಟ್ ನಾನು ಚೈಲ್ಡ್ಹುಡ್ಡಿಂದನೇ ಬಂದಿದ್ದೆ, ಅವ್ರು ಕಲಾವಿದ್ರು ಅಂತ ನನಗೆ ಗೊತ್ತಾದ ಕೂಡಲೇ ನಾನು ಯಾವುದೂ ವಿಚಾರ ಮಾಡಲಿಲ್ಲ. ಅಮ್ಮ ಅಂತಿದ್ರು ಏನು ಗೌರ್ಮೆಂಟ್ ಜಾಬ್ ಇಲ್ಲ, ಏನಿಲ್ಲ, ನೃತ್ಯ ಕಲಾವಿದ ಏನು ಮಾಡ್ಕೊತೀಯ, ಮದುವೆ ಮಾಡ್ಕೊತೀಯ. ಇಲ್ಲ, ನನಗೆ ಬೇಕಾಗಿದ್ದು ಅದೇ ಅಲ್ಲ, ಅದಕ್ಕೋಸ್ಕರ ನಾನು ಇಲ್ಲ ನಾನು ಮದುವೆ ಮಾಡ್ಕೊತೀನಿ. ಸೊ ಮದುವೆ ಆದಮೇಲೆ ಇವ್ರ ಜೊತೆ ಬಂದು ಈ ಫೀಲ್ಡಲ್ಲಿ ಬಂದು ನಾನು ಒಂದು 2-3 ವರ್ಷ ಇವ್ರ ಜೊತೆ ನಾನು ಕಲ್ಕೊಂಡೆ. ಇವರು ಬ್ಯಾಡ ಅಂದ್ರು, ಫಸ್ಟಿಗೆ ಕಷ್ಟ ಆಗ್ತದೆ ಎಲ್ಲ ಸಂಭಾಳಿಸೋದು ಅಂದರು. ಬಟ್ ಓಕೆ, ನೋ ಪ್ರಾಬ್ಲಮ್, ಇಲ್ಲ ಮಾಡ್ಕೊಂಡು ಹೋಗ್ತೀನಿ. ಸೊ ನಾನು ಇದರಲ್ಲಿ 15-16 ವರ್ಷ ಆಯಿತು ನಾನು ಇವ್ರ ಜೊತೆ ಸಾಥ್ ಕೊಡ್ತಾ ಇದ್ದೀನಿ. ಆಮೇಲೆ ಹೊರಗಡೆ ಪ್ರೋಗ್ರಾಮ್ಸ್ ಕೊಡೋದಾಗಲಿ, ಆಮೇಲೆ ಮನೇಲಿ ಕ್ಲಾಸಸ್ ಮಾಡೋದಾಗಲಿ, ಎಲ್ಲನೂ ಮೇಂಟೈನ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನೃತ್ಯನ ನನಗೆ ಮುಂಚೆಯಿಂದ ಕಲಿಬೇಕು ಅಂತ ಆಸೆ ಇತ್ತು. ಬಟ್ ಗುರುಗಳಾಗಿ ಒಳ್ಳೆ ಭಾಳ ಸಂಗಾತಿಯಾಗಿ ನಂಗೆ ಸಿಕ್ಕಿದಾರೆ ಅಂದರೆ ಅದು ನನಗೆ ಒಂದು ಹೆಮ್ಮೆ ವಿಷಯ ಅಂತ ಹೇಳ್ತೀನಿ. ಯಾರಿಗೂ ಈ ಥರ ಸಿಗೋದಿಲ್ಲ. ಸೊ ಅದೊಂದು ಖುಷಿ ನನಗೆ. ಸೊ ಏನು ಮಾಡ್ತಾ ಇದ್ದೀನಿ, ಎಲ್ಲರೂ ಟೀಚರ್ ಆಗ್ತಾರೆ, ಡಾಕ್ಟರ್ ಆಗ್ತಾರೆ, ಇಂಜಿನಿಯರ್ ಆಗ್ತಾರೆ, ಆದರೆ ನಾನು ವಿಶೇಷವಾಗಿರಬೇಕು ಅಂತ ನಂದು ಮುಂಚೆಯಿಂದ ಆಸೆ ಇತ್ತು. ಸೊ ಅದು ಆಸೆ ನನಗೆ ನೆರವೇರ್ತಾ ಇದೆ. ಅವ್ರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಫಸ್ಟ್.
1: ನೀವು ತಂದೆ ಸರ್ಕಾರಿ ನೌಕರಿ, ತಾಯಿ ಏನ್ ಮಾಡ್ತಿದ್ರು?
0: ಅಮ್ಮ ಹೌಸ್ ವೈಫ್ ಇದ್ರು. ಸೊ ತಂದೆಯವರು, ಅವರು ಬೆಳಗಾವಲ್ಲಿ ಮುಜರಾಯಿ ಇಲಾಖೆ ಅಂದಮೇಲೆ ಬೇರೆ ಬೇರೆ ಬೇರೆ ಕಡೆ ಎಲ್ಲ ಟ್ರಾನ್ಸ್ಫರ್ ಆಗಿ ಹೋಗೋದೇ ಇದ್ದೇ ಇರುತ್ತೆ. ಹೀಗಾಗಿ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಾರೆ ಅಲ್ಲಿ ಸ್ವಲ್ಪ ಸ್ವಲ್ಪ ಕಲ್ಕೊಂಡು ಬರ್ತಿದ್ವಿ. ಇಲ್ಲಿ ಬಿಜಾಪುರಕ್ಕೆ ಬಂದ ಕೂಡಲೇ, ಆಮೇಲೆ ಗುಲ್ಬರ್ಗದಲ್ಲಿ ಕೂಡ ನೃತ್ಯ ಕಲಾವಿದರು ಆವಾಗ ಕಡಿಮೆ ಇದ್ರು, ಈಗ ಬಹುಶಃ ಇದ್ದಿರ್ಬೋದು. ಇಲ್ಲಿನೂ ಬಿಜಾಪುರಲ್ಲಿನೂ ಕಡಿಮೆನೇ ಆ್ಯಕ್ಚುಲಿ. ನೃತ್ಯ ಕಲಿಸುವಂಥ ಗುರುಗಳು ಯಾರೂ ಸಿಗೋದಿಲ್ಲ. ಆ ಕೊರಗೆ ಇಟ್ಕೊಂಡೆ ನಾನು ನನ್ನ ವಿದ್ಯಾಭ್ಯಾಸನ ಮುಗಿಸ್ಕೊಂಡೆ.
1: ಏನು ಮಾಡಿದ್ರಿ ವಿದ್ಯಾಭ್ಯಾಸ ಎಲ್ಲಿ ತನಕ?
0: ನಂದು BA BEd ಮುಗಿತು ಸರ್. BA BEd ಮುಗಿದ್ಮೇಲೆ ಮದುವೆ ಆಯಿತು. ಮದುವೆ ಆದಮೇಲೆ ಇವ್ರು ಕಲಾವಿದ್ರು ಅಂತ ಗೊತ್ತಾದ ಕೂಡಲೇ ನಾನು ಯಾವುದೂ ವಿಚಾರ ಮಾಡಲೇ ಇಲ್ಲ. ಸೊ ಇಲ್ಲ, ಇಲ್ಲಿ ನನಗೆ ಒಂದು ಒಳ್ಳೆ ಗುರುಗಳು ಸಿಗ್ತಾರೆ, ನಾನು ಬಯಸಿದ್ದು ನನಗೆ ಇಲ್ಲಿ ಸಿಗ್ತದೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನನ್ನ ಮದುವೆ ಆದೆ. ಆಮೇಲೆ ಅವರು ಪಾಪ ನನಗೆ ತುಂಬ ಸಹಾಯ ಮಾಡಿದ್ರು.
1: ರಂಗನಾಥ್ ಬತ್ತಾಸಿಯವರು ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈಗ ತಮ್ಮದು ಮದುವೆ ಆಗಿದ್ದಾಗ ಎಷ್ಟು ವರ್ಷ ಆಯಿತು?
0: ನಾನು ಅವಾಗ 22 ವರ್ಷ.
1: 22 ವರ್ಷ. 22 ವರ್ಷಕ್ಕೆ ಅವರನ್ನ ಮದುವೆ ಆದ ನಂತರ ಮತ್ತೆ ನಿಮ್ಮ ನೃತ್ಯ ಅಭ್ಯಾಸ ಶುರುವಾಗುತ್ತೆ.
0: ಹೌದು ಸರ್.
1: ಯಾವುದನ್ನ ಕಲಿತ್ರಿ?
0: ನಾನು ಫಸ್ಟ್ ಅವ್ರ ಹತ್ರ ಕಥಕ್ಕೆ ಕಲ್ಕೊಂಡೆ.
1: ನಿಮ್ಗೆ ಬೇಸಿಕಲಿ ಅಂದ್ರೆ ಮೊದಲಿಗೆ ಇಷ್ಟ ಆಯ್ತಾ ಕಥಕ್ ಕಲಿಬೇಕು?
0: ಮುಂಚೆಯಿಂದ ಇಷ್ಟ ಆಯ್ತು ಸರ್. ಮುಂಚೆ ಅಂದ್ರೆ ನಾನು 4th standard ಕಲಿತಿದ್ದೆ. ಬೆಳಗಾವಲ್ಲಿ ಇರುವಾಗ 4th standard ಕಲಿತಿದ್ದೆ. ಅಲ್ಲಿ ಸುಧಾಚಾರ್ಯ ಅಂತ ಒಬ್ರು ಇದ್ರು, ವಯಸ್ಸಾದವ್ರು ಇದ್ರು ಗುರುಗಳು, ಅವ್ರ ಹತ್ರ ಕಲಿತಿದ್ದೆ. ಕಲಿಯುವಾಗ ನನಗೆ ಅಲ್ಲಿ ಬರುವಂಥ ಶಿಕ್ಷಕರು ನೃತ್ಯ ಕಲಿಯುವಾಗ ಅವರೆಲ್ಲ ಡಿಗ್ರಿ ಕಲಿತಿದ್ರು. ಡಾನ್ಸಲ್ಲೂ ಡಿಗ್ರಿ ಇರುತ್ತಾ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅವಾಗ ನನಗೆ ಅನಿಸ್ತು, ಓ, ಇದರಲ್ಲಿ MA PhD ಡಾಕ್ಟ್ರೇಟ್ ಪದವಿ ಮಾಡಬಹುದು, ಇದರಲ್ಲೂ ಕೂಡ ಈ ಥರ ಇದೆ ಅಂತ. ಅವಾಗಿಂದ ನನಗೆ ಇಲ್ಲ, ಇದರಲ್ಲಿ ವಿಶೇಷವಾಗಿ ಇರ್ತೀವಲ್ಲ, ಬೇರೆ ಬೇರೆ ಬಟ್ಟೆಗಳನ್ನು ಧರಿಸುವುದು, ಮೇಕಪ್ ಹಾಕೊಳ್ಳೋದು, ನೃತ್ಯ ಮಾಡೋದು, ನಾಲ್ಕು ಜನರ ಮುಂದೆ ಹೌದು, ನಾವು ಸುನಂದ ಅಂದರೆ ಹಾಂ ಇವರು ನೃತ್ಯ ಕಲಾವಿದೆ ಹೇಳಿ ನಾನು ಈ ಫೀಲ್ಡಲ್ಲಿ ಬಂದೆ. ಸೊ ನಮ್ಮ ಮನೆಯವರು ನನಗೆ ಅವರು ಪ್ರೋತ್ಸಾಹ ತುಂಬ ಪ್ರೋತ್ಸಾಹ ಮಾಡಿದರು ಅಲ್ಲಿ. ಆಮೇಲೆ ಮನೆಯಲ್ಲಿ ಅಮ್ಮನೂ ಕೂಡ, ನನ್ನ ತವ್ರ ಮನೆಯಲ್ಲಿ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಅವರು ಖುಷಿ ಪಡ್ತಾರೆ. ಈಗ ನನಗೆ ಬೇಡ, ಮುಂಚೆ ಬೇಡ ಅಂತಿದ್ರು, ಸಾಕಮ್ಮ ಇಷ್ಟೇ ಸಾಕು, ಡಿಗ್ರಿ ಮುಗಿದ್ಮೇಲೆ ಆಯ್ತು ನೃತ್ಯ ಫೀಲ್ಡಿಗೆ ಹೋಗೋದು ಬೇಡ, ಏನಾದ್ರು ಬೇರೆ ಮಾಡ್ಬೋದಲ್ಲ, ಟೀಚಿಂಗ್ ಅಂತ ಹೋಗ್ಬೋದು, ಬೇರೆ ಬೇರೆ ಫೀಲ್ಡಲ್ಲಿ ನಾವು ವರ್ಕ್ ಮಾಡಬಹುದು, ಇದು ಏನು ಮಾಡ್ತೀಯಾ ಅಂತಂತಿದ್ರು. ಬಟ್ ಈಗ ತುಂಬ ಖುಷಿ ಪಡ್ತಾರೆ, ಒಂಥರ ವಿಶೇಷವಾಗಿ ಇದ್ದೀವಿ.
1: ಒಂಥರ ವಿಶೇಷ ದಂಪತಿಗಳಿತಾವು, ಗಂಡ ಹೆಂಡತಿ ಇಬ್ಬರೂ ಕೂಡ ಒಂದು ನೃತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡುವಂಥದ್ದು ಬಹಳ ಅಪರೂಪದ ಒಂದು ಸಂಗತಿ. ಹಂಗಾಗಿ ನಮಗೂ ಕೂಡ ಖುಷಿ ಆಗುತ್ತೆ, ನಮ್ಮ ಕೇಳುಗರು ಕೂಡ ಖುಷಿ ಪಡ್ತಾರೆ. ತಮಗೆ ಈ ಭರತನಾಟ್ಯದ ಬಗ್ಗೆ ಆಸಕ್ತಿ ಇರಲಿಲ್ವಾ?
0: ಮುಂಚೆ ನಾನು ಚಿಕ್ಕವಳಿದ್ದಾಗ ಕಲಿತಿದ್ದೆ.

0: ಭರತನಾಟ್ಯ
1: ಭರತನಾಟ್ಯಮನೇ ಕಲಿತಿದ್ದೆ. ಆಮೇಲೆ ನನಗೇನಿಸ್ತು, ನಮ್ಮ ಕಡೆ ಈ ಕಡೆ ಜಾಸ್ತಿ ಕಥಕ್ ಇರೋದು, ಭರತನಾಟ್ಯಂ ಶೈಲಿ ತುಂಬ ಕಡಿಮೆ. ಹೀಗಾಗಿ ಅದನ್ನು ಈಗಿನ ಜನರಿಗೂ ಕೂಡ ನಾವು ಕಥಕ್ ಅಂದರೆ ಏನು ಅಂತ ಗೊತ್ತಿಲ್ಲ. ಆಲ್ಮೋಸ್ಟ್ ಇಲ್ಲಿ ಬಿಜಾಪುರ ಇಲ್ಲಿ ಕಥಕ್ ಅಂದರೆ ಗೊತ್ತೇ ಇಲ್ಲ. ನನ್ನ ಕ್ಲಾಸಿಗೆ ಸುಮಾರು ಜನ ಬರ್ತಾರೆ, ನಾವು ಯಾವ್ಯಾವ ಕ್ಲಾಸ್ ಮಾಡ್ತೀವಿ, ಭರತನಾಟ್ಯಂ ಒಂದೇ, ಆದರೆ ಕಥಕ್ ಅಂದರೆ ಏನು ಅಂತ ಯಾರಿಗೆ ಗೊತ್ತೇ ಇಲ್ಲ. ಆದರೆ ನಮ್ಮಲ್ಲಿ ಅಷ್ಟೇ ಉಳಿಬಾರ್ದು, ನಾಲ್ಕು ಜನರಿಗೆ ಅದು ಸ್ಪ್ರೆಡ್ ಆಗಬೇಕು, ನಿಂತ ನೀರಾಗಬಾರ್ದು ಹರಿಯುವ ನೀರಾಗಬೇಕು ಅನ್ನೋ ಆಸೆ ನನಗೆ.
0: ನಿಮ್ಮ ಹತ್ರ ಭರತನಾಟ್ಯಂ ಕಲಿಬೇಕು ಅಂತ ಬರ್ತಾರೆ, ಆಮೇಲೆ ಕಥಕ್ಕಿಗೆ ಒಗ್ಗಿಕೊಂಡ್ಬಿಡ್ತಾರೆ. ಏನ್ ಹೇಳ್ತಾರೆ ಮೇಡಮ್, ನಾವು ಆಕ್ಚುಲಿ ಬಂದಿದ್ದು ಭರತನಾಟ್ಯ ಕಲೀಲಿಕ್ಕೆ?
1: ಹೌದು, ಭರತನಾಟ್ಯಂ ಕಲೀಲಿಕ್ಕೆ ಬಂದಿರ್ತಾರೆ. ಯಾಕಂದ್ರೆ ಅವರಿಗೆ ಅದು ಭರತನಾಟ್ಯಂ ಅದ್ರದ್ದು ಆಳ ಗೊತ್ತಿಲ್ಲ, ಕಥಕದ ಆಳನೇ ಗೊತ್ತಿಲ್ಲ. ಸುಮ್ಮನೆ ಬಟ್ಟೆ ಹಾಕ್ತಾ, ಹಾ ಭರತನಾಟ್ಯಂ ಶೈಲಿ ತುಂಬಾ ಚೆನ್ನಾಗಿರುತ್ತೆ, ಡ್ರೆಸ್ ಕಾಸ್ಟ್ಯೂಮ್ಸ್ ಅದನ್ನೇ ಕಲಸಿ ಅಂತಾರೆ. ಬಟ್ ಭರತನಾಟ್ಯಂಕ ಕಥಕ್ ಶೈಲಿಗೆ ಏನು ವ್ಯತ್ಯಾಸ ಅದ ಅಂತ ಇನ್ನೂವರೆಗೂ ಯಾರಿಗೂ ಗೊತ್ತಿಲ್ಲ. ಆಲ್ಮೋಸ್ಟ್ ನನಗೆ ತಿಳಿದಂಗೆ ಬಿಜಾಪುರಲ್ಲಿ ಯಾರಿಗೂ ಗೊತ್ತೇ ಇಲ್ಲ. ಅವ್ರು ಬಂದದ್ದೇ ಒಂದು ಉದ್ದೇಶ ಇಟ್ಕೊಂಡ್ಬಂದಿರ್ತಾರೆ. ಆಮೇಲೆ ಕಥಕ್ ಶೈಲಿ ಈ ಥರ ಅದು, ಈ ಥರ ಅದ, ಏ ಇಲ್ಲ ನಮ್ಮ ಮಕ್ಕಳಿಗೆ ಇದನ್ನೇ ಕಲಸಿ, ಈ ಥರ ಇದೆ. ಆಲ್ಮೋಸ್ಟ್ ಈಗ ನಾವು ಕಥಕ್ ಕ್ಲಾಸಸ್ಸೇ ಮಾಡ್ತಾ ಇರ್ತೀವಿ. ಅವರು ಇಲ್ಲ ಭರತನಾಟ್ಯಂ, ಭರತನಾಟ್ಯಂ ಯಾಕೆ ಅಂತ ಕೇಳಿದಾಗ ಕಾಸ್ಟ್ಯೂಮ್ ಚೆನ್ನಾಗಿದೆ ಅಷ್ಟೇ, ಕಾಸ್ಟ್ಯೂಮ್ ಚೆನ್ನಾಗಿದೆ. ಆಮೇಲೆ ಈ ಶೈಲಿ ಈ ಥರ ಕಥಕ್ ಇದೆ ಅಂತ ಈ ಥರ ಹೇಳಿದಾಗ, ಓ ಈ ಥರನೂ ಇದೇನಾ, ಇದರಲ್ಲೂ ಈ ಥರ ಡಿಗ್ರಿ ಮಾಡ್ಬೋದಾ, ಇಷ್ಟೇ. ಆಮೇಲೆ ಮಕ್ಕಳಿಗೆ ಕೂಡ ಅವರು ಸುಮ್ಮನೆ ಟೈಮ್ ಪಾಸ್ ಅಂದರೆ, ಈಗ ಮಕ್ಕಳು ಮನೆಯಲ್ಲಿ ಮೊಬೈಲ್ ಟಿ ವಿ ನೋಡ್ತಾರಂತ ಎಂಟರ್ಟೈನ್ಮೆಂಟ್ ತಂದುಬಿಡ್ತಾರೆ. ಆಲ್ಮೋಸ್ಟ್ ಎಲ್ಲ ಪಾಲಕರಿಗೂ ನಾನು ಹೇಳುವುದು ಒಂದೇ, ಹೆಣ್ಮಕ್ಕಳಿಗೆ ಯಾವಾಗಲೂ ನಾವು ಸಂಸ್ಕಾರ ಕಲಿಬೇಕಂದ್ರೆ ನಾವು ಇಂಥ ಸಾಂಸ್ಕೃತಿಕ ಕಲೆಗಳನ್ನು ಅಳವಡಿಸ್ಕೋಬೇಕು ಮಕ್ಕಳು ಹೆಣ್ಮಕ್ಕಳಲ್ಲಿ. ಈಗೆಲ್ಲ ವೆಸ್ಟರ್ನ್ ಹೋಗ್ಬಿಟ್ಟಿದೆ, ಜಾಸ್ತಿ ವೆಸ್ಟರ್ನ್ ಇಷ್ಟಪಡ್ತಾರೆ, ಕ್ಲಾಸಿಕಲ್ ಯಾರು ಇಷ್ಟಪಡಲ್ಲ, ಕಡಿಮೆ ಇಷ್ಟಪಡ್ತಾರೆ ಬಟ್ ಕಡಿಮೆ. ಆದರೆ ವೆಸ್ಟರ್ನ್ಗೆ ಹೋಗೋದಕ್ಕಿಂತ ನಾವು ನಮ್ಮ ಕಲೆ ಸಂಸ್ಕೃತಿನ ಬೆಳೆಸಿದ್ರೆ ಮಕ್ಕಳು ಕೂಡ ಒಳ್ಳೆ ಸಂಸ್ಕಾರ ಕಲಿತಾರೆ, ಹೆಣ್ಮಕ್ಕಳು ಕೂಡ ಶಿಸ್ತು ಕಲಿತಾರೆ.
0: ಸುನಂದ ಅವರೇ ತಾವು ಹೇಳ್ತಾ ಇದ್ರಿ, ಈ ಪೇರೆಂಟ್ಸು ಅಂದರೆ ಪೋಷಕರು ಕಾಸ್ಟ್ಯೂಮ್ಸ್ ಭರತನಾಟ್ಯಂದು ವಸ್ತ್ರಾಲಂಕಾರ ನೋಡಿ ಆಕರ್ಷಿತರಾಗ್ತಾರೆ ಅಂತ ಹೇಳಿ, ತಾವು ಒಬ್ಬ ನೃತ್ಯ ಕಲಾವಿದೆ ಆಗಿ ಹೇಳಿ, ಈ ಭರತನಾಟ್ಯ ಮತ್ತು ಕಥಕ್ ತಾವೇನು ಕಲಿಸ್ತೀರಿ, ಇದಕ್ಕೆ ವಸ್ತ್ರ ವಿನ್ಯಾಸ ಯಾವ ರೀತಿಯಲ್ಲಿ ಬೇರೆ ಬೇರೆ ಆಗುತ್ತೆ, ಭಿನ್ನ ಆಗುತ್ತೆ?
1: ಅಂದರೆ ನಾವು ಭರತನಾಟ್ಯಮದಲ್ಲಿ ತುಂಬ ಒಡವೆಗಳನ್ನು ಹಾಕೋಬೇಕು, ತುಂಬ ಅಟ್ರಾಕ್ಷನ್ ಆಗಿರಬೇಕು. ಆಮೇಲೆ ಅದೊಂದು ಡ್ರೆಸ್ಸೇ ಬೇರೆ ಇರುತ್ತೆ, ಇದರಲ್ಲಿ ಇಲ್ಲ, ಸಿಂಪಲ್ ಕುರ್ತಾ ಪೈಜಾಮ ಇರುತ್ತೆ, ಲೆಹಂಗಾ ಇರುತ್ತೆ, ಸಿಂಪಲ್ ಆಗಿರುತ್ತೆ. ಆದರೆ ನಾವು ಅದು ಮಾಡೋದು ನೃತ್ಯವಲ್ಲಿ ಜನರಿಗೆ ನಾವು ಆಕರ್ಷಣೆ ಆಗ್ತೀವಿ. ಯಾಕಂದರೆ ಅದು ಒಂಥರ ಚಕ್ಕರ್ ಹಾಕುವುದು, ಆಮೇಲೆ ಹಸ್ತಮುದ್ರಗಳನ್ನು ಮಾಡೋದು, ಅಭಿನಯ ಮಾಡೋದು ಎಲ್ಲ ತೋರಿಸ್ತೀವಿ. ಇದು ಹಂಗಲ್ಲ, ಕರ್ನಾಟಕ ಶೈಲಿ ಬರೀ ಸಾಂಗ್ ಮೇಲೆ, ಆಮೇಲೆ ಗಣಪತಿ ವಂದನ ಆಗಲಿ, ಯಾವುದು ಸಾಂಸ್ಕೃತಿಕ ಸಾಂಗ್ಗಳ ಹಾಕಿ ಡಾನ್ಸ್ ಮಾಡ್ತೀವಿ. ನಮ್ಮಲ್ಲಿ ಹಂಗಿಲ್ಲ, ನಮ್ಮದಲ್ಲಿ ಚಕ್ಕರ್ ಹಾಕ್ತೀವಿ, ಆಮೇಲೆ ಹಸ್ತ ಮುದ್ರಾಗಳನ್ನು ಅಭಿನಯ ಮಾಡಿ ತೋರಿಸ್ತೀವಿ. ಅಭಿನಯ ಮುಖಾಂತರ ಇವರು ಏನು ನಮಗೆ ತೋರಿಸ್ಲಿಕ್ಕತ್ತಾರ, ನಾವು ಜನರಿಗೆ ಏನು ತೋರಿಸ್ಲಿಕ್ಕತ್ತೀವಿ, ಯಾವ್ದ್ರ ಬಗ್ಗೆ ನಾವು ಹೇಳಲಿಕ್ಕತ್ತೀವಿ ಅನ್ನೋದು ಗೊತ್ತಾಗ್ತದೆ.
0: ಮುದ್ರೆಗಳ ಉಪಯೋಗ ತುಂಬ ಆಗುತ್ತೆ ಅಂತ ತಮ್ಮ ಹತ್ರ ಮಾತಾಡಿದಾಗ ನನಗೆ ಅನಿಸ್ತಾ ಇದೆ. ಸುಮಾರು ಎಷ್ಟು ಮುದ್ರೆಗಳನ್ನು ಇದರಲ್ಲಿ ಅಳವಡಿಸ್ಕೊಳ್ತೀರಿ?
1: ಅದರಲ್ಲಿ ನಾವು 7-8 ಮುದ್ರೆಗಳನ್ನು ಹೇಳ್ತೀವಿ, ನವರಸಗಳು, ಆಮೇಲೆ ಹಸ್ತ ಮುದ್ರಾಸ್ ಹೇಳ್ತೀವಿ, ಆಮೇಲೆ ಅಭಿನಯಗಳನ್ನು ಹೇಳಿಕೊಡ್ತೀವಿ.
0: ಈಗ ಬಹಳಷ್ಟು ಪ್ರಚಲಿತಕ್ಕೆ ಬರ್ತಾ ಇರೋದು ಅಂದರೆ ನೃತ್ಯ ರೂಪಕಗಳು, ವಿಷಯಗಳನ್ನು ಆಧರಿಸಿ ನೃತ್ಯ ರೂಪಕಗಳನ್ನು ಮಾಡುವಂಥದ್ದು. ತಾವು ಯಾವ್ಯಾವುದು ನೃತ್ಯ ರೂಪಕಗಳನ್ನು ಪ್ರಸ್ತುತಪಡಿಸಿದಿರಿ ಇಲ್ಲಿ ತನಕ?
1: ಸುಮಾರು ನೃತ್ಯಗಳನ್ನು ನಾನು ಮಾಡಿದ್ದೀನಿ, ಬಸವಣ್ಣನ ವಚನಗಳಾಗಲಿ, ಆಮೇಲೆ ಸಿದ್ದೇಶ್ವರ ಸ್ವಾಮಿಗಳ ಬಗ್ಗೆ, ಆಮೇಲೆ
0: ಸಿದ್ದೇಶ್ವರ ಸ್ವಾಮಿಗಳು ಅಂದರೆ ನಮ್ಮ
1: ಬಿಜಾಪುರದ
0: ಹೌದು,
1: ಹರಳಯ್ಯನವ್ರ ಬಗ್ಗೆ, ಆಮೇಲೆ ದಾನಮ್ಮ ದೇವಿಯವ್ರ ಬಗ್ಗೆ, ಹಂಗೆ ಸುಮಾರು ಹಲವಾರು. ಅಂಬೇಡ್ಕರ್ ನೃತ್ಯ ರೂಪಕ, ನಮ್ಮ ಮನೆಯವ್ರು ಹೇಳಿದ ಹಾಗೆ ಅಂಬೇಡ್ಕರ್ ಜೀವನ ಚರಿತ್ರೆ, ಅವರು ಕಲಿಯುವಾಗ ಯಾವ ಥರ ಸಮಸ್ಯೆಗಳು ಇದ್ದು, ಅವರು ಎದುಗೋಸ್ಕರ ಯಾವ ಥರ ಹೋರಾಟ ಮಾಡಿ, ಅವರು ಹೆಂಗೆ ಕಷ್ಟಪಟ್ಟರು, ಕಷ್ಟಪಟ್ಟು ಮುಂದೆ ಬಂದರು, ಸಮಾಜಕ್ಕೆ ಏನು ಒಂದು ಒಳ್ಳೆ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾವು ನೃತ್ಯ ಮುಖಾಂತರನೇ ಮಾಡಿ ತೋರಿಸ್ತೀವಿ. ಹಲವಾರು ಕಾರ್ಯಕ್ರಮಗಳನ್ನು ನಾನು ಕೊಟ್ಟಿದ್ದೀನಿ.
0: ಈಗ ನಿಮ್ಮ ನೃತ್ಯ ರೂಪಕಗಳಲ್ಲಿ ಒಂದೂ ಮಾತಿರಲ್ಲ, ಕೇವಲ ಅಭಿನಯ ಮಾತ್ರ. ಇಂಥ ಒಂದು ಅಭಿನಯದಲ್ಲಿ

0: ವ್ಯಕ್ತಿಚಿತ್ರಗಳನ್ನು ನೀವು ಪ್ರದರ್ಶನಕ್ಕೆ ಕೊಡಬೇಕು ಅಂತ ಹೇಳಿದ್ರೆ, ಅದು ಜನಗಳಿಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ, ಅದಕ್ಕೆ ಏನೇನು ತಾಲೀಮು ಮಾಡ್ತೀರಿ, ಹೆಂಗೆ ಅರ್ಥ ಮಾಡಿಸ್ತೀರಿ ಜನಗಳಿಗೆ?
1: ಅದು ಸ್ವಲ್ಪ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಅದರಲ್ಲೇ ನಾವು ಒಂದು ಟಾಪಿಕ್ ತಗೊಂಡ್ರೆ ಅದರಲ್ಲಿ ನಾವು ಪೂರ ಆಳವಾಗಿ ನಾವು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಜನರಿಗೆ ನಾವು ಜಸ್ಟ್ ನೃತ್ಯ ಮಾಡಿ ತೋರಿಸಿದ್ರೆ ಅವರಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಂಗಿಲ್ಲ. ಸೊ ನಾವು ಅವ್ರಿಗೆ ಗೊತ್ತಾಗಬೇಕಲ್ಲ, ಈ ಟಾಪಿಕ್ ಈ ಥರನೇ ಮಾಡ್ತಾ ಇದ್ದಾರೆ, ಇದ್ರ ಬಗ್ಗೆನೇ ಮಾಡ್ತಿದ್ದಾರೆ. ಸೊ ಆ ಥರ ನಾವು ಮೊದಲು ಸ್ಟಡಿ ಮಾಡ್ಕೋತೀವಿ. ಸ್ಟಡಿ ಮಾಡಿ ಅದ್ರ ಬಗ್ಗೆ ಹಾಡುಗಳನ್ನು ನಾವು ರೆಕಾರ್ಡಿಂಗ್ ಮಾಡಿಕೊಂಡು ನಾವು ಮುಂಚೆನೆ 15 ದಿನ ಪ್ರಾಕ್ಟೀಸ್ ಮಾಡ್ಕೋತೀವಿ, ಆಮೇಲೆ ಅದನ್ನು ನಾವು ಪ್ರದರ್ಶನ ಮಾಡ್ತೀವಿ.
0: ಈಗ ತಾವು ಕೂಡ ನೃತ್ಯ ತರಗತಿಗಳನ್ನು ನಡೆಸ್ತಾ ಇರ್ತೀರಿ, ಹೇಳ್ಕೊಡ್ತೀರಿ, ಮತ್ತು ತಮಗೂ ಕೂಡ ಅಭ್ಯಾಸ ಬಹಳ ಮುಖ್ಯ. ವಿಶೇಷವಾಗಿ ಹೇಳಬೇಕು ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಬಹಳ ಜವಾಬ್ದಾರಿ ಜಾಸ್ತಿ. ಈ ಕಡೆ ಮನೆ ನಿಭಾಯಿಸ್ಬೇಕು ಗಂಡ ಮಕ್ಕಳು, ಜೊತೆಗೆ ಈ ಇಂತಹ ಒಂದು ಸಾಹಸಕ್ಕೆ ಕೈ ಹಾಕಿದಿರಿ ತಾವು, ಈ ಸಮಯದ ಹೊಂದಾಣಿಕೆಲ್ಲ ಹೇಗೆ ಮಾಡ್ಕೋತೀರಿ?
1: ಹಾಂ, ಮುಂಚೆ ಸ್ವಲ್ಪ ಕಷ್ಟ ಆಯಿತು, ಯಾಕಂದರೆ ಮನೆ ಮಕ್ಕಳು ಅತ್ತೆ ಮಾವ ಫ್ಯಾಮಿಲಿ ಎಲ್ಲ ಮ್ಯಾನೇಜ್ ಮಾಡಿಕೊಂಡು ನಾನು ಈ ಫೀಲ್ಡಿಗೆ ಹೋಗಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಬಟ್ ಪರವಾಗಿಲ್ಲ, ಕಷ್ಟದಲ್ಲೇ ಸುಖ ಕಾಣ್ತೀವಿ ಅನ್ನೋದು ನನಗೊಂದು ಮನವರಿಕೆ ಆಗಿತ್ತು. ಕಷ್ಟಪಟ್ಟರು ನಾನು ಮುಂದೆ ನನಗೆ ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳಿ ಎಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಇವ್ರ ಮನೆಯಲ್ಲಿ ನಮ್ಮ ಮನೆಯವ್ರ ಮನೆಯಲ್ಲೇನು ಕೂಡ ನನಗೆಲ್ಲರೂ ಸಪೋರ್ಟ್ ಮಾಡಿದ್ರು. ಆಮೇಲೆ ನನ್ನ ತವ್ರ ಮನೆಯಲ್ಲಿ ಅಮ್ಮ ಅಪ್ಪ ಅವರೆಲ್ಲ ನನಗೆ ಒಂದು ರೀತಿ ಸಪೋರ್ಟ್ ಮಾಡಿದ್ರಿಂದ ನಾನು ಇಷ್ಟೆಲ್ಲ ಬೆಳೀಲಿಕ್ಕೆ ಸಹಾಯ ಆಯಿತು. ವಿಶೇಷ ಹೆಚ್ಚಿನ ಒಂದು ನನಗೆ ಸಪೋರ್ಟಿಂಗ್ ಅಂದರೆ ನಮ್ಮ ಮನೆಯವರೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಯಾರು ಯಾವ ಗಂಡನೂ ನನ್ನ ಹೆಂಡತಿ ಸ್ಟೇಜ್ ಮೇಲೆ ಹೋಗಿ ಡ್ಯಾನ್ಸ್ ಮಾಡಲಿ ಅಂತ ಇಷ್ಟಪಡೋಂಗಿಲ್ಲ. ಬಟ್ ಐ ಆಮ್ ಹಾರ್ಟ್ಫುಲ್ಲಿ ಥ್ಯಾಂಕ್ಸ್ ಫಾರ್ ರಂಗನಾಥ್ ಪತಾಸಿ, ನನಗೆ ಇಷ್ಟು ಒಂದು ಸಪೋರ್ಟ್ ಮಾಡ್ತಿದ್ದಾರಂದ್ರೆ ನಿಜವಾಗ್ಲೂ ಯಾರಿಗೂ ಕೂಡ ಈ ಥರ ಮಾಡ್ಲಕ್ಕಿಲ್ಲ ಅನ್ನಿಸ್ತದೆ. ವಿಶೇಷವಾಗಿ ಎಲ್ಲದಕ್ಕೂ ನನಗೆ ಸಾಧ್ಯ, ಮನೆಯಲ್ಲಿ ಮಕ್ಕಳಿಗೆ ಶಾಲೆ ಕಳಿಸೋದಾಗಲಿ, ಮನೆಯಲ್ಲಿ ಅಮ್ಮಂಗೆ ಏನಾದರೂ ಆದರೆ ಅವ್ರ ಕೆಲವೊಂದು ಜವಾಬ್ದಾರಿಗಳನ್ನು ಅವರು ಎಲ್ಲ ನೋಡ್ಕೋತಾರೆ, ಇಬ್ಬರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹೊಂದಾಣಿಕೆ ಇಂಪಾರ್ಟೆಂಟ್.
0: ಹೌದು, ಯಾಕೆ ಈ ಮಾತು ಹೇಳ್ತೀನಿ ಅಂತ ಹೇಳಿದ್ರೆ, ನಾವು ಇವತ್ತು 21ನೇ ಶತಮಾನದಲ್ಲಿ ಇದ್ದೀವಿ ಅಂದ್ರೂ ಕೂಡ ಹೆಣ್ಮಕ್ಕಳಿಗೆ ನಾವು ಅಂದ್ಕೊಂಡಷ್ಟು ಸ್ವಾತಂತ್ರ್ಯ ಇವತ್ತು ಕೂಡ ಇಲ್ಲ. ವಿಶೇಷವಾಗಿ ತಾವು ಆಯ್ಕೆ ಮಾಡಿಕೊಂಡಂಥ ಕ್ಷೇತ್ರ ಏನಿದೆ ಅದಕ್ಕೆ ಅಡೆತಡೆಗಳೇ ಜಾಸ್ತಿ. ಅದನ್ನೆಲ್ಲ ಮೀರಿ ನೀವು ನಿಂತಾಗ ಇದರಲ್ಲಿ ತಾವೇ ಹೇಳ್ದಂಗೆ ನಿಮ್ಮ ಮನೆಯವ್ರ ಪಾತ್ರ ಬಹಳ ಮುಖ್ಯ ಅಂಥೇಳಿ ನನಗಾದರೂ ಅನಿಸುತ್ತೆ, ಮತ್ತು ತಾವು ಕೂಡ ಅದನ್ನೇ ಹೇಳಿದ್ರಿ. ಈಗ ಹೊರಗಡೆ ಹೋಗಬೇಕಾದ್ರೆ ಎಲ್ಲ ಹೇಗೆ ಮಾಡ್ತೀರಿ? ಈಗ ನಿಮ್ಮ ಮನೆಯವರು ಕೂಡ ಇದೇ ಕ್ಷೇತ್ರದಲ್ಲಿ ಇರೋದ್ರಿಂದ ಅವರು ದಿನಗಟ್ಟಲೆ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ, ಅವ್ರ ಜೊತೆ ನೀವು ಹೋಗ್ತೀರಾ?
1: ಅವ್ರ ಜೊತೆ ನಾನು ಹೋಗ್ತೀನಿ, ಎಲ್ಲೇ ಪ್ರೋಗ್ರಾಮ್ಸ್ ಇರಲಿ, ಔಟ್ ಆಫ್ ಸ್ಟೇಷನ್ ಇರಲಿ, ಇಲ್ಲೇ ಲೋಕಲ್ ಪ್ರೋಗ್ರಾಮ್ಸ್ ಇರಲಿ, ಎಲ್ಲೇ ಇರಲಿ, ಮುಂಚೆ ನಾವು ಪ್ರಿಪೇರ್ ಆಗಿಬಿಡ್ತೀವಿ. ಇಲ್ಲ, ಈಗ ಪ್ರೋಗ್ರಾಮ್ಸ್ ಇದೆ, ಈ ಪ್ರೋಗ್ರಾಮ್ಸ್ ಹೋಗ್ಬೇಕು. ಸೊ ಮಕ್ಕಳಿಗೂ ಪ್ರಿಪೇರ್ ಮಾಡಿ ನಾನು ಪ್ರಿಪೇರ್ ಆಗಿ ನನ್ನ ಡ್ಯಾನ್ಸ್ ಕ್ಲಾಸಲ್ಲಿ ಮಕ್ಕಳಿಗೂ ಕರ್ಕೊಂಡು ಹೋಗ್ತೀನಿ ನಾನು ಪ್ರೋಗ್ರಾಮ್ಸ್ಗೆ. ನನ್ನ ಮಕ್ಕಳಿಗೂ ಕೂಡ ನಾನು ತಯಾರು ಮಾಡ್ತೀನಿ, ಒಂದು ವಾರ ಅವರಿಗೆ ಕ್ಲಾಸಸ್ ಮಾಡ್ತೀನಿ. ಮನೆಯಲ್ಲಿ ಮಕ್ಕಳಿಗೆ ಶಾಲೆ ಕಳಿಸೋದು, ಮನೆಯಲ್ಲಿ ಎಲ್ಲ ಜವಾಬ್ದಾರಿಗಳನ್ನು ಮಾಡಿಕೊಂಡು ಒಂದು ವಾರ ಮುಂಚೆನೇ ನಾನು ರೆಡಿಯಾಗಿರ್ತೀನಿ.
0: ಈ ರೀತಿ ನೀವು ದಂಪತಿಗಳಿಬ್ರು ಮನೆ ಬಿಟ್ಟು ಹೋದಾಗ ಮಕ್ಕಳದ ಜವಾಬ್ದಾರಿ ಯಾರು ನಿಭಾಯಿಸೋದು?
1: ಮನೆಯಲ್ಲಿ ಅಮ್ಮ ಇದ್ದಾರೆ, ಅವ್ರು ನೋಡ್ಕೋತಾರೆ.
0: ಅಮ್ಮಂದು ಪ್ರೋತ್ಸಾಹ ಹೇಗಿದೆ?
1: ಹಾಂ, ಚೆನ್ನಾಗಿದೆ. ಅವರು ಯಾವಾಗಲೂ ನನಗೆ ಇದನ್ನ ಯಾಕೆ ಮಾಡ್ತೀಯಾ, ಯಾಕೆ ಅವ್ರ ಜೊತೆ ಹೋಗ್ತೀಯ ಎಂದು ನನಗೆ ಏನೂ ಇಲ್ಲ. ಹೀಗಾಗಿ ನನಗೆ ಅವರಿಂದ ಹಿಂದೆ ಅವರು ನನಗೆ ಸಪೋರ್ಟ್ ಇರೋದ್ರಿಂದ ಸೊ ಹೀಗಾಗಿ ಹೋಗಲಿಕ್ಕೆ ಒಂದು ರೀತಿ ಹೇಳಬೇಕಾದ್ರೆ ಅವರು ನಮಗೆ ಪ್ರೋತ್ಸಾಹ ಮಾಡ್ತಾರೆ, ಮಾಡಿ ಹೋಗಿ. ಹಾಂ, ನಾವು ಮನೆ ಬಿಟ್ಟು ಹೊರಗಡೆ ಒಂದೊಂದು ವಾರ ಹೋದರೂ ಕೂಡ ಅವ್ರು ಮ್ಯಾನೇಜ್ ಮಾಡಿಕೊಂಡು ಮಕ್ಕಳು ನೋಡ್ಕೊಂಡು ಇರ್ತಾರೆ. ನಾವೆಲ್ಲ ಹೊರಗಡೆ ಪ್ರೋಗ್ರಾಮ್ಸ್ ಅದು ಕೊಡ್ತೀವಿ.
0: ಈಗ ತಾವು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಯಾವ್ಯಾವ ರಾಜ್ಯಗಳಲ್ಲಿ ಕಾರ್ಯಕ್ರಮ ಕೊಟ್ಟಿದ್ದೀರಿ?
1: ನಾನು ಮಧ್ಯಪ್ರದೇಶ, ಆಮೇಲೆ ಒಡಿಶಾ, ಮುಂಬೈ, ಮತ್ತೆ ಮೈಸೂರು, ಬ್ಯಾಂಗ್ಳೂರು, ಹಲವಾರು ಕಡೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀನಿ.
0: ಮತ್ತೆ ಹೊರದೇಶಕ್ಕೆ ಹೋಗುವಂತ ಅವಕಾಶ ಏನಾದ್ರೂ ಸಿಗ್ತಾ?
1: ಇಲ್ಲ, ಇವರು ನಮ್ಮ ಮದ್ವೆಕ್ಕಿಂತ ಮುಂಚೆನೆ ಹೋಗಿದ್ರು. ಬಟ್ ಈಗ ನನಗೆ
0: ಫ್ಯಾಮಿಲಿ,
1: ನಮ್ಮನೆಯವರು ಅವ್ರು ಹೋಗಿ ಬಂದ್ಮೇಲೆ ಮದ್ವೆ ಆಯ್ತು. ಬಟ್ ಹೀಗಾಗಿ ನನಗೆ ಅವಕಾಶ ಸಿಕ್ಕಿಲ್ಲ. ಅವಕಾಶ ಸಿಕ್ಕರೂ ಕೂಡ ನಾನು ಹೋಗ್ಬೇಕಂತ ನನ್ನ ಆಸೆ, ಯಾಕಂದ್ರೆ ನಮ್ಮ ಕಲೆ ಸಂಸ್ಕೃತಿನ ಹೊರದೇಶಗಳಲ್ಲೂ ಕೂಡ ಪ್ರಚಾರ ಮಾಡಬೇಕು. ಒಂದು ರೀತಿ ನೋಡಿದ್ರೆ ನಾವು ಈ ಕಲಾ ಫೀಲ್ಡಿಗೆ ಬರ್ಬೇಕಂದ್ರೆ ಹಿಂದೆ ಮಾಡಿದಂತ ಮಹಾನ್ ವ್ಯಕ್ತಿಗಳ ಬರೇ ಬುಕ್ಸ್ ಓದ್ತಾರೆ, ಬಟ್ ಓದ್ತಾರೆ ಮುಚ್ಚಿಡ್ತಾರೆ.

0: ನಿಜ ಜೀವನದ ನನ್ನ ನೃತ್ಯ ರೂಪಕವಾಗಿ ಜನರಿಗೆ ನಾವು ತೋರಿಸೋದ್ರಿಂದ ಓ ಈ ಥರನೂ ಇದ್ರ ಈಗಿನ ಜನ್ರೇಷನ್ ಮಕ್ಕಳಿಗೆ ಸೊ ಅವು ಮಕ್ಕಳು ಓದರಲ್ಲಿ ಆಸಕ್ತಿನೂ ಕಡಿಮೆ ಆಗ್ತಾ ಬಂದಿದೆ. ಸೊ ನೃತ್ಯ ಮುಖಾಂತರ ನಾವು ಈ ಥರ ಮಹಾನ್ ವ್ಯಕ್ತಿಗಳು ಇದ್ದಾರೆ ಅಂತ ನಾವು ತೋರಿಸೋದ್ರಿಂದ ಮಕ್ಕಳಲ್ಲಿ ಅವ್ರಿಗೂ ಮನವರಿಕೆ ಆ ಥರ ಓ ಈ ಥರ ಇದ್ರಲ್ಲ ಅಂತ. ಇದೊಂದು ನನಗೆ ಇಂಟೆನ್ಷನ್ ಮಾಡಬೇಕಂತ.
1: ಈಗ ಭರತನಾಟ್ಯಂ ಮಾಡೋ ಸಂದರ್ಭದಲ್ಲಿ ಕಲಾವಿದರು ಗಣಪತಿಯನ್ನು ವೇದಿಕೆ ಮೇಲೆ ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ಹಾವಭಾವಗಳಿದೆ, ಮುದ್ರಿಕೆಗಳಿದೆ. ಈ ಕಥಕಳಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ನೀವು ಯಾವ ರೀತಿ ಪ್ರೆಸೆಂಟ್ ಮಾಡಬೇಕಾಗತ್ತೆ?
0: ಹಾಂ, ನಾವು ಈಗ ನಾವು ಈ ಇದು ಒಂದು ಗಣಪತಿ ಒಂದು ಪ್ರೋಗ್ರಾಮ್ಸ್ ಮಾಡಬೇಕಂದ್ರೆ ನಾವೇನಲ್ಲಿ ಮೂರ್ತಿ ಆಗಲಿ ಮುಕುಟ ಆಗಲಿ ತಂದು ಇಡೋದಿಲ್ಲ. ಸೊ ನಿಜವಾದ ವ್ಯಕ್ತಿನೇ ನಾವು ಮೇಕಪ್ ಹಾಕಿಬಿಟ್ಟು ಅವ್ರು ನೋಡಲಿಕ್ಕೆ ಗಣಪತಿ ಥರನೇ ಕಾಣಬೇಕು, ಅಟ್ರಾಕ್ಷನ್. ಓ ಗಣಪತಿ ನಿಜವಾಗ್ಲೂ ಗಣಪತಿ ಕೂತಿದ್ನಾ ಅಲ್ಲಿ ಅನ್ನಿಸ್ಬೇಕು ಆ ಥರ. ನಿಜವಾದ ಒಂದು ಜೀವತ ಇರುವಂಥ ವ್ಯಕ್ತಿನೇ ನಾವು ಸ್ಟೇಜ್ ಮೇಲೆ ನಿಂದಿರಿಸಿ ಆ ಗಣಪತಿ ಮುಂದೆ ನಾವು ನೃತ್ಯ ರೂಪಕವನ್ನು ನೃತ್ಯವನ್ನು ಮಾಡ್ತೀವಿ.
1: ಇದೇ ಥರನೇ ತಾವು ಹೇಳಿದ್ರಿ, ಬೇರೆ ಬೇರೆ ವಿಷಯಗಳನ್ನು ಎತ್ಕೊಂಡು, ಸಾಮಾಜಿಕ ಸಮಸ್ಯೆಗಳನ್ನು ಕೂಡ ಎತ್ಕೊಂಡು ನಾವು ನೃತ್ಯ ರೂಪಕದಲ್ಲಿ ಪ್ರಸ್ತುತಪಡಿಸ್ತೀವಿ ಅಂತ ಹೇಳಿ. ಯಾವ್ಯಾವುದು ಸಮಸ್ಯೆಗಳನ್ನು ಅಥವಾ ವ್ಯಕ್ತಿಗಳನ್ನು ಈ ನೃತ್ಯ ರೂಪಕದ ಮೂಲಕ ತಂದಿದ್ದೀರಿ ಸ್ಟೇಜ್ ಮೇಲೆ?
0: ವಿಶೇಷವಾಗಿ ಹೇಳಬೇಕಂದ್ರೆ ನಾನು ಅಂಬೇಡ್ಕರ್ ಅವ್ರ ಬಗ್ಗೆನೇ. ಅವರು ಶಿಕ್ಷಣದ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ರಲ್ಲ, ಅವರು ಮಾಡಿದಂಥ ಶಿಕ್ಷಣ ಹೋರಾಟದ ಬಗ್ಗೆ ಅದು ಸ್ವಲ್ಪ ಕೂಡ ನಾನು ಇಲ್ಲಿ ಯಾರೂ ಕೂಡ ಆ ಶಿಕ್ಷಣವನ್ನು ಯಾವ ಥರ ಉಪಯೋಗ ಮಾಡ್ಕೋಬೇಕಂದ್ರೆ ಉಪಯೋಗ ಮಾಡ್ಕೋತಾನೇ ಇಲ್ಲ. ಈ ಜನ ಹೆಂಗಾಗಿದೆ ಅಂದರೆ ಶಿಕ್ಷಣ ಸುಮ್ಮನೆ ಕಲಿಬೇಕು, ಒಂದು ಡಿಗ್ರಿ ತಗೋಬೇಕು, ಜಾಬ್ ಮಾಡಬೇಕು. ಅವರು ಅಂಬೇಡ್ಕರ್ ಅವರು ಎಷ್ಟು ಹೋರಾಟ ಮಾಡಿದರು, ಎಲ್ಲ ಜನರಿಗೆ ಸರಿ ಸಮಾನವಾಗಿ ಸಿಗಬೇಕು ಶಿಕ್ಷಣ, ಆದರೆ ಇನ್ನೂ ಯಾಕೋ ಕೊರತೆ ಇದೆ ಅಂತ ಅನ್ನಿಸ್ತಾ ಇದೆ ನನ್ನ ವೈಯಕ್ತಿಕವಾಗಿ. ಆಮೇಲೆ ಈಗ ಆಧುನಿಕ ಯುಗದಲ್ಲಿ ಅಂತೂ ತಂತ್ರಜ್ಞಾನಗಳು ಜಾಸ್ತಿ ಆಗಿಬಿಟ್ಟವ, ಎಲ್ಲಾನು ಈಸಿಯಾಗಿ ಸಿಗುತ್ತೆ. ಅವಾಗ ಈಸಿಯಾಗಿ ಯಾವುದೂ ಸಿಗ್ತಿರ್ಲಿಲ್ಲ, ಕಷ್ಟಪಡ್ಬೇಕಾಗ್ತಿತ್ತು. ಸೊ ಈಗೆಲ್ಲ ಈಸಿಯಾಗಿ ಸಿಗ್ತದಲ್ಲ, ಜನರು ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಶಿಕ್ಷಣದ ಬಗ್ಗೆ.
1: ಸಾಮಾನ್ಯವಾಗಿ ಒಂದು ಸ್ಟೇಜ್ ಮೇಲೆ ಒಂದು ಕಾರ್ಯಕ್ರಮ ಕೊಡ್ತೀರಿ ಅಂದರೆ ಎಷ್ಟು ಗಂಟೆ ಕೊಡ್ತೀರಿ?
0: ಕೆಲವೊಂದು ಅವು ಆಯ್ಕೆಗಳು ಇರ್ತಾವ, ಒಂದು 45 ನಿಮಿಷದ ಇರ್ತಾವ, ಒಂದು ಹಾಫ್ ಎನ್ ಅವರ್. ನೃತ್ಯ ರೂಪಕ ಅಂದ್ರೆ ಒನ್ ಅವರ್ ಪ್ರೋಗ್ರಾಮ್ಸ್ ಇರುತ್ತೆ.
1: ಈ ನೃತ್ಯ ರೂಪಕ ತಾವು ಮಾಡ್ತಾ ಇದ್ದೀರಿ ಅನ್ಕೊಳ್ಳೋಣ, 1 ಅವರ್ ಅದನ್ನ ನಡೆಸ್ಬೇಕು, ಎಷ್ಟು ಜನ ಇರ್ತೀರಿ
0: ಅಲ್ಲಿ? ಸುಮಾರು ಒಂದು 10-15 ಜನ ಇರ್ತೀವಿ. ಎಲ್ಲ ಒಂದೊಂದು ಕ್ಯಾರೆಕ್ಟರ್ ತಗೋಬೇಕಾಗ್ತದೆ ನಾವು. ಈಗ ವಿವೇಕಾನಂದ ಅವ್ರ ಬಗ್ಗೆ ತಗೊಂಡ್ರೆ ವಿವೇಕಾನಂದ ಅವರನ್ನ ನಾವು ಒಂದು ಪಾರ್ಟ್ ತಗೋಬೇಕಾಗ್ತದೆ. ಅವರು ಏನು ಮಾಡಿದಂಥ ಕಾರ್ಯಗಳ ಬಗ್ಗೆ ತಗೋಬೇಕಂದ್ರೆ ಆ ಕಾರ್ಯದಲ್ಲಿ ಎಷ್ಟು ಜನ ಹಿಂದೆ ಅವ್ರ ಬೆನ್ನೆಲುಬಾಗಿದ್ರು, ಅವು ಕೆಲವೊಂದು ಪಾತ್ರಗಳನ್ನು ತಗೋಬೇಕಾಗ್ತದೆ. ಆಮೇಲೆ ಅದರಲ್ಲಿ ನಾವು ನೃತ್ಯ ಮಾಡಬೇಕಂದ್ರೆ ಮತ್ತೆ ಅದರಲ್ಲೇ ಒಂದಿಷ್ಟು ಜನ ತಗೋಬೇಕಾಗ್ತದೆ.
1: ಈಗ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದ ಎರಡೂ ಇಲಾಖೆಗಳ ಮುಖಾಂತರ ತಾವು ಕಾರ್ಯಕ್ರಮ ಕೊಡ್ತಾ ಇರ್ತೀರಿ, ದೇಶಾದ್ಯಂತ ಓಡಾಡಿದಿರಿ ತಾವು. ತಮಗೆ ಬಹಳಷ್ಟು ಖುಷಿ ಕೊಟ್ಟಂತ ಊರು ಯಾವುದು?
0: ನನಗೆ ವಿಶೇಷವಾಗಿ ಅಂದ್ರೆ ಮಣಿಪುರ ಮತ್ತು ಮೈಸೂರು ಜಾಸ್ತಿ.
1: ಯಾತಕ್ಕೆ ಅಂತ?
0: ಯಾಕಂದ್ರೆ ಅಲ್ಲಿ ಮೈಸೂರಲ್ಲಿ ಜಾಸ್ತಿ ಇದೆ ನೃತ್ಯ ಕಲೆ ಸಂಗೀತ,
1: ಹೌದು
0: ಅಲ್ಲಿ ಜಾಸ್ತಿ ಇದೆ. ಆದರೆ ನಮ್ಮ ಬಿಜಾಪುರಲ್ಲಿ ಆ ಥರ ಇಲ್ಲ, ನಮ್ಮ ಬಿಜಾಪುರ ಇಲ್ಲಿ ಇಲ್ಲ ಅನ್ನೋದು ಒಂದು ನನಗೆ ನಿರಾಶೆ ಇದೆ. ಅಲ್ಲಿ ಮೈಸೂರಲ್ಲಿ ತುಂಬ ಚೆನ್ನಾಗಿ ಜನ ಸಾಫ್ಟು, ಆಮೇಲೆ ಯಾವುದೇ ನಾವು ಕಲಿತೀವಿ ಅಂದರೆ ನಮ್ಗೆ ಯಾರೂ ಅಲ್ಲಿ ಹಿಂದೆ ಜಗ್ಗೋರಿಲ್ಲ, ಮುಂದೆ ಹೋಗಲಿಕ್ಕೆ ದಾರಿ ತೋರಿಸೋರು ಭಾಳ ಜನ ಇದ್ದಾರೆ ಮಣಿಪುರಲ್ಲಿ. ಅಲ್ಲಿನೂ ವಾತಾವರಣ ಆಗಲಿ, ಜನ ಒಳ್ಳೆ ಜನ, ಆಮೇಲೆ ಅಲ್ಲಿ ಪ್ರಿಫರೆನ್ಸ್ ಜಾಸ್ತಿ ಅಂದರೆ ಹೆಣ್ಮಕ್ಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ, ಅದು ಒಂದು ನಂಗೆ ಭಾಳ ಖುಷಿ ಆಯಿತು.
1: ಯಾವ ಥರ ಅದನ್ನು ನೀವು ಗುರುತಿಸಿದ್ರಿ ಹೆಣ್ಮಕ್ಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾರೆ ಅಂತ?
0: ಅಲ್ಲಿ ನಾನು ಹೋದಾಗ ಕೇಳಿದೆ, ನಾನು ಎಲ್ಲ ಕ್ಷೇತ್ರದಲ್ಲಿ ಹೆಣ್ಮಕ್ಳೇ ಜಾಸ್ತಿ, ಎಲೆ ಕಟ್ಟುವುದಾಗಲಿ, ಚಿಕ್ಕ ಚಿಕ್ಕ ಶಾಪ್ಗಳಲ್ಲೇ ಆಗಲಿ, ಕಾಯಿಪಲ್ಯ ಮಾರ್ಕೆಟ್ ಆಗಲಿ, ಒಂದು ಬಟ್ಟೆ ಅಂಗಡಿಯಲ್ಲಿ ಆಗಲಿ, ಎಲ್ಲಿ ಹೋದರೂ ಮಹಿಳೆಯರೇ ಜಾಸ್ತಿ ಇದ್ದರು. ನಾನು ಹೀಗೆ ಕೇಳಿದೆ, ಅವಾಗ ನನಗೆ ಹೇಳಿದರು ಇಲ್ಲಿ ಇಲ್ಲಿ ಹೆಣ್ಮಕ್ಳದೇ ನಡೆಯೋದು ಎಲ್ಲ ಕ್ಷೇತ್ರದಲ್ಲಿ, ಕೃಷಿ ಕ್ಷೇತ್ರದಲ್ಲಿ ಕೂಡ ಹೆಣ್ಮಕ್ಳೇ ಜಾಸ್ತಿ, ಅಲ್ಲಿ ಎಲ್ಲದಕ್ಕೂ ಜಾಸ್ತಿ ಪ್ರಿಫರೆನ್ಸ್ ಹೆಣ್ಮಕ್ಳಿಗೆ ಜಾಸ್ತಿ ಕೊಡ್ತಾರಂತ. ಅದೊಂದು ನನಗೆ ಭಾಳ ಖುಷಿ ಆಯಿತು. ಆ ಪ್ರದೇಶ ನನಗೆ ತುಂಬ ಇಷ್ಟ ಆಯಿತು, ವಾತಾವರಣ.
1: ಆಯಿತು, ಈಗ ತಮಗೆ ಮಕ್ಕಳು?
0: ಇಬ್ರು ಮಕ್ಕಳಿದ್ದಾರೆ, ಒಬ್ಬ ಮಗ 6th ಓದ್ತಾ ಇದ್ದಾನೆ, ಮಗಳು 10th ಮುಗಿಸಿ ಈಗ 1st ಇಯರ್ ಓದ್ಲು, ಮಗಳು ಕೂಡ ಭರತನಾಟ್ಯಂ ಕಲಿತಾ ಇದ್ದಾಳೆ.

0: ಯಾವ ಫೀಲ್ಡಿಗೆ ಬಿಡಬೇಕು ಅಂತ ನಿಮ್ಮ ಆಸೆ ಇರೋದು?
1: ನನಗೆ ತುಂಬ ಆಸಕ್ತಿ ಅಂದರೆ ನನಗೆ ನೃತ್ಯ ಕಲಾವಿದೆ ಮಾಡಬೇಕಂತ ನನಗೆ ಆಸೆ. ಬಟ್ ನೋಡಬೇಕು, ನಮ್ಮ ಥರ ನಮ್ಮ ಮಕ್ಕಳು ಇರಲ್ಲ, ಅವಳದು ಇಂಟೆನ್ಷನ್ ಹೇಗಿದೆ ನೋಡಿಕೊಂಡು. ಬಟ್ ಈಗಂತೂ ಸದ್ಯಕ್ಕಂತೂ ನಮ್ಮ ಜೊತೆ ಅವಳು ಪ್ರಾಕ್ಟೀಸ್ ಮಾಡ್ತಾಳೆ, ಆಮೇಲೆ ಪ್ರೋಗ್ರಾಮ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಂದರೆ ಹೇಳಿದ್ನಲ್ಲ, ನಿತ್ಯ ನೀರಾಗಬಾರ್ದು, ಹರಿಯುವ ನೀರಾಗಬೇಕು ಅಂತ. ಹಾಗೆ ನಮ್ಮ ಕಲೆನ ನಮಗಷ್ಟೇ ಸೀಮಿತವಾಗಿರಬಾರ್ದು, ನಮ್ಮ ಹಿಂದೆ ನಮ್ಮ ಮಕ್ಕಳನ್ನು ಬೆಳೆಸ್ಕೊಂಡು ಹೋಗಬೇಕು. ಆಮೇಲೆ ನಮ್ಮ ಈ ಬಿಜಾಪುರಲ್ಲಿ ಇದು ಈ ಕ್ಷೇತ್ರ ಒಂದು ಸ್ವಲ್ಪ ಚೆನ್ನಾಗಿ ಬೆಳೀಬೇಕು. ನೃತ್ಯ ಮತ್ತು ಕಲೆ ಐತಿಹಾಸಿಕ ಸ್ಥಳವಾಗಿರೋದ್ರಿಂದ ಇಲ್ಲಿ ನೃತ್ಯ ಒಂದು ಸ್ವಲ್ಪ ಚೆನ್ನಾಗಿ ಬೆಳೆಸಬೇಕು ಅನ್ನೋ ಉದ್ದೇಶ.
0: ಓಕೆ, ಈಗ ನೀವು ನೃತ್ಯ ತರಗತಿಗಳನ್ನು ಏನು ಮಾಡ್ತಾ ಇದ್ದೀರಲ್ಲ, ಕೇವಲ ನಿಮ್ಮ ಇನ್ಸ್ಟಿಟ್ಯೂಷನಲ್ಲಿ ಅಷ್ಟೇ ಮಾಡ್ತೀರಾ ಅಥವಾ ಬೇರೆ? ತಾವು ಹೇಳಿದ್ರಿ ಇದೊಂದು ಕಲೆ, ನಿಂತ ನೀರಾಗಬಾರ್ದು, ಸದಾ ಹರಿತಾ ಇರೋ ನೀರಾಗಬೇಕು ಅಂತೇಳಿ. ಹೀಗೆ ತಾವೇ ಹೇಳ್ದಂಗೆ ಇದು ಸರಾದಾ ಹರಿತಿರೋ ನೀರಾಗಬೇಕು ಅಂತ ಹೇಳಿದ್ರೆ, ಈ ಕಲೆ ಉಳಿಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ತಾವು ಬಯಸ್ತೀರಿ?
1: ಹೌದು, ಈಗ ನಾನು ನಮ್ಮ ಯಜಮಾನರು ಮಾಡ್ತಾ ಇದ್ದೀವಿ ಈ ಕ್ಷೇತ್ರವನ್ನು. ಆದರೆ ಇಲ್ಲಿಗೆ ನಮ್ಮದು ನಿಂದಿರಬಾರ್ದು. ಸೊ ನಮ್ಮ ಥರನೇ ಬರೀ ಎಜುಕೇಷನ್ ಮುಗಿಸಿ ಮದುವೆ ಮಾಡ್ಕೊಂಡು ಹೋಗಿ ಒಂದೆಲ್ಲೋ ಒಂದು ಜಾಬ್ ಮಾಡಿಕೊಂಡು ಅಯ್ಯೋ ನಾನು ಹೀಗೆ ಕಲಿಬೇಕಾಗಿತ್ತಲ್ಲ ಮಾಡ್ಬೇಕು, ಬೇಡ, ನೀವು ಕಲಿಯಿರಿ, ನೀವು ಈ ಕಲಾನ ಅಳವಡಿಸ್ಕೊಂಡು ನಾಲ್ಕು ಜನರಿಗೆ ಹೇಳಬೇಕು. ಆಮೇಲೆ ನಮ್ಮ ಈ ಕ್ಷೇತ್ರದಲ್ಲಿ ಹೆಣ್ಮಕ್ಳು ತುಂಬ ಕಡಿಮೆ. ಸರ್ವೇ ಸಾಮಾನ್ಯವಾಗಿ ಅವರ ತಾತ ಮುತ್ತಾತನ ಕಾಲದಿಂದ ಬಂದಂಥ ಮಕ್ಕಳು ಕೂಡ ಅವರು ಆಸಕ್ತಿ ತೋರಿಸ್ತಾರೆ. ಏನು ಗೊತ್ತಿಲ್ಲದವರು ಕೂಡ ಕಲಿತು ಕೂಡ ಕಲಿಬೋದು, ಕಲಿತು ಮುಂದೆ ಪೀಳಿಗೆ ಪೀಳಿಗೆ ಹೋಗಬೇಕು, ಇಲ್ಲಿಗೆ ನಿಲ್ಲಬಾರ್ದು ಅನ್ನೋದು ನಂದು ಉದ್ದೇಶ.
0: ಕೊನೆಯದಾಗಿ ನೃತ್ಯ ಕ್ಷೇತ್ರದಲ್ಲಿ ಇದ್ದಾಗ ನಮಗೆ ಫಿಟ್ನೆಸ್ ಕೂಡ ಅಷ್ಟೇ ಮುಖ್ಯ, ನಮ್ಮ ದೈಹಿಕ ಕ್ಷಮತೆ ಇದನ್ನೆಲ್ಲ ಕಾಪಾಡಿಕೊಳ್ಳಿಕ್ಕೆ ತಾವೇನು ಅಭ್ಯಾಸ ಮಾಡ್ತೀರಿ?
1: ಬೆಳಗ್ಗೆ ನಂದು ರುಟೀನ್ ಅಂದರೆ 5:30 ಎದ್ದು ಬಿಟ್ಟು ಫಸ್ಟ್ ಯೋಗ, ಆಮೇಲೆ ಯೋಗ ಆದಮೇಲೆ ನಮ್ಮ ದಿನಚರಿಗಳನ್ನು ಮುಗಿಸ್ಕೊಂಡು ಒಳ್ಳೆಯ ಆಹಾರ, ಮೆಡಿಟೇಷನ್, ಯೋಗ ಧ್ಯಾನಗಳನ್ನು ಮಾಡಿಕೊಂಡು ನಮ್ಮ ಹೆಲ್ತನ್ನು ಮೇಂಟೈನ್ ಮಾಡಿಕೊಂಡು ಫಿಟ್ನೆಸ್ ಆಗಿರಬೇಕು. ಹೆಣ್ಮಕ್ಳು ವಿಶೇಷವಾಗಿ ಫಿಟ್ನೆಸ್ ಮೇಂಟೈನ್ ಮಾಡಿಕೊಂಡು ದೈಹಿಕವಾಗಿ ಆರೋಗ್ಯವಾಗಿ ಇರಬೇಕು.
0: ತಾವೇ ಮಾತಾಡ್ತಾ ಹೇಳಿದ್ರಿ ಇವತ್ತು ಕೂಡ ಹೆಣ್ಮಕ್ಳಿಗೆ ಸಿಗಬೇಕಾದಂಥ ಒಂದು ಪ್ರಾಶಸ್ತ್ಯ ಸಿಗ್ತಾ ಇಲ್ಲ, ಹೆಣ್ಮಕ್ಳು ಕೂಡ ಈ ಕಲೆಯಲ್ಲಿ ತೊಡಗಿಸ್ಕೋಬೇಕು, ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಹೇಳಿ ಈಗ ನಾವು ಸಂದರ್ಶನ ಮುಗಿಸೋ ಹಂತದಲ್ಲಿದ್ದೀವಿ. ಆ ರೀತಿ ಒಂದು ಅಭಿರುಚಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಅಥವಾ ಪೋಷಕರಿಗೆ ತಾವೇನು ಕಿವಿ ಮಾತು ಹೇಳಿಕ್ಕೆ ಬಯಸ್ತೀರಿ?
1: ಹಾಂ, ಈಗ ಅಂಥ ಪೋಷಕರಿಗೆ ಕೂಡ ನಾನು ಒಂದು ಕಿವಿ ಮಾತು ಹೇಳ್ತೀನಿ. ಯಾರೂ ಕೂಡ ಹೌದಲ್ಲಪ್ಪ ನಮ್ಮ ಮಕ್ಕಳಿಗೆ ನಾವು ಈ ಥರ ಮಾಡಬಹುದಾಗಿತ್ತು ಅಂತ ಕೊರಗಬೇಡ. ಸಾಕಷ್ಟು ಅವಕಾಶಗಳು ಅದಾವ, ಅದನ್ನು ನೀವು ಮುಂದೆ ಬಂದು ಅದನ್ನು ಸದುಪಯೋಗ ತಕ್ಕೊಂಡು ಒಂದು ನೃತ್ಯ ಕ್ಷೇತ್ರದಲ್ಲಿ ಆಗಲಿ ಒಂದು ಒಳ್ಳೆ ಒಂದು ಕ್ಷೇತ್ರದಲ್ಲಿ ಹೆಣ್ಮಕ್ಕಳನ್ನು ನೀವು ಸ್ವತಂತ್ರವಾಗಿ ಬಿಡಬೇಕು, ಅವಕಾಶಗಳನ್ನು ಅವ್ರಿಗೆ ಕೊಡಬೇಕು. ಅವ್ರು ಮುಂದೆ ಹೋಗಿ ಅಯ್ಯೋ ನನಗೆ ಈ ಥರ ಮಾಡಿಸ್ಲಿಲ್ಲಲ್ಲ ಅಂತ ಯಾವ ಹೆಣ್ಮಕ್ಳಿಗೂ ಕೊರತೆ ಏನು ಬೇಡ. ಈ ಆಧುನಿಕ ಯುಗದಲ್ಲಿ ಎಲ್ಲನೂ ಅನುಕೂಲ ಇದೆ, ವಿಶೇಷವಾಗಿ ಈಗ ನೃತ್ಯ ಕಲೆಗೆ ಬಹಳ ಪ್ರೋತ್ಸಾಹ ಇದೆ. ಎಲ್ಲ ಹೆಣ್ಮಕ್ಳಿಗೆ ನಾನು ಕೇಳ್ಕೊತೀನಿ, ಎಲ್ಲರೂ ಕೂಡ ಇದರಲ್ಲಿ ಒಂದು ಏನೋ ಹುಡುಕಾಡಿ ಇದರಲ್ಲಿ ಒಂದು ನಮ್ಮ ನೃತ್ಯ ಕಲಾನ ಉಳಿಸಿ ಬೆಳೆಸ್ಬೇಕಂತ ಬೆಳೆಸ್ಲಿಕ್ಕೆ ಹೆಣ್ಮಕ್ಳಿಗೆ ಪ್ರೋತ್ಸಾಹ ಮಾಡಬೇಕು. ಬರೀ ಹೆಣ್ಮಕ್ಳು ಅಂತಲ್ಲ, ಗಂಡಸು ಮಕ್ಕಳಿಗೂ ಕೂಡ ಇದರಲ್ಲಿ ಆಸಕ್ತಿ ತೋರಿಸ್ತಾರೆ, ಅವ್ರಿಗೂ ಕೂಡ ನೀವು ಈ ಒಂದು ಫೀಲ್ಡನ್ನು ದಾರಿ ಎರೆದು ಕೊಡಬೇಕಂತ ನಾನು ಬೇಡ್ಕೋತೀನಿ.
0: ಆಯಿತು ಸುನಂದ ರಂಗನಾಥ ಬತ್ತಾಸಿಯವರೇ, ಇಷ್ಟೊತ್ತು ತಾವು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನು ಹಾಗೆಯೇ ಈ ಒಂದು ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಭಾಳಷ್ಟು ಮಾತುಕತೆಯಲ್ಲಿ ತೊಡಗಿಸ್ಕೊಂಡ್ರಿ. ಹಾಗಾಗಿ ನಮ್ಮೆಲ್ಲ ಕೇಳಿದ್ರ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ.
1: ತಮಗೂ ಕೂಡ ಧನ್ಯವಾದಗಳು, ನಮಸ್ಕಾರ ಸರ್.
2: ಇದುವರೆಗೆ ಕಥಕ್ ನೃತ್ಯ ಕಲಾವಿದೆಯಾದ ಸುನಂದಾ ರಂಗನಾಥ್ ಬತ್ತಾಸೆ ಅವರೊಂದಿಗೆ ಸಂದರ್ಶನವನ್ನ ಆಲಿಸಿದಿರಿ. ಸಂದರ್ಶಿಸಿದವರು ಎಂ.ಕೆ. ಶಿವಕುಮಾರ್, ಸಂಕಲನ ಶೈಲಾ ಯರನಾಳ್.

0: ಆಕಾಶವಾಣಿ
1: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು, ನೀವೆಲ್ಲ ಟ್ಯೂನ್ ಮಾಡಿ 101.8 FM.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಚರಕದಿಂದ ಬರುವ ನೂಲಿನ ಪ್ರತಿ ಎಳೆಯಲ್ಲೂ ನಾನು ದೇವರನ್ನು ಕಾಣುತ್ತೇನೆ. ಖಾದಿ ನಭೋಮಂಡಲದಲ್ಲಿನ ನೇಸರನಿದ್ದಂತೆ. ಹೀಗೆಂದವರು ಮಹಾತ್ಮ ಗಾಂಧೀಜಿ.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಆತ್ಮೀಯರ ವಿಜಯ ಪ್ರಾಕಾಶವನ್ನು ಕೇಂದ್ರವಿತು. ಇನ್ನು ಮುಂದೆ ಕಾರ್ಯಕ್ರಮಗಳ ಪರಿಚಯ ಕೇಳಿ. 6:10 ಚಜ್ಜರೊಟ್ಟಿ ಚೌಳಿಕೈ, ನಂತರ ನೀತಿಕತೆ ಪ್ರಸಾರವಾಗಲಿದೆ. ಅವಲೋಕನ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ 6:30. 6:50 ಭಾರತ ಸರ್ಕಾರದ ಕೃಷಿ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ ಪ್ರಸಾರವಾಗಲಿದೆ. ಜನಪದ ಸಂಗೀತ ಕಾರ್ಯಕ್ರಮ 7:20. ಕನ್ನಡ ಚಿತ್ರಗೀತೆಗಳು 7:45 ಪ್ರಸಾರವಾಗುತ್ತವೆ. ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 8:30. ಸ್ಪಾಟ್ಲೈಟ್ ಕಾರ್ಯಕ್ರಮ ಬೆಂಗಳೂರು ನಿಲಯದಿಂದ 9:15. ಮನಿ ಟಾಕ್ ನಂತರ ಮಂಥನ 9:30 ದಿಲ್ಲಿ ಕೇಂದ್ರದಿಂದ. ಏಷ್ಯನ್ ಗೇಮ್ಸ್ 2026 ದಿನದ ಮುಖ್ಯಾಂಶಗಳು 10:00. ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ 10:20 ಬೆಂಗಳೂರು ನಿಲಯದಿಂದ.

ಸ್ನೇಹಿತರೆ, ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ 6:50 ಬೆಂಗಳೂರು ನಿಲಯದಿಂದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಗೌರ್ಮೆಂಟ್ ಆಫ್ ಇಂಡಿಯಾ. ಜನಪದ ಸಂಗೀತ 7:20. ಕನ್ನಡ ಚಿತ್ರಗೀತೆಗಳು 7:45 ಮೂಡಿಬರುತ್ತವೆ.

ವಿಜಯಪುರ ಆಕಾಶವಾಣಿ FM ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ವಿಜಯಪುರ ಕೇಳಿ ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ. ಇಂದಿನ ಕಾರ್ಯಕ್ರಮದಲ್ಲಿ ಮೊದಲಿಗೆ ತ್ರಿಗುಣಗಳ ಬಗ್ಗೆ ಮಾತನಾಡಲಿದ್ದಾರೆ ಶ್ರೀಮತಿ ಜ್ಯೋತಿ ಯಜುರ್ವೇದಿ.

ಪ್ರತಿಯೊಂದು ಘಟ್ಟದಲ್ಲೂ ಮಹಿಳೆ ತಾನು ಅಬಲೆಯಲ್ಲ ಸಬಲೆ ಎಂಬುದನ್ನು ಸಾಧಿಸಿ ತೋರಿಸಿದ್ದಾಳೆ. ಎಂತಹ ಕೆಲಸವನ್ನೇ ಆಗಲಿ ಸಮರ್ಪಕವಾಗಿ ನಿಭಾಯಿಸುವ ಶಕ್ತಿ ಆಕೆಯದು. ಜಾತಕ ಕುಂಡಲಿಯಲ್ಲಿ ಆಕೆಯ ಶಕ್ತಿಯನ್ನು ವಿಮರ್ಶಿಸುವ ತ್ರಿಗುಣಗಳಿವೆ, ಅವೇನೆಂದು ನೋಡೋಣ. ಪ್ರಕೃತಿಯ ವಿಶೇಷ ಸೃಷ್ಟಿಯೇ ಮಹಿಳೆ. ಆಧುನಿಕ ಯುಗದಲ್ಲಿ ಆಕೆ ತನ್ನನ್ನು ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾಳೆ. ತನ್ನ ಸಾಮರ್ಥ್ಯವನ್ನು ಪ್ರಾಬಲ್ಯವನ್ನು ಮೆರೆದಿದ್ದಾಳೆ. ಒಳಗಿನ ಹಾಗೂ ಹೊರಗಿನ ಕೆಲಸಗಳೆರಡನ್ನೂ ಶ್ರೇಣೀಕರಿಸದೆ ಸಮಾನ ಆಸಕ್ತಿಯಿಂದ ಸಮಾನ ಪ್ರೀತಿಯಲ್ಲಿ ಸಮಾನ ದಕ್ಷತೆಯಲ್ಲಿ ನಿಭಾಯಿಸುವ ಈ ಗುಣವೇ ಸ್ತ್ರೀಯರಲ್ಲಿರುವ ವಿಶಿಷ್ಟತೆ. ಇದಕ್ಕೆಲ್ಲ ಕಾರಣವಾಗಿರುವುದು ಸ್ತ್ರೀಯರಲ್ಲಿರುವ ಮನೋಬಲ. ಮನಸ್ಸೇ ಎಲ್ಲಕ್ಕೂ ಮೂಲ. ಈ ಮನಸ್ಸು ಅತ್ಯಂತ ಸೂಕ್ಷ್ಮ ಹಾಗೂ ಸಮರ್ಥವಾಗಿದ್ದರೆ ಇಡೀ ಪ್ರಪಂಚವನ್ನೇ ಅರಿತು ಅನುಭವಿಸಿ ಆನಂದಿಸಲು ಸಾಧ್ಯ. ಮೇಲ್ನೋಟಕ್ಕೆ ಮಹಿಳೆಯ ಮನಸ್ಸು ಮೃದು ಹಾಗೂ ಕೋಮಲವೆಂದು ಕಂಡುಬಂದರೂ ಆಂತರ್ಯದಲ್ಲಿ ಆಕೆಯ ಸಂಕಲ್ಪ ಶಕ್ತಿ ದೃಢವಾಗಿರುತ್ತದೆ. ಮನಸ್ಸಿನ ಈ ವಿಭಿನ್ನ ಸ್ವಭಾವಕ್ಕೆ ತ್ರಿಗುಣಗಳೇ ಆಧಾರವಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮನೋವಿಶ್ಲೇಷಣೆಯಲ್ಲಿ ತ್ರಿಗುಣಗಳ ಪಾತ್ರ ದೊಡ್ಡದು. ಅದು ವೈವಿಧ್ಯತೆಯ ರೋಚಕತೆಯನ್ನು ನಿರ್ಣಯಿಸುತ್ತದೆ. ಪಂಚಭೂತ ತತ್ವಗಳು ಒಂದೇ ಆದರೂ ವ್ಯಕ್ತಿಯಿಂದ ವ್ಯಕ್ತಿಯ ದೇಹ ರಚನೆ ಬೇರೆಯಾಗಿರುವಂತೆ ಮಾನಸಿಕ ಗುಣಗಳು ಸಹ ವಿಭಿನ್ನವಾಗಿರುತ್ತವೆ. ತ್ರಿಗುಣಗಳು ಮನಸ್ಸಿನ ಮೂಲಕ ಪ್ರಕಟಗೊಳ್ಳುತ್ತದೆ. ಪೂರ್ವಜನ್ಮದ ಕರ್ಮಾನುಸಾರವಾಗಿ ತ್ರಿಗುಣಗಳು ಪ್ರತಿಯೊಬ್ಬರ ಮನಸ್ಸಿನಾಳದಲ್ಲಿ ಸೂಕ್ತವಾಗಿರುತ್ತದೆ. ನಿರ್ವಹಿಸುವ ಪ್ರತಿಯೊಂದು ಕಾರ್ಯದಲ್ಲೂ ತ್ರಿಗುಣಗಳಾದ ಸಾತ್ವಿಕ ರಾಜಸಿಕ ಮತ್ತು ತಾಮಸಿಕ ಗುಣಗಳ ಪ್ರಭಾವವಿರುತ್ತದೆ. ಸ್ತ್ರೀಯು ಕಾರ್ಯಪ್ರವೃತ್ತಳಾದಾಗ ಯಾವ ಗುಣ ಅಧಿಕ ಪ್ರಮಾಣದಲ್ಲಿರುವುದೋ ಆ ಗುಣ ಸ್ವಭಾವವಾಗಿ ಅಭಿವ್ಯಕ್ತವಾಗುತ್ತದೆ. ಹೆಣ್ಣು ತಾಯಿಯಾದಾಗ ಅವಳಲ್ಲಿರುವ ನೈಜ ಮನೋಗುಣ ಜಾಗೃತವಾಗುವುದು. ಮಗುವನ್ನು ಸಾಕಿ ಜವಾಬ್ದಾರಿಯುತ ವ್ಯಕ್ತಿಗಳನ್ನಾಗಿ ಮಾಡುವಲ್ಲಿ ಪುರುಷನಿಗಿಂತ ಸ್ತ್ರೀಯ ಕೈಂಕಾರ್ಯವೇ ಹಿರಿಯದು. ಮಕ್ಕಳನ್ನು ಸಲಹುವಾಗ ಸ್ತ್ರೀಯರಲ್ಲಿ ತ್ರಿಗುಣಗಳು ಯಾವ ರೀತಿ ಸಹಕರಿಸುವವೋ ಎಂಬುದನ್ನು ಅವಲೋಕಿಸೋಣ. ಮೊದಲನೆಯದಾಗಿ ತಾಮಸಿಕ ಗುಣ. ಅಜ್ಞಾನ ಅಂಧಕಾರ ಮತ್ತು ದೃಢತೆ ತಪೋ ತಮೋ ಗುಣದ ಪ್ರಮುಖ ಅಂಶ. ಮೊದಲ ಹಂತದಲ್ಲಿ ಜನಿಸಿದ ಮಗುವಿನ ಬಗ್ಗೆ ಹೆಚ್ಚಿನ ಅರಿವು ಇರುವುದಿಲ್ಲವಾದರೂ ನಂತರದ ದಿನಗಳಲ್ಲಿ ಮಗುವಿನ ಸ್ವಭಾವಕ್ಕೆ ಹೊಂದಿಕೊಳ್ಳುತ್ತಾಳೆ. ಎಂತಹ ಸ್ಥಿತಿಯಲ್ಲಿಯೂ ತನ್ನ

0: ಮಗುವನ್ನು ಬೇಸರವಿಲ್ಲದೆ ಪೊರೆಯುತ್ತಾಳೆ. ಇನ್ನು ಎರಡನೆಯದು ರಾಜಸಿಕ ಗುಣ. ಎರಡನೇ ಹಂತದಲ್ಲಿ ತಾಯಿಯಲ್ಲಿ ರಜೋಗುಣ ವ್ಯಕ್ತವಾಗುವುದು ಕ್ರಿಯಾಶೀಲತೆ ಇದರ ಪ್ರಮುಖ ಗುಣವಾಗಿರುವುದರಿಂದ ಮಗು ಒಂದು ಹಂತಕ್ಕೆ ಬೆಳೆದರೂ ಅದರ ಬೇಕು ಬೇಡಗಳನ್ನು ಅವಳು ಗೃಹಿಣಿಯಾಗಿರಲಿ ವೃತ್ತಿಪರ ಮಹಿಳೆಯಾಗಿರಲಿ ಪ್ರತಿ ಹಂತದಲ್ಲಿಯೂ ಮಾಡಬೇಕಾದ ಕರ್ತವ್ಯಗಳನ್ನು ಚಾಚು ತಪ್ಪದೆ ನಿಭಾಯಿಸುತ್ತಾಳೆ. ಎಲ್ಲೇ ಇದ್ದರೂ ಅವಳ ಮನಸ್ಸು ಮಗುವಿನ ಬಗ್ಗೆ ಸದಾ ಜಾಗೃತವಾಗಿರುತ್ತದೆ. ಇನ್ನು ಮೂರನೆಯದಾಗಿ ಸಾತ್ವಿಕ ಗುಣ. ಸಾತ್ವಿಕ ಗುಣದ ಸ್ವಭಾವವೇ ಬುದ್ಧಿವಂತಿಕೆ ಮತ್ತು ಹಿಡಿದ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸುವುದೇ ಆಗಿದೆ. ಮಕ್ಕಳನ್ನು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಿ ಸಮಾಜಕ್ಕೆ ಕೊಡುಗೆಯಾಗಿ ನೀಡುವ ಜಾಣ್ಮೆ ತಾಯಿಯಲ್ಲಿರುವುದು. ಜಗದ ಒಳಿತು ಕೆಡಕುಗಳೆರಡನ್ನೂ ತೋರಿಸಿ ಆಯ್ಕೆಯ ಮಾರ್ಗ ಮಕ್ಕಳಿಗೇ ಬಿಡುವಳು. ಮಕ್ಕಳು ಜವಾಬ್ದಾರಿಯುತವಾಗಿ ನಡೆದುಕೊಂಡರೆ ತೃಪ್ತಳಾಗುತ್ತಾಳೆ. ತಾಯಿಯಲ್ಲಿನ ಈ ಸತ್ವಗುಣದ ಜಾಗೃತಿ ಮಕ್ಕಳನ್ನು ಉತ್ತಮ ಹಾದಿಗೆ ತಂದು ನಿಲ್ಲಿಸುತ್ತದೆ. ಎಂತಹ ಸನ್ನಿವೇಶದಲ್ಲೂ ಏಕಾಂಕಿಯಾಗಿದ್ದಾಗಲೂ ಮಕ್ಕಳನ್ನು ಸಲಹುವ ಸಾಮರ್ಥ್ಯ ಮಹಿಳೆಯಲ್ಲಿರುತ್ತದೆ. ಜಾತಕದ ಸಹಾಯದಿಂದ ಮನಸ್ಸಿನ ಗುಣ ಮತ್ತು ಭಾವನೆಗಳ ನೈಜ ಸ್ವರೂಪವನ್ನು ತಿಳಿಯಬಹುದಾಗಿದೆ. ಪುರಾಣ ಕಾಲದಲ್ಲಿಯೂ ಹೆಣ್ಣಿಗೆ ತನ್ನದೇ ಆದ ಸ್ಥಾನ ದೊರಕಿದೆ. ಇತಿಹಾಸದ ಕಾಲದಲ್ಲಿ ಮಹಿಳೆಯು ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸುವಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಾಳೆ. ಆದರೆ ಇಂದಿನ ವರ್ತಮಾನ ಕಾಲದಲ್ಲಿ ಹೆಣ್ಣಿನ ಸ್ಥಾನಮಾನದಲ್ಲಿ ಪರಿಸ್ಥಿತಿಯ ಬೇರೆಯಾಗಿದೆ ಎಂದು ಭಾವಿಸಲಾಗಿದ್ದು ಪರಿಸ್ಥಿತಿಯಲ್ಲಿ ವ್ಯತ್ಯಾಸವಾಗಿಲ್ಲ, ಕೇವಲ ಮನಸ್ಥಿತಿಯಲ್ಲಿ ವ್ಯತ್ಯಾಸವಾಗಿದೆ. ಹೀಗಾಗಿ ಮಹಿಳೆಯರಿಗೆ ಜಾಗೃತಿ ಮೂಡಿಸುವ ಕೆಲಸವಾಗಬೇಕು ಎಂದರು. ಹಿಂದಿನಿಂದಲೂ ಮಹಿಳೆಯರ ಮೇಲೆ ಅಪಚಾರ ಮಾಡಲು ಮುಂದಾದಾಗಲೆಲ್ಲ ಪ್ರತಿಭಟನೆ ನಡೆದಿದೆ. ಆದರೂ ಸಹ ಮಹಿಳೆಯರನ್ನು ಅಗ್ಗವಾಗಿ ಕಾಣುತ್ತಿದ್ದು ಇದು ನಿಲ್ಲಬೇಕು. ಮಹಿಳೆಯು ಸಮಾಜದ ಮುಖಿಯಾಗಿದ್ದಲ್ಲಿ ದೇಶವು ಉತ್ತಮವಾಗುತ್ತದೆ.
1: ಇದುವರೆಗೆ ತ್ರಿಗುಣಗಳ ಬಗ್ಗೆ ಮಾತನಾಡಿದವರು ಶ್ರೀಮತಿ ಜ್ಯೋತಿ ಯಜುರ್ವೇದಿ. ಈಗ ಕೇಳಿ ಶ್ರೀಮತಿ ಕೆ ಸುನಂದಾ ಅವರಿಂದ ಕವನ ವಾಚನ.
2: ಕವನದ ಶೀರ್ಷಿಕೆ ನಾ ಯಾಕ್ ಬ್ಯಾಡ್ ಹೇಳು. ಓ ದೇವ್ರೆ, ಬದುಕಾಕ್ ನನಗ್ ಹಕ್ಕಿಲ್ಲೇನು? ಹೇಳ್ ದೇವ್ರೆ, ನನ್ನ ನೋವ ಕೇಳ್ ನೀನು. ಇವರಿಗೆಲ್ಲ ನಾ ಯಾಕ್ ಬ್ಯಾಡ್ ಹೇಳು? ಓ ದೇವ್ರೆ, ಬದುಕಾಕ್ ನನಗ್ ಹಕ್ಕಿಲ್ಲೇನು? ಅಪ್ಪ, ಹೆಣ್ ನಡೀತಿ ಅಂತ ಅವ್ವಗ ಬೈಬೇಡ ನೋಡು. ಅದಕ್ಕೆ ಕಾರಣ ಅವಳಲ್ಲ, ನೀ ಅನ್ನೋದನ್ನ ಮರಿಬೇಡ. ನಾ ಯಾಕ್ ಬ್ಯಾಡ್ ಹೇಳು? ಅವ್ವ, ನೀನೂ ಒಂದ್ ಹೆಣ್ಣು. ನಿನ್ ಹೊಟ್ಟ್ಯಾಗ ಮೂಡಿದ ನನ್ನ ಚೂಟ್ ಬೇಡ, ನಿನ್ ಕುಡಿನ. ನಾಳೆ ಆಗ್ತೀನಿ ನಿನ್ನ ಕಣ್ಣ. ಓ ದೇವ್ರೆ, ಬದುಕಾಕ್ ನನಗ್ ಹಕ್ಕಿಲ್ಲೇನು? ಅಣ್ಣ, ನಿನಗ ನಾ ಜೋಡಿ ಆಗ್ತಿದ್ನಿ. ನಿನ್ ಏಳ್ಗಿನ ನಾ ಬಯಸ್ತಿದ್ನಿ. ನಿನಗ ರಾಕಿ ಕಟ್ಟಿ ಆರ್ತಿ ಮಾಡ್ತಿದ್ನಿ. ಅಣ್ಣ, ನಿನ್ ಪ್ರೀತಿ ತಂಗಿ ಆಗ್ತಿದ್ನಿ. ನಾ ಯಾಕ್ ಬ್ಯಾಡ್ ಹೇಳು? ಓ ದೇವ್ರೆ, ನನಗ್ ಬದುಕಾಕ್ ಹಕ್ಕಿಲ್ಲೇನು? ಅಜ್ಜ ಅಜ್ಜಿ, ನೀವು ಅನುಭವಿಕರು. ನಾ ಅಂದ್ರ ಯಾಕ ಆಗ್ತೀರಿ ಅಂಜುಬುರುಕರು? ಹೆಣ್ ಮಕ್ಕಳಂದ್ರ ಎಲ್ಲಾದಕ್ಕೂ ಗಟ್ಟಿಗರು. ಹಿಂದಿನಂಗ ಈಗಿಲ್ ನೋಡ್ರಿ, ನಾ ಯಾಕ್ ಬ್ಯಾಡ್ ಹೇಳ್ರಿ? ಓ ದೇವ್ರೆ, ಬದುಕಾಕ್ ನನಗ್ ಹಕ್ಕಿಲ್ಲೇನು? ನೀ ಯಾರು ಅಂತ ಕೇಳ್ತೀರೇನು? ಭೂಮಿಗ್ ಬರದ ಮಡಿಲಾಗ ಮಡದ ಮಣ್ಣಾದ ಹೆಣ್ಣದನಿ, ಅಶರೀರವಾಣಿ. ನಾ ಯಾಕ್ ಬ್ಯಾಡ್ ಹೇಳ್ರಿ ನಿಮ್ಗೆಲ್ಲ? ನಾ ಯಾಕ್ ಬ್ಯಾಡ್ ಹೇಳ್ರಿ? ಹೇಳ ದೇವ್ರೆ, ನನ್ನ ನೋವ ಕೇಳ ನೀನು. ಇವರಿಗೆಲ್ಲ ನಾ ಯಾಕ್ ಬ್ಯಾಡ್ ಹೇಳು? ಕವನದ ಶೀರ್ಷಿಕೆ ಛಲ. ಮಂಡ ಗುಂಡಿ ನೋಡಲ್ಲಿ ಎಷ್ಟು ಚಂದ ಕಾಣ್ತಾಳೆ, ಕಷ್ಟಪಟ್ಟು ಓದಿ ಈಗ ದಿಟ್ಟ ತನದಿ ಬಾಳ್ತಾಳೆ. ಮಂಡ ಗುಂಡಿ ನೋಡಲ್ಲಿ ಎಷ್ಟು ಚಂದ ಕಾಣ್ತಾಳೆ, ಹೆಣ್ಣು ನಾನು ಎಂಬ ಭಾವ ಅವಳ ಮನದಿ ಕಾಡಲಿಲ್ಲ. ಮಾಡಬಲ್ಲೆ ಎನ್ನುವ ಛಲ ಮನದಾಳದಿ ಹುಟ್ಟಿತಲ್ಲ. ಮಂಡ ಗುಂಡಿ ನೋಡಲ್ಲಿ ಎಷ್ಟು ಚಂದ ಕಾಣ್ತಾಳೆ, ನಡೆವ ಹಾದಿ ಕಲ್ಲು ಮುಳ್ಳು ತಾಕಿ ನೋವು ತಂದಿತಲ್ಲ. ಅಂತ ಗಾಯ ಸಣ್ಣದೆಂದು ಮನಸ್ಸು ರೊಚ್ಚೆ ಹಿಡಿಯಿತಲ್ಲ. ಮಂಡ ಗುಂಡಿ ನೋಡಲ್ಲಿ ಎಷ್ಟು ಚಂದ ಕಾಣ್ತಾಳೆ, ಕಷ್ಟಪಟ್ಟು ಓದಿ ಈಗ ದಿಟ್ಟತನದಿ ಬಾಳ್ತಾಳೆ. ಆಗದೆನ್ನುವ ಅಳುಕು ತಗ್ಗಿ ಧೈರ್ಯದಿಂದ ಮುಂದೆ ನುಗ್ಗಿ ಗೆದ್ದೆ ಗೆಲುವೆ ಎನ್ನುತ್ತಾಳೆ, ಜಯದ ಪಥವ ಮುಟ್ಟುತ್ತಾಳೆ. ಮಂಡ ಗುಂಡಿ ನೋಡಲ್ಲಿ ಎಷ್ಟು ಚಂದ ಕಾಣ್ತಾಳೆ, ಕಷ್ಟಪಟ್ಟು ಓದಿ ಈಗ ದಿಟ್ಟತನದಿ ಬಾಳ್ತಾಳೆ.
3: ಸರಣಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಶ್ರೀಮತಿ ಜ್ಯೋತಿ ಯಜುರ್ವೇದಿ ಹಾಗೂ ಶ್ರೀಮತಿ ಕೆ ಸುನಂದ. ಕಾರ್ಯಕ್ರಮದ ಸಂಕಲನ ಮಹಾನಂದ ಬೋಳಿಶೆಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಒಂದರ ಮೇಲೊಂದರಂತೆ ಮೂರು ಹೆಣ್ಣು ಹೆತ್ತ ಗಂಗಾಳ ಬಡುಕಲು ದೇಹ ಸಾಗುತ್ತಿದೆ ಅಂತಿಮ ಯಾತ್ರೆಯತ್ತ.
1: ತಾಯಿ ಇಲ್ಲದ ಮಕ್ಕಳನ್ನ ದೇವ್ರ ನೋಡ್ಕೋಬೇಕು. ಏನ್
2: ಕರ್ಮ,
1: ಸಮಾಧಾನ ಮಾಡ್ಕೋ ಅಪ್ಪ. ಎಷ್ಟು
3: ಸಮಾಧಾನ ತಿನ್ರು ಈಗ ತಿದ್ದಿಟ್ಟು ಗೊಂಬೆ ಅಂತ ನನ್ನ ಮಗಳ ಜೀವನ ತೆಗೆದ್ರೆಲ್ರು ಗಂಡು ಬೇಕು ಗಂಡು ಬೇಕು ಗಂಡು ಬೇಕು ಅಂತ. ಅಯ್ಯೋ ದೇವ್ರೇ, ನಿಮ್ಮಂತವ್ರಿಗೆ ದಂಡ ಆದ್ರೇನು ಜೇಲ್ ಆದ್ರೇನು ಐತೇನ್ರ ಮಾನ ಮರ್ಯಾದಿ? ಕೈ ಬಿಡ್ರಿ ನಂದು. ಚೆನ್ನಮ್ಮ, ಇಂದ್ರವ್ವ, ಕಲ್ಪನಾ ಚಾವ್ಲಾ, ಸೈನಾ, ಸಾನಿಯಾ, ಮೇರಿ ಕೋಮ್, ಇವರೆಲ್ಲ ಹೆಣ್ಮಕ್ಳಲ್ಲೇನ್ರು? ನಿಮ್ಮವ್ವ ನಮ್ಮವ್ವ ಹೆಣ್ಣಲ್ಲೇನ್ರು? ಹೆಣ್ಣಲ್ಲೇನ್ರು ಹೇಳ್ರಿ, ಯಾವ ಕಾಲ್ದಾಗಿದ್ದೀರಿ ಹೇಳ್ರಿ.

ಸ್ನೇಹಿತರೆ, ವಿಜಯ ಪರಾಕಾಶವಾಣಿ ಕೇಂದ್ರವಿದು ಎಫ್ಎಂ ಆ್ಯಂಡ್ ಕಂಪನಾಂಕ 101.8 ಮೆಗಾಹರ್ಟ್ಸ್. ಸರಿಯಾಗಿ 6:25 ಸಂಸ್ಕೃತ ವಾರ್ತೆಗಳು.

ಆಕಾಶವಾಣಿ ಅವಲೋಕನ ವಿಷಯ ತ್ಯಾಜ್ಯದಿಂದ ಇಂಧನ ಮತ್ತು ಸಂಪನ್ಮೂಲ ಸ್ವಚ್ಛ ಭಾರತ ಅಭಿಯಾನದ ಹೊಸ ದಿಕ್ಸೂಚಿ ಬರೆದವರು ಅಭಯ್ ದಾಮ್ಲೆ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ ಸ್ವಚ್ಛ ಭಾರತ ಅಭಿಯಾನ ದೇಶದಾದ್ಯಂತ ನೈರ್ಮಲ್ಯ ಮತ್ತು ತ್ಯಾಜ್ಯ ನಿರ್ವಹಣೆಯಲ್ಲಿ ಆಮೂಲಾಗ್ರ ಬದಲಾವಣೆಯನ್ನು ತಂದಿದೆ 2014 ಅಕ್ಟೋಬರ್ನಲ್ಲಿ ಚಾಲನೆ ಪಡೆದ ಈ ಅಭಿಯಾನ ನಗರ ಹಾಗೂ ಗ್ರಾಮೀಣ ಪ್ರದೇಶಗಳ ಘನತ್ಯಾಜ್ಯವನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವುದನ್ನೇ ಪ್ರಮುಖ ಉದ್ದೇಶವಾಗಿಸಿಕೊಂಡಿದೆ ಇಂದು ಈ ಯೋಜನೆಯು ವಿಸ್ತಾರಗೊಂಡು ಹಸಿ ತ್ಯಾಜ್ಯವನ್ನು ಮೌಲ್ಯಯುತ ಪುನರ್ ಉತ್ಪಾದನೀಯ ಇಂಧನ ಸಂಪನ್ಮೂಲವಾಗಿ ಬಳಸಲು ಆದ್ಯತೆ ನೀಡಿದೆ ತ್ಯಾಜ್ಯದ ವಿಘಟನೆಯಿಂದ ಹೊರಹೊಮ್ಮುವ ಜೈವಿಕ ಅನಿಲ ಕಡಿಮೆ ವೆಚ್ಚದ ಮತ್ತು ಪರಿಸರ ಸ್ನೇಹಿ ಶಕ್ತಿಯಾಗಿದೆ ಇದರ ಜೊತೆಗೆ ಸಿಗುವ ಜೈವಿಕ ದ್ರವವು ನೈಟ್ರೋಜನ್ ಸಮೃದ್ಧ ಸಾವಯವ ಗೊಬ್ಬರವಾಗಿದ್ದು ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆ ತಗ್ಗಿಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುತ್ತದೆ ಹೀಗಾಗಿ ಈ ಯೋಜನೆ ದೇಶದ ನೈರ್ಮಲ್ಯ ಮತ್ತು ಇಂಧನ ಭದ್ರತೆಗೆ ಎರಡಕ್ಕೂ ದ್ವಿಮುಖ ಲಾಭ ನೀಡುತ್ತಿದೆ ಸ್ವಚ್ಛ ಭಾರತ ಅಭಿಯಾನ ನಗರ 2.0 ಅಡಿಯಲ್ಲಿ ತ್ಯಾಜ್ಯದಿಂದ ಇಂಧನ ತಯಾರಿಸುವ ಯೋಜನೆಗಳು ಸ್ಥಳೀಯ ಅಗತ್ಯಕ್ಕೆ ತಕ್ಕಂತೆ ಜಾರಿಯಾಗಿವೆ ಗುಜರಾತ್ನ ಗಾಂಧಿನಗರ ಸಮೀಪದ ಅದಾಲಜ್ನಲ್ಲಿರುವ ಶ್ರೀಮತಿ ಮಾಣಿಕ್ಬಾಗ್ ವಿನಯ ವಿಹಾರ ಶಿಕ್ಷಣ ಸಂಸ್ಥೆಯು ಇಂಧನ ಸ್ವಾವಲಂಬನೆಗೆ ಅತ್ಯುತ್ತಮ ಮಾದರಿಯಾಗಿದೆ ಇಲ್ಲಿನ ಬೃಹತ್ ಅಡುಗೆ ಮನೆಯಲ್ಲಿ ಪ್ರತಿದಿನ 500 ಹೆಚ್ಚು ಜನರಿಗೆ ಅಡುಗೆ ಮಾಡಲಾಗುತ್ತದೆ ಸಂಸ್ಥೆಯು ಎಲ್ಪಿಜಿ ಸಿಲಿಂಡರ್ಗಳ ಮೇಲಿನ ಅವಲಂಬನೆಯನ್ನು ತೊರೆದು ಜೈವಿಕ ಅನಿಲ ಆಧಾರಿತ ವ್ಯವಸ್ಥೆಗೆ ಪರಿವರ್ತನೆಗೊಂಡಿದೆ ವಸುಮತಿ ಚಾರಿಟಬಲ್ ಟ್ರಸ್ಟ್ ತನ್ನ ಗೋಶಾಲೆಯ 222 ಹಸುಗಳ ಸಗಣಿ ಅಡುಗೆ ಮನೆ ಮತ್ತು ಕೃಷಿ ತ್ಯಾಜ್ಯದಿಂದ ದಿನಕ್ಕೆ 90 ಕ್ಯೂಸೆಕ್ ಮೀಟರ್ ಅನಿಲ ಉತ್ಪಾದಿಸುವ 2 ಘಟಕಗಳನ್ನು ನಡೆಸುತ್ತಿದೆ ಇದರಿಂದ ಪ್ರತಿ ತಿಂಗಳು ಬಳಕೆಯಾಗಬೇಕಿದ್ದ 30 ಎಲ್ಪಿಜಿ ಸಿಲಿಂಡರ್ಗಳ ವೆಚ್ಚ ಉಳಿತಾಯವಾಗುತ್ತಿದೆ ಸರ್ಕಾರದ ಸಬ್ಸಿಡಿ ಮತ್ತು ಧನ ಸಹಾಯವು ಈ ಯೋಜನೆಗೆ ಬೆನ್ನೆಲುಬಾಗಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಬಯೋ ಸಿಎನ್ಜಿ ಘಟಕವು ಮಾಲಿನ್ಯ ನಿಯಂತ್ರಣಕ್ಕೆ ಉತ್ತಮ ಉದಾಹರಣೆಯಾಗಿದೆ ಈ ಘಟಕವು ದಿನಕ್ಕೆ 343 ಟನ್ ಜೈವಿಕ ತ್ಯಾಜ್ಯ ಸಂಸ್ಕರಿಸಿ 21 ಟನ್ ಶುದ್ಧ ಬಯೋ ಸಿಎನ್ಜಿ ಉತ್ಪಾದಿಸುತ್ತದೆ ಇಲ್ಲಿ ನಗರದ ಹಸಿಕಸ ಭತ್ತದ ಹುಲ್ಲು ಸಗಣಿ ಮತ್ತು ಕೋಳಿ ಫಾರ್ಮ್ ತ್ಯಾಜ್ಯ ಬಳಸಲಾಗುತ್ತಿದ್ದು ಹುಲ್ಲು ಸುಡುವುದರಿಂದ ಉಂಟಾಗುತ್ತಿದ್ದ ವಾಯುಮಾಲಿನ್ಯಕ್ಕೆ ತಡೆ ಬಿದ್ದಿದೆ ಖಾಸಗಿ ಸಹಭಾಗಿತ್ವದ ಈ ಘಟಕದ ಇಂಧನವನ್ನು ಸಾರ್ವಜನಿಕ ಸಾರಿಗೆಗೆ ಬಳಸಲಾಗುತ್ತಿದೆ ಜೊತೆಗೆ ದಿನಕ್ಕೆ 28 ಟನ್ ಸಾವಯವ ಗೊಬ್ಬರ ರೈತರಿಗೆ ಸಿಗುತ್ತಿದೆ ಈ ಯೋಜನೆಯು 45,000 ಮನೆಗಳಿಗೆ ಪೈಪ್ಲೈನ್ ಅಡುಗೆ ಅನಿಲ ಒದಗಿಸುವ ಗುರಿ ಹೊಂದಿದ್ದು ವರ್ಷಕ್ಕೆ 57,000 ಟನ್ ಕಾರ್ಬನ್ ಹೊರಸೂಸುವಿಕೆ ತಡೆಯಲಿದೆ ಮಧ್ಯಪ್ರದೇಶದ ಗ್ವಾಲಿಯರ್ನ ಲಾಲ್ಟಿಪರ ಆದರ್ಶ ಗೋಶಾಲೆಯು ಬಯೋ ಸಿಎನ್ಜಿ ಕೇಂದ್ರವಾಗಿ ರೂಪಾಂತರಗೊಂಡಿದೆ 10,000 ಹೆಚ್ಚು ಜಾನುವಾರುಗಳಿರುವ ಈ ಗೋಶಾಲೆಯಲ್ಲಿ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಹಯೋಗದಲ್ಲಿ ದಿನಕ್ಕೆ 100 ಟನ್ ಸಾಮರ್ಥ್ಯದ ಘಟಕ ಸ್ಥಾಪಿಸಲಾಗಿದೆ ಇದು ದೇಶದಲ್ಲೇ ಸ್ವಾವಲಂಬ

ಸಾಧನೆ ಸಾಧಿಸಿದ ಪ್ರಥಮ ಅತ್ಯಾಧುನಿಕ ಗೋಶಾಲೆಯಾಗಿದೆ. ಇಲ್ಲಿ ಸಗಣಿ ಮತ್ತು ಮಾರುಕಟ್ಟೆಗಳ ತರಕಾರಿ ತ್ಯಾಜ್ಯದಿಂದ ದಿನಕ್ಕೆ 2 ಟನ್ ಸಿಎನ್ಜಿ ಹಾಗೂ 10-15 ಟನ್ ಒಣ ಜೈವಿಕ ಗೊಬ್ಬರ ಉತ್ಪಾದನೆಯಾಗುತ್ತದೆ. ಇದು ಪಳೆಯುಳಿಕೆ ಇಂಧನ ಬಳಕೆಯನ್ನು ತಗ್ಗಿಸಿ ಇಂಗಾಲದ ಪ್ರಮಾಣ ಕಡಿಮೆ ಮಾಡುವುದರ ಜೊತೆಗೆ ಸ್ಥಳೀಯರಿಗೆ ಉದ್ಯೋಗಾವಕಾಶ ಒದಗಿಸಿದೆ. ತೆಲಂಗಾಣದ ಹೈದರಾಬಾದ್ನ ಬೋವನಪಲ್ಲಿ ತರಕಾರಿ ಮಾರುಕಟ್ಟೆಯಲ್ಲಿ ದಿನವೂ ಸಂಗ್ರಹವಾಗುತ್ತಿದ್ದ 10 ಟನ್ ತರಕಾರಿ ತ್ಯಾಜ್ಯದಿಂದ ಈಗ ದಿನಕ್ಕೆ 400-500 ಯೂನಿಟ್ ವಿದ್ಯುತ್ ಹಾಗೂ 30 ಕೆಜಿ ಜೈವಿಕ ಇಂಧನ ಉತ್ಪಾದಿಸಲಾಗುತ್ತಿದೆ. ಈ ವಿದ್ಯುತ್ತನ್ನು ಬೀದಿ ದೀಪಗಳು,

ಉದ್ಯೋಗ ಮತ್ತು ಯೋಗ್ಯ ವೇತನ ಒದಗಿಸಿದೆ. ಇನ್ನು ಕರ್ನಾಟಕ ಸರ್ಕಾರವು ತ್ಯಾಜ್ಯದಿಂದ ಹಸಿರು ಇಂಧನ ತಯಾರಿಸುವ ಯೋಜನೆಯಲ್ಲಿ ಮುಂಚೂಣಿಯಲ್ಲಿದೆ. ಕಳೆದ ವರ್ಷ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯ ಹರಳುಕುಂಟೆಯಲ್ಲಿ ಗೇಲ್ ಸಂಸ್ಥೆಯ ಸಹಯೋಗದೊಂದಿಗೆ ಬೃಹತ್ ಜೈವಿಕ ಸಿಎನ್ಜಿ ಘಟಕ ಸ್ಥಾಪನೆಗೆ ಚಾಲನೆ ನೀಡಲಾಗಿದೆ. ಈ ಯೋಜನೆಯಡಿ ಪ್ರತಿದಿನ ಸುಮಾರು 300 ಟನ್ ವಿಂಗಡಿಸಿದ ಹಸಿಕಸವನ್ನು ಬಳಸಿ ಸರಿಸುಮಾರು 12 ಟನ್ ಜೈವಿಕ ಸಿಎನ್ಜಿ ಉತ್ಪಾದಿಸುವ ಗುರಿ ಹೊಂದಲಾಗಿದೆ. ಈ ರೀತಿಯ ಸುಮಾರು 25 ಘಟಕಗಳು ರಾಜ್ಯದಲ್ಲಿ ನಿರ್ಮಾಣ ಹಂತದಲ್ಲಿವೆ. ಈ ಎಲ್ಲಾ ಯಶೋಗಾಥೆಗಳು ಜೈವಿಕ ತ್ಯಾಜ್ಯ ಉಪಯುಕ್ತ ವಸ್ತು ಎಂಬುದನ್ನು ನಿರೂಪಿಸಿವೆ. ಸಗಣಿ, ಕೃಷಿ ತ್ಯಾಜ್ಯ ಹಾಗೂ ತರಕಾರಿ ಸಿಪ್ಪೆಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸುವ ಮೂಲಕ ಶುದ್ಧ ಅನಿಲ, ವಿದ್ಯುತ್ ಹಾಗೂ ಜೈವಿಕ ಗೊಬ್ಬರ ಪಡೆಯಲು ಸಾಧ್ಯವಾಗಿದೆ. ಸಾರ್ವಜನಿಕ ಸಹಭಾಗಿತ್ವ, ತಂತ್ರಜ್ಞಾನ ಮತ್ತು ದೂರದೃಷ್ಟಿಯ ಸರ್ಕಾರಿ ನೀತಿಗಳು ಒಂದಾದಾಗ ನಗರಗಳು ಸ್ವಚ್ಛ, ಹಸಿರು ಮತ್ತು ಇಂಧನ ಸ್ವಾವಲಂಬನೆ ಸಾಧಿಸಬಹುದು ಎಂಬುದಕ್ಕೆ ಈ ಯೋಜನೆಗಳು ಸಾಕ್ಷಿಯಾಗಿವೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಅವೈದಾಮ್ಲೆ, ಓದಿದವರು ಶಿಲ್ಪಾ ಹೆಚ್ಎಂ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿಯೇ ಜೀವಿಸುತ್ತಿದ್ದು ಅದಕ್ಕಾಗಿಯೇ ಮರಣಿಸುವೆನು. ಭಾರತದ ಸ್ವಾತಂತ್ರ್ಯವು ನನಗೆ ಸತ್ಯದ ಅಂಗವೇ ಆಗಿದೆ. ಸ್ವತಂತ್ರ ಭಾರತವು ಮಾತ್ರವೇ ನಿಜವಾದ ದೇವರನ್ನು ಪೂಜಿಸುವುದು. ನಾನು ಭಾರತದ ಸ್ವಾತಂತ್ರ್ಯಕ್ಕಾಗಿ ಏಕೆ ದುಡಿಯುತ್ತಿರುವೆನೆಂದರೆ, ನಾನು ಭಾರತದಲ್ಲಿ ಹುಟ್ಟಿ ಅದರ ಸಂಸ್ಕೃತಿಯ ಬಾಧ್ಯಸ್ಥನಾಗಿರುವುದರಿಂದ ಸ್ವದೇಶಿ ತತ್ವದಂತೆ ಮೊಟ್ಟ ಮೊದಲು ನಾನು ಭಾರತದ ಸಲುವಾಗಿಯೇ ಕಾರ್ಯನಿರ್ವಹಿಸಬೇಕಾಗಿದೆ. ಆದರೂ ನನ್ನ ಸ್ವದೇಶಾಭಿಮಾನವು ನನ್ನ ದೇಶಕ್ಕಷ್ಟೇ ಮೀಸಲಾಗಿಲ್ಲ, ಅನ್ಯ ಯಾವ ಜನಾಂಗಕ್ಕೂ ಅದರಿಂದ ಹಾನಿಯಾಗಬಾರದಷ್ಟೇ ಅಲ್ಲದೆ ಸಹಾಯಕವಾಗಬೇಕು. ನನ್ನ ಕಲ್ಪನೆಯು ಭಾರತ ಸ್ವಾತಂತ್ರ್ಯವು ಜಗತ್ತಿಗೆ ಎಂದೂ ಹಾನಿಕಾರಕವಾಗುವುದಿಲ್ಲ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ನುಡಿಯಿದು.
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಲೇಖಕ ಪ್ರೇಮ್ಚಂದ್ ಒಂದೆಡೆ ಹೀಗೆಂದಿದ್ದಾರೆ, ಚಿರಕಾಲ ರಾಷ್ಟ್ರವನ್ನು ಒಂದು ಸೂತ್ರದಲ್ಲಿ ಕಟ್ಟುವುದು ಭಾಷಾ ಬಂಧನ ಒಂದೇ.
1: ಕನ್ನಡದ ಕುರಿತು ಲೇಖಕ ಹಮಾನಾಯಕ್ ಹೀಗೆಂದಿದ್ದಾರೆ, ಕನ್ನಡಕ್ಕೆ ಏನಾದರೂ ಆಗಬೇಕಾಗಿದ್ದರೆ ಅದು ಕನ್ನಡಿಗರ ಮನೋಭಾವದ ಬದಲಾವಣೆ, ಕನ್ನಡಕ್ಕೆ ತಮ್ಮನ್ನೇ ಕೊಟ್ಟುಕೊಳ್ಳುವ ಧೋರಣೆ. ಇದು ನಾವು ಯೋಚಿಸಬೇಕಾದ್ದು, ಚಿಂತಿಸಬೇಕಾದ್ದು, ಕಾರ್ಯೋನ್ಮುಖರಾಗಬೇಕಾದ್ದು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕೃಷಿ ವಿಕಾಸ ಯೋಜನೆಯಡಿ ರಾಜ್ಯಕ್ಕೆ 104 ಕೋಟಿ ರೂಪಾಯಿ ಅನುದಾನ ನೀಡಿದ ಕೇಂದ್ರ ಸರ್ಕಾರ. ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪಿಸಲು ಸರ್ಕಾರ ಅನುಮೋದನೆ. ಗೃಹಲಕ್ಷ್ಮಿ ಯೋಜನೆಯಡಿ ಜಮೆಯಾಗುವ ಹಣವನ್ನು ಸಾಲದ ಕಂತಿಗೆ ಕಡಿತ ಮಾಡದಂತೆ ಸರ್ಕಾರ ಆದೇಶ. ದಿನಕ್ಕೆ 5 ಗ್ರಾಂಗಿಂತ ಕಡಿಮೆ ಉಪ್ಪು ಸೇವಿಸುವಂತೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ನಾಡಹಬ್ಬ ಮೈಸೂರು ದಸರಾದ ಯುವ ಸಂಭ್ರಮ 2026ಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಏಷ್ಯನ್ ಗೇಮ್ಸ್ 4x400 ಮೀಟರ್ ರಿಲೆಯಲ್ಲಿ ರಾಜ್ಯದ ಎಂಆರ್ ಪೂವಮ್ಮ ತಂಡಕ್ಕೆ ಚಿನ್ನದ ಪದಕ. ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇಂದು ಪ್ರಧಾನಮಂತ್ರಿ ಕೃಷಿ ವಿಕಾಸ ಯೋಜನೆಯಡಿ 10 ರಾಜ್ಯಗಳ ಕೃಷಿ ಸಚಿವರಿಗೆ 1,200 ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ಆರ್ಥಿಕ ಮಂಜೂರಾತಿ ಪತ್ರಗಳನ್ನು ಹಸ್ತಾಂತರಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ವಿವಿಧ ರಾಜ್ಯಗಳ ಕೃಷಿ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳು ಭಾಗಿಯಾಗಿದ್ದ ಸಭೆಯಲ್ಲಿ ರಾಜ್ಯಕ್ಕೆ 104 ಕೋಟಿ ರೂಪಾಯಿ ಅನುದಾನ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಕನಿಷ್ಠ ಬೆಂಬಲ ಬೆಲೆಯಲ್ಲಿ ತೊಗರಿ, ಉದ್ದು ಮತ್ತು ಮಸೂರ್ ಬೆಳೆಗಳ 100%ರಷ್ಟು ಖಚಿತ ಖರೀದಿ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ದೇಶದಲ್ಲಿ ಬಿತ್ತನೆ ಬೀಜಗಳು, ರಸಗೊಬ್ಬರಗಳ ಲಭ್ಯತೆ ಸಮರ್ಪಕವಾಗಿದೆ ಎಂದು ತಿಳಿಸಿದ ಅವರು, ನಕಲಿ ರಸಗೊಬ್ಬರ, ಕಳಪೆ ಗುಣಮಟ್ಟದ ಬೀಜ ಮತ್ತು ಕೀಟನಾಶಕಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳುವಂತೆ ಎಲ್ಲಾ ರಾಜ್ಯಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯದ ತಂತ್ರಜ್ಞಾನ ಬೆಳವಣಿಗೆಯನ್ನು ಬೆಂಗಳೂರು ಸೇರಿದಂತೆ ವಿವಿಧ ಭಾಗಗಳಿಗೆ ವಿಸ್ತರಿಸುವ ಉದ್ದೇಶದೊಂದಿಗೆ ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರಗಳನ್ನು ಸ್ಥಾಪಿಸಲು ರಾಜ್ಯ ಸರ್ಕಾರ ಅನುಮೋದನೆ ನೀಡಿದೆ ಎಂದು ಗೃಹ, ಮಾಹಿತಿ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ಇ-ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಸ್ಥಳೀಯ ಆರ್ಥಿಕತೆಯ ವೇಗವರ್ಧಕ ಕಾರ್ಯಕ್ರಮದ ಅಡಿಯಲ್ಲಿ ಈ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗುತ್ತಿದ್ದು, ಬೆಂಗಳೂರಿನಿಂದ ಹೊರಗೆ ತಂತ್ರಜ್ಞಾನ ಪ್ರತಿಭೆ, ನವೋದ್ಯಮ ಮತ್ತು ಉದ್ಯಮಶೀಲತೆಗೆ ಅಗತ್ಯವಾದ ಮೂಲಸೌಕರ್ಯ ಮತ್ತು ಅವಕಾಶಗಳನ್ನು ಸ್ಥಳೀಯವಾಗಿಯೇ ಒದಗಿಸುವ ನಿಟ್ಟಿನಲ್ಲಿ ಇದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಹೇಳಿದ್ದಾರೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ 10,000 ಚದರ ಅಡಿ ವಿಸ್ತೀರ್ಣದಲ್ಲಿ ಸುಮಾರು 3 ವರ್ಷಗಳ ಅವಧಿಗೆ 82,80,000 ರೂಪಾಯಿ ವೆಚ್ಚದಲ್ಲಿ ಹಾಗೂ ಹುಬ್ಬಳ್ಳಿಯ ಐಟಿ ಪಾರ್ಕ್ನಲ್ಲಿ 5,80,00,000 ವೆಚ್ಚದಲ್ಲಿ ಜಿಟಿಸಿ ಸ್ಥಾಪಿಸಲು ಅನುಮೋದನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಡಿ ಮಹಿಳೆಯರ ಖಾತೆಗೆ ಜಮೆಯಾಗುವ ಮಾಸಿಕ 2,000 ರೂಪಾಯಿ ಹಣವನ್ನು ಯಾವುದೇ ಕಾರಣಕ್ಕೂ ಸಾಲದ ಕಂತು ಅಥವಾ ಬಡ್ಡಿಗೆ ಕಡಿತ ಮಾಡಿಕೊಳ್ಳದಂತೆ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆದೇಶ ನೀಡಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ಮತ್ತು ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗುಳಿಗೌಡ ಸಲ್ಲಿಸಿದಂತಹ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಮುಖ್ಯಮಂತ್ರಿಗಳು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಅವರಿಗೆ ಪತ್ರ ಬರೆದು ಬ್ಯಾಂಕುಗಳಿಗೆ ಕಟ್ಟುನಿಟ್ಟಿನ ಸೂಚನೆ ರವಾನಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಬ್ಯಾಂಕ್ ಆಡಳಿತ ಮಂಡಳಿಗೆ ಪತ್ರ ಬರೆದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಯಿಂದ ಹಣವನ್ನು ಸಾಲದ ಕಂತಿಗೆ ಕಡಿತಗೊಳಿಸದಂತೆ ಸ್ಪಷ್ಟವಾಗಿ ತಿಳಿಸಿ ಎಂದು ಸೂಚನೆ ನೀಡಿದ್ದಾರೆ. ಉಪ್ಪು ಬಳಕೆ ಮತ್ತು ಸೇವನೆ ಬಗ್ಗೆ ಎಚ್ಚರಿಕೆ ವಹಿಸುವಂತೆ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಪ್ರಕಟಿಸಿದೆ. ಈ ಸಂಬಂಧ ಸಾರ್ವಜನಿಕರು, ಶಾಲೆ, ಹೋಟೆಲ್, ಆಹಾರ ತಯಾರಕರಿಗೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಅತಿಯಾದ ಉಪ್ಪು ಸೇವನೆಯಿಂದ ರಕ್ತದ ಒತ್ತಡ, ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಒಬ್ಬ ವ್ಯಕ್ತಿ ದಿನಕ್ಕೆ 5 ಗ್ರಾಂಗಿಂತ ಕಡಿಮೆ ಉಪ್ಪು ಸೇವನೆ ಮಾಡಬೇಕು ಎಂದು ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ. ಪೋಷಕರು ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ

0: ಕಡಿಮೆ ಉಪ್ಪಿನ ಅಭ್ಯಾಸ ಬೆಳೆಸಬೇಕು ಎಂದು ಸಲಹೆ ನೀಡಿದೆ. ಈ ಕುರಿತಂತೆ ಶಾಲೆ ಕಾಲೇಜುಗಳಲ್ಲಿ ಆರೋಗ್ಯಕರ ಆಹಾರ ಮತ್ತು ಉಪ್ಪು ಕಡಿತದ ಬಗ್ಗೆ ಶಿಕ್ಷಣದ ಅಗತ್ಯವಿದೆ ಎಂದು ಆರೋಗ್ಯ ಇಲಾಖೆ ತಿಳಿಸಿದೆ. ಭಾರತದ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು 2026-27 ಸಾಲಿಗೆ 13,186 ಹೊಸ MBBS ಸೀಟುಗಳಿಗೆ ಅನುಮೋದನೆ ದೊರೆತಿದೆ. ಇದರೊಂದಿಗೆ ದೇಶದಾದ್ಯಂತ 836 ವೈದ್ಯಕೀಯ ಕಾಲೇಜುಗಳಲ್ಲಿನ ಒಟ್ಟು ಸೀಟುಗಳ ಸಂಖ್ಯೆ 140,214 ಏರಿಕೆಯಾಗಿದೆ. 1,650 ಹೊಸ ಸೀಟುಗಳೊಂದಿಗೆ ಕರ್ನಾಟಕ ಮುಂಚೂಣಿಯಲ್ಲಿರುವುದು ಮತ್ತು ರಾಜ್ಯದ ಒಟ್ಟು ಸೀಟುಗಳ ಸಂಖ್ಯೆ 15,745 ತಲುಪಿರುವುದು ಹೆಮ್ಮೆಯ ವಿಷಯ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಯುವ ಸಂಭ್ರಮ 2026 ಉಸ್ತುವಾರಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆಯನ್ನು ನೀಡಿದರು. ಬಳಿಕ ಮಾತನಾಡಿದ ಸಚಿವರು, ಯುವ ಸಂಭ್ರಮ ಕೇವಲ ಮನರಂಜನೆಯ ಕಾರ್ಯಕ್ರಮವಲ್ಲ, ಯುವಕರ ಕನಸು ಆತ್ಮವಿಶ್ವಾಸ ಮತ್ತು ಪ್ರತಿಭೆಗೆ ಗೌರವ ನೀಡುವ ಅತ್ಯುತ್ತಮ ವೇದಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಚಿತ್ರಸಂತೆ 2026 ಕಾರ್ಯಕ್ರಮದ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಮಿತ್ವ ಕುರಿತಾದಂತಹ ಒಂದು ನೋಟ ಮೂಡಿಬರಲಿದೆ. 2021 ಪ್ರಾರಂಭವಾದಂತಹ ಡಿಜಿಟಲ್ ಭೂ ನಕ್ಷೆ ಸ್ವಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾಹಿತಿ ಹಂಚಿಕೊಂಡಿರುವ ಶಿಕ್ಷಣ ತಜ್ಞ ಮತ್ತು ಸಾಮಾಜಿಕ ಸೇವಕ ಅಶೋಕ್ ಕೆಎಂ ಗೌಡ, ಈ ಯೋಜನೆಯಿಂದ ಗುಡ್ಡಗಾಡು ಪ್ರದೇಶದಲ್ಲಿ ಮನೆ ನಿರ್ಮಿಸಿದರೂ ಡ್ರೋನ್ ಮೂಲಕ ಸರ್ವೆಯನ್ನು ನಡೆಸಿ ಸಾಲದ ನೆರವು ದೊರೆಯಲಿದೆ ಎಂದು ತಿಳಿಸಿದ್ದಾರೆ. ಡಿಜಿಟಲೈಸೇಷನ್ ಜೊತೆಗೆ ಗಡಿ ಸಮಸ್ಯೆಯನ್ನು ಬಗೆಹರಿಸಲು ಇದು ಸಹಾಯಕವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ.
3: ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪ್ರತಿಯೊಬ್ಬ ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳಿಗೆ ಅನುಕೂಲವಾಗಲಿಕ್ಕೋಸ್ಕರ ಡಿಜಿಟಲ್ ಮ್ಯಾಪಿಂಗ್ ಆಫ್ ರೂರಲ್ ವಿಲೇಜಸ್, ಹಾಗೆ ಅವರ ಮನೆಗಳ ಮ್ಯಾಪಿಂಗ್ನ ದೊಡ್ಡ ಸಂಕಲ್ಪವನ್ನು ತಂದಿದ್ದಾರೆ. ಸರ್ವೆ ಆಫ್ ಇಂಡಿಯಾ ಜೊತೆಗೆ ಪಂಚಾಯತ್ ರಾಜ್ ಮಿನಿಸ್ಟ್ರಿ ಕೆಳಗಡೆ ಬರತಕ್ಕಂತಹ ಈ ಆಕ್ಟ್ ಅಲ್ಲಿ ಈ ವಿಶೇಷವಾದಂತಹ ಯೋಜನೆಯಲ್ಲಿ ಡ್ರೋನ್ ಮೂಲಕ ಸರ್ವೆ ಮಾಡಿಸಿ, ಸರ್ವೆ ಆಫ್ ಇಂಡಿಯಾ ಜೊತೆಗೆ ಫಿಸಿಕಲ್ ಆಗಿ ಹೋಗಿ ಲ್ಯಾಂಡ್ಗಳನ್ನ ಸರ್ವೆ ಮಾಡಿಸಿ ಅದರ ಬೈಲಾಸ್ ಇದು ಅಂತ ಹೇಳಿ ಅವ್ರಿಗೆ ಹಕ್ಕನ್ನು ಸಂಪೂರ್ಣವಾಗಿ ಕೊಡ್ತಕ್ಕಂತ ಕೆಲಸ ಆಗುತ್ತೆ.
0: ಜಪಾನ್ನ ನಗೋಯದಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನ 4x400 ಮೀಟರ್ ರಿಲೇ ಸ್ಪರ್ಧೆಯನ್ನು ಭಾರತದ ಮಹಿಳಾ ತಂಡ 3:29.69 ಪೂರೈಸಿ ಚಿನ್ನದ ಪದಕ ತನ್ನದಾಗಿಸಿಕೊಂಡಿದೆ. ರಾಜ್ಯದ MR ಪೂವಮ್ಮ ಅವರನ್ನು ಒಳಗೊಂಡಂತಹ ಭಾರತದ ತಂಡವು ತೀವ್ರ ಪೈಪೋಟಿಯ ಅಂತಿಮ ಓಟದಲ್ಲಿ ಸಂಯಮ ಕಾಯ್ದುಕೊಂಡ ಗೆಲುವು ಸಾಧಿಸಿದೆ. ಅನುಭವಿ ಪೂವಮ್ಮ ಎರಡನೆಯ ಹಂತದಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿ ಭಾರತವನ್ನು ಮೊದಲ ಸ್ಥಾನಕ್ಕೆ ತಲುಪುವಂತೆ ಮಾಡಿದರು. ರಾಜ್ಯದಲ್ಲಿ ನೆನೆಗುದಿಗೆ ಬಿದ್ದಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಶೀಘ್ರವೇ ದಿನಾಂಕ ಘೋಷಣೆಯಾಗಲಿದೆ ಎಂದು ಸಹಕಾರ ಸಚಿವ ಲಕ್ಷ್ಮಣ್ ಸವದಿ ತಿಳಿಸಿದ್ದಾರೆ. ಜಿಬಿಎ ಹೊರಗಿನ ಮತ್ತು ಬೆಂಗಳೂರು ನಗರ ಜಿಲ್ಲೆಯ ಒಳಗಿನ ಪ್ರದೇಶಗಳ ಭವಿಷ್ಯದ ಹಿತದೃಷ್ಟಿಯಿಂದ ಹೊಸ ರಸ್ತೆ ಜಾಲ ನಿರ್ಮಾಣ ಮತ್ತು ಹಾಗೂ ಸಂಪರ್ಕ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಂಬಂಧ ಅಧಿಸೂಚನೆ ಹೊರಡಿಸಲಾಗಿದೆ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಚುನಾವಣಾ ಆಯೋಗದಂತಹ ಸಾಂವಿಧಾನಿಕ ಸಂಸ್ಥೆಗಳ ಬಗ್ಗೆ ಕಾಂಗ್ರೆಸ್ ಸಾರ್ವಜನಿಕರಲ್ಲಿ ಅಪನಂಬಿಕೆ ಮೂಡಿಸುವಂತಹ ಹೇಳಿಕೆಗಳನ್ನು ನೀಡುವುದು ಸೂಕ್ತವಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅಭಿಪ್ರಾಯಪಟ್ಟಿದ್ದಾರೆ. ವಿಧ್ವಂಸಕ ಮತ್ತು ಭಯೋತ್ಪಾದಕ ಕೃತ್ಯಗಳನ್ನು ನಡೆಸುವ ಕುರಿತು ಚರ್ಚೆ ನಡೆಸಿದ ಆರೋಪದ

0: ಮೇರೆಗೆ ಬಂಧಿಸಲಾದಂತಹ ಇಬ್ಬರು ಶಂಕಿತ ಭಯೋತ್ಪಾದಕರನ್ನು ಹೆಚ್ಚಿನ ತನಿಖೆಗಾಗಿ ಚಿಕ್ಕಬಳ್ಳಾಪುರ ನ್ಯಾಯಾಲಯ 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ವಹಿಸಿದೆ. ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಭಯೋತ್ಪಾದಕ ಸಂಚಿನ ಕುರಿತಂತೆ ನಡೆದ ಚರ್ಚೆಗಳಿಗೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಪೊಲೀಸರು ಇಬ್ಬರನ್ನು ಬಂಧಿಸಿದರು. ಬಂಧಿತ ಆರೋಪಿಗಳು ಉತ್ತರ ಭಾರತದವರು ಎಂದು ತಿಳಿದು ಬಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕೃಷಿ ವಿಕಾಸ ಯೋಜನೆಯಡಿ ರಾಜ್ಯಕ್ಕೆ 104 ಕೋಟಿ ರೂಪಾಯಿ ಅನುದಾನ ನೀಡಿದ ಕೇಂದ್ರ ಸರ್ಕಾರ. ಬೆಳಗಾವಿ ಮತ್ತು ಹುಬ್ಬಳ್ಳಿಯಲ್ಲಿ ಜಾಗತಿಕ ತಂತ್ರಜ್ಞಾನ ಕೇಂದ್ರ ಸ್ಥಾಪಿಸಲು ಸರ್ಕಾರ ಅನುಮೋದನೆ. ಗೃಹಲಕ್ಷ್ಮಿ ಯೋಜನೆಯಡಿ ಜಮೆಯಾಗುವ ಹಣವನ್ನು ಸಾಲದ ಕಂತಿಗೆ ಕಡಿತ ಮಾಡದಂತೆ ಸರ್ಕಾರ ಆದೇಶ. ದಿನಕ್ಕೆ 5 ಗ್ರಾಂಗಿಂತ ಕಡಿಮೆ ಉಪ್ಪು ಸೇವಿಸುವಂತೆ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಪ್ರಕಟ. ನಾಡಹಬ್ಬ ಮೈಸೂರು ದಸರಾದ ಯುವ ಸಂಭ್ರಮ 2026ಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಏಷ್ಯನ್ ಗೇಮ್ಸ್ 4x400 ಮೀಟರ್ ರಿಲೆಯಲ್ಲಿ ರಾಜ್ಯದ ಎಂಆರ್ ಪೂವಮ್ಮ ತಂಡಕ್ಕೆ ಚಿನ್ನದ ಪದಕ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं,
2: अब ओले पड़े या कीट पतंगे फसल खा जाए कोई फिक्र नहीं,
3: क्योंकि हमने लिया है प्रधानमंत्री फसल बीमा।
4: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
5: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
4: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
5: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
4: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
6: ಆತ್ಮೀಯ ಕೇಳುಗರಿಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
7: ನಮಸ್ತೆ ಸರ್.
6: ಕೇಳುಗರೇ, ಇವತ್ತು ನಾವು ರೇಷ್ಮೆ ಕೃಷಿಯಲ್ಲಿ ಎಲ್ನಿನೋದ ಪ್ರಭಾವ ಮತ್ತು ಈ ಎಲ್ನಿನೋಯಿಂದ ನಾವು ಯಶಸ್ವಿಯಾಗಿ ಪಾರಾಗುವುದು ಹೇಗೆ, ಈ ವಿಷಯ ಕುರಿತು ಮಹತ್ವವಾದ ಮಾಹಿತಿಯನ್ನು ನೀಡಲಿಕ್ಕಾಗಿ ಬಂದಿದ್ದಾರೆ ನಮ್ಮ ಜೊತೆಗೆ ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಗಳಾದ ಡಾಕ್ಟರ್ ಶಶಿಧರ್ ಕೆ ಆರ್ ಅವರು. ಡಾಕ್ಟರ್ ಶಶಿಧರ್ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ, ನಮಸ್ಕಾರ.
7: ನಮಸ್ಕಾರ ಸರ್, ಎಲ್ಲ ಕೇಳುಗರಿಗೂ ನಮಸ್ಕಾರ.
6: ಇವತ್ತು ಎಲ್ನಿನೋ ಬಗ್ಗೆ ನಾವು ಕೇಳ್ತಾ ಇದ್ದೇವೆ. ಹವಾಮಾನ ವೈಪರೀತ್ಯ, ಜಾಸ್ತಿ ಮಳೆ ಆಯಿತು, ಮಳೆನೇ ಬಂದಿಲ್ಲ, ಬೆಳೆ ತೆಗೀಲಿಕ್ಕಾಗ್ತಾ ಇಲ್ಲ, ಬಿತ್ತನೆ ಮಾಡೋಕ್ಕಾಗ್ತಾ ಇಲ್ಲ, ಬೆಳೆ ಹಾಳಾಗಿ ಹೋಗಿತ್ತು.
7: ಹೌದು ಸರ್.
6: ಹೀಗೆ ಈ ಎಲ್ಲ ಥರದಿಂದ ನಾವು ಒಂದೊಂದು ದೊಡ್ಡ ದೊಡ್ಡ ಅಪಘಾತಗಳನ್ನು ನಾವು ಕೇಳ್ತಾ ಇದ್ದೇವೆ.
7: ಹೌದು ಸರ್,
6: ತುಂಬ ಬೇಸರದ ಸಂಗತಿ.
7: ಹೌದು.
6: ಹಾಗಾಗಿ ಈ ಎಲ್ನಿನೋ ಇದರಿಂದ ಏನಾಗುತ್ತೆ, ಈ ಎಲ್ನಿನೋ ಅಂದ್ರೆ ಏನು, ನಮ್ಮ ರೈತರಿಗೆ ಹೇಳಿ ಇದ್ರ ಬಗ್ಗೆ.
7: ಸರ್, ಈ ವರ್ಷದಲ್ಲಿ ಎಲ್ಲ ಕಡೆನೂ, ಯಾಕಂದ್ರೆ ನಮ್ಮ ಪ್ರಪಂಚದಾದ್ಯಂತ ಜಾಗತಿಕ ವಾತಾವರಣ ಹೆಚ್ಚಿಕೆಯಾಗಿದೆ. ಅಂದ್ರೆ ಜಾಗತಿಕ ವಾತಾವರಣದಲ್ಲಿ ಉಷ್ಣಾಂಶ ಅಂದ್ರೆ ಟೆಂಪರೇಚರ್ ಅಂತ ಏನ್ ಹೇಳ್ತೀವಿ, ಆ ಒಂದು ವಾತಾವರಣದಲ್ಲಿ ಹೆಚ್ಚಿಕೆಯಾಗಿರೋದ್ರಿಂದ ಮಳೆ ಸಕಾಲದಲ್ಲಿ ಸರಿಯಾಗ್ತಿಲ್ಲ. ಇವಾಗ ಪ್ರಥಮವಾಗಿ ಎಲ್ನಿನೋ ಅಂದ್ರೆ ನಾವು ತಿಳ್ಕೊಬೇಕು ಎಲ್ನಿನೋ ಅಂದ್ರೆ ಏನು ಅಂತ. ಪೆಸಿಫಿಕ್ ಸಾಗರದಲ್ಲಿ ಮೇಲ್ಮೈ ವಾತಾವರಣ ಅಂದ್ರೆ ಪೆಸಿಫಿಕ್ ಸಾಗರದಲ್ಲಿ ಸಮುದ್ರದ ನೀರಿನ ಮೇಲ್ಮೈ ವಾತಾವರಣದಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ 0.5 ಹೆಚ್ಚಿಗೆ ಆಗುತ್ತೆ. ಇಂಥ ವಾತಾವರಣದಲ್ಲಿ ಏನಾಗುತ್ತೆ ಅಂದ್ರೆ ಜಾಗತಿಕ ಅಂದ್ರೆ ಜಗತ್ತಿನಾದ್ಯಂತ ಉಷ್ಣಾಂಶ ಹೆಚ್ಚಾಗೋದ್ರ ಜೊತೆ ನಮ್ಗೆ ಮಳೆಯ ಕೊರತೆಯನ್ನು ನಾವು ಅನುಭವಿಸ್ತೀವಿ. ಇದನ್ನ ಅಂದ್ರೆ ದಕ್ಷಿಣ ಅಮೆರಿಕದ ದೇಶದಲ್ಲಿ, ಅಂದ್ರೆ ದಕ್ಷಿಣ ಅಮೆರಿಕ ಏನ್ ನಾವು ಹೇಳ್ತೀವಲ್ಲ, ದಕ್ಷಿಣ ಅಮೆರಿಕದಲ್ಲಿ ಪೆರು ದೇಶದಲ್ಲಿ ಈ ಮೀನುಗಾರರು ಅವರು ಏನ್ ಹೇಳ್ತಾರೆ ಅಂದ್ರೆ, ಈ ಡಿಸೆಂಬರ್ ಕಾಲದಲ್ಲಿ ಸಾಮಾನ್ಯವಾಗಿ ಸಮುದ್ರದ ನೀರಿನಲ್ಲಿ ಉಷ್ಣಾಂಶದಲ್ಲಿ ವ್ಯತ್ಯಾಸ ಆಗಿ ನೀರು ಒಂದ್ ಸ್ವಲ್ಪ ಬೆಚ್ಚಗೆ ಕಾಣುತ್ತಂತೆ. ಅದಕ್ಕೆ ಅವರು ಇದನ್ನ ಚಿಕ್ಕ ಹುಡುಗ ಇಲ್ಲಾಂದ್ರೆ ಕ್ರಿಸ್ತ ಮಗು ಅಂತ ಹೇಳಿ ಅವರು ಸ್ಪ್ಯಾನಿಶ್ ಭಾಷೆಯಲ್ಲಿ ಎಲ್ನಿನೋನ ಕರೀತಾರೆ.
6: ಚಿಕ್ಕ ಮಗು ಅಂತ,
7: ಚಿಕ್ಕ ಹುಡುಗ ಇಲ್ಲ ಕ್ರಿಸ್ತ ಮಗು ಅಂತ ಹೇಳಿ. ಅಂದ್ರೆ ವಿಶೇಷವಾಗಿ ಇದು

0: ಹೆಚ್ಚಿನ ಪ್ರಮಾಣದಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಕಂಡುಬರೋದು.
1: ಎಲ್ನೀನೋ ಪ್ರಭಾವ
0: ಎಲ್ಲಿ ಅಂದ್ರೆ ಎಲ್ನೀನೋ ಆ ಭಾಗದಲ್ಲಿ. ಹಂಗಾಗಿ ಅದನ್ನ 17ನೇ ಶತಮಾನದಲ್ಲಿ ಅಲ್ಲಿನ ಮೀನುಗಾರರು ಅಂದ್ರೆ ಪೆರು ದೇಶದ ಮೀನುಗಾರರು ಇದನ್ನ ಈ ರೀತಿಯಾಗಿ ಕರೆದ್ರು. ಇವಾಗ ಇದೇನಾಗಿದೆ ಅಂದ್ರೆ ಈ ವರ್ಷದ ಏನು ಎಲ್ನೀನೋ ಪ್ರಭಾವ ಕಂಡುಬರ್ತಿದ್ಯಲ್ಲ, ಇದು ಸೂಪರ್ ಎಲ್ನೀನೋ ಅಂತ ಕರಿತಾ ಇದ್ದಾರೆ. ಯಾಕಂದ್ರೆ ಇದು 0.5ರಷ್ಟು ಉಷ್ಣಾಂಶ ಅಂದ್ರೆ ಜಾಸ್ತಿ ಆಗಿರೋದಿಲ್ಲ. ಇವಾಗ ನಮ್ಮ ವರ್ಲ್ಡ್ ಮೆಟಲರಜಿಕಲ್ ಸಂಸ್ಥೆ ಏನಿದೆಯಲ್ಲ, ವಿಶ್ವ ಜಾಗತಿಕ ಹವಾಮಾನ ಸಂಸ್ಥೆ, ಅವರು ಹೇಳಿರೋ ಪ್ರಕಾರ ಇದು ಸೂಪರ್ ಎಲ್ನೀನೋ ಅಂತ. ಅಂದ್ರೆ
1: ಎಲ್ನೀನೋಕ್ಕಿಂತ ದೊಡ್ಡದು
0: ಸೂಪರ್ ಎಲ್ನೀನೋ,
1: ಇನ್ನು ಹೆಚ್ಚು ಅನಾಹುತ ಮಾಡುತ್ತೆ.
0: 0.5ರಷ್ಟು ಟೆಂಪರೇಚರ್ ಉಷ್ಣಾಂಶ ಜಾಸ್ತಿ ಆಗಲಿದೆ, 3% ಜಾಸ್ತಿ ಆಗಿದೆ. ಅಂದ್ರೆ 3 ಅಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ಇದು ಹಾನಿ ಮಾಡ್ತಿರೋದ್ರಿಂದ ಇದು ಅಂದ್ರೆ ದೇಶಾದ್ಯಂತ ಆಗಿರ್ಬೋದು, ಪ್ರಪಂಚದಾದ್ಯಂತ ಆಗಿರ್ಬೋದು, ಈ ಎಲ್ನೀನೋ ಪ್ರಭಾವದಿಂದ ಏನಾಗಿದೆ ಅಂದ್ರೆ ನಮ್ಗೆ ಇವಾಗ ಮಾನ್ಸೂನ್, ಇವಾಗ ಭಾರತ ದೇಶದಲ್ಲಿ ನಮ್ಗೆ ಸಾಮಾನ್ಯವಾಗಿ ನೈಋತ್ಯ ಮಾರುತಗಳು ನಮ್ಗೆ ಜೂನ್ ತಿಂಗಳಲ್ಲೇ ಬರಬೇಕಾಗಿತ್ತು. ಜೂನ್ ತಿಂಗಳಲ್ಲಿ ಯಾವುದೇ ರೀತಿಯ ಒಂದು ಮಳೆ ನಮ್ಮಲ್ಲಿ ಸಮರ್ಪಕವಾಗಿ ಆಗ್ಲೇ ಇಲ್ಲ, ಕಾರಣ ಈ ಎಲ್ನೀನೋ ಒಂದು ಪ್ರಭಾವದಿಂದಾಗಿ. ಅಂದ್ರೆ ವಾತಾವರಣದಲ್ಲಿ ಉಷ್ಣಾಂಶ ಜಾಸ್ತಿ ಆಗಿರೋದ್ರಿಂದ ಈಗ್ಲೂ ನಮ್ಗೆ ಬೇಸಿಗೆ ಕಾಲನೇ ಅನಿಸ್ತಾ ಇದೆ. ಯಾಕಂದ್ರೆ ಬೇಸಿಗೆ ಕಾಲದಲ್ಲಿ ನಮ್ಗೆ ಉಷ್ಣಾಂಶ ಎಷ್ಟು ಪ್ರಮಾಣದಲ್ಲಿತ್ತೋ ಅದೇ ಉಷ್ಣಾಂಶ ಈಗ್ಲೂ ಮುಂದುವರಿತಾ ಇದೆ. ಸರಿಯಾದ ಪ್ರಮಾಣದಲ್ಲಿ ನಮ್ಗೆ ಮಳೆ ಬೀಳ್ತಾ ಇಲ್ಲ. ಹಂಗಾಗಿ ಕೃಷಿ ಚಟುವಟಿಕೆ ಏನ್ ಕೈಗೊಳ್ಬೇಕಾಗಿತ್ತೋ ಆ ಕೃಷಿ ಚಟುವಟಿಕೆ ಕೈಗೊಳ್ಳಕ್ ಆಗಿಲ್ಲ, ಬಿತ್ತನೆ ಕಾರ್ಯ ನಡೆದಿಲ್ಲ. ಅದರಲ್ಲೂ ವಿಶೇಷವಾಗಿ ನಮ್ಮ ಭಾರತ ದೇಶ ಅಂತ ದೇಶದಲ್ಲಿ 50%ರಷ್ಟು ಮಳೆಯನ್ನು ಆಧರಿಸಿ ನೀರಾವರಿನ ಕೈಗೊಳ್ತಾರೆ. ಅಂದ್ರೆ ಮಳೆಗಾಲದಲ್ಲಿ 50%ರಷ್ಟು ಖುಷ್ಕಿ ಬೆಳೆಗಳನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯೋದು. ಈ ಬಾರಿ ಆ ಮಳೆಯ ಅಭಾವದಿಂದ, ಯಾಕಂದ್ರೆ ಈ ಎಲ್ನೀನೋ ಪರಿಣಾಮ ಹೆಂಗಾಗುತ್ತೆ ಅಂದ್ರೆ ನಮ್ಗೆ ಸಮರ್ಪಕವಾಗಿ ಮಳೆ ಬೀಳೋದಿಲ್ಲ. ವಾಡಿಕೆ ಮಳೆ ಅಂತ ನಾವೇನ್ ಕರಿತೀವಿ, ವಾಡಿಕೆ ಮಳೆಯಲ್ಲಿ ಈ ಬಾರಿ 25-30% ಅಷ್ಟು ಆಗಿದೆ. ಅಂದ್ರೆ ಕೆಲವೊಮ್ಮೆ ವಾಡಿಕೆ ಮಳೆ ಅಷ್ಟು ಬಂದ್ರೂ ನಮ್ಗೆ ಅದು ಪೂರ್ಣ ಪ್ರಮಾಣದಲ್ಲಿ ಬಿದ್ದಿರೋದಿಲ್ಲ. ಇದ್ರ ಜೊತೆ ಕೆಲವು ಭಾಗದಲ್ಲಿ ಇನ್ನು ಅದು ಮಳೆ ಮುಂದೂಡಿಕೆಯಾಗಿದೆ. ಅಂದ್ರೆ ಈ ಸಮಯದಲ್ಲಿ ಏನ್ ಮಳೆ ಬರಬೇಕು ಅಂತಿರುತ್ತೋ ಆ ಸಮಯದಲ್ಲಿ ಮಳೆ ಬರದಂಗೆ ಅದು ಚದುರು ಹೋಗಿರೋದಂತ ನಾವು ಕಾಣಬಹುದು.
1: ಡಾಕ್ಟರ್, ಹಾಗಾಗಿ ಈ ಎಲ್ನೀನೋ ಪ್ರಭಾವ ಇವತ್ತು ಎಲ್ಲಾ ಬೆಳೆಗಳ ಮೇಲೂ ಪ್ರಭಾವ ಬೀರ್ತಾ ಇದೆ.
0: ಹೌದು,
1: ಎಲ್ಲಾ ಪ್ರದೇಶದ ಮೇಲೂ ಬೀರ್ತಾ ಇದೆ. ಹಾಗಾಗಿ ತಾವಿವತ್ತು ರೇಷ್ಮೆ ಕೃಷಿಯ ಮೇಲೆ ಈ ಒಂದು ಎಲ್ನೀನೋ ಯಾವ ತರ ಪರಿಣಾಮ ಬೀರ್ತಾ ಇದೆ, ಎಷ್ಟು ಲಾಸ್ ಮಾಡೋ ಸಾಧ್ಯತೆ ಇದೆ?
0: ವಿಶೇಷವಾಗಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಕೃಷಿ ಬೆಳೆಗಳಿಗೆ ಹಾನಿ ಮಾಡುತ್ತೆ. ಈ ರೇಷ್ಮೆ ಕೃಷಿಯಲ್ಲಿ ಏನಂದ್ರೆ ಈ ಎಲ್ನೀನೋ ಅನ್ನೋದು 7 ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗ್ತಿರ್ತದೆ ದೇಶದಾದ್ಯಂತ. ಅಂದ್ರೆ ಪ್ರಪಂಚದಾದ್ಯಂತ ಕನಿಷ್ಠ 7 ವರ್ಷಕ್ಕೊಮ್ಮೆ ಪುನರಾವರ್ತನೆ ಆಗ್ತಿರುತ್ತೆ ರೇಷ್ಮೆ ಕೃಷಿಯಲ್ಲಿ. ಯಾಕಂದ್ರೆ ರೇಷ್ಮೆ ಕೃಷಿ ಮುಖ್ಯವಾಗಿ ನಾವು ಇಲ್ಲಿ 2 ಹಂತಗಳನ್ನು ಮುಖ್ಯವಾಗಿ ಪರಿಗಣಿಸ್ತೀವಿ. 1, ಹಿಪ್ಪುನೇಳೆ ವ್ಯವಸಾಯ. ಹಿಪ್ಪುನೇಳೆ ವ್ಯವಸಾಯದಲ್ಲಿ ಮುಖ್ಯವಾಗಿ ನಾವು ಗುಣಮಟ್ಟದ ಒಂದು ಹಿಪ್ಪುನೇಳೆ ಸೊಪ್ಪಿನ ಉತ್ಪಾದನೆಗೆ ಆದ್ಯತೆ ಕೊಡ್ತೀವಿ. ಇದ್ರ ಜೊತೆ ಗುಣಮಟ್ಟದ ಹಿಪ್ಪುನೇಳೆ ಸೊಪ್ಪಿನ ಉತ್ಪಾದನೆ ಮಾಡ್ಬೇಕಾದ್ರೆ ನಮ್ಗೆ ನೀರಿನ ಒಂದು ಅಂಶ ನಾವೇನ್ ಹೇಳ್ತೀವಿ, ಇರಿಗೇಷನ್, ನೀರು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆ ಬೇಕಾಗುತ್ತೆ. ಯಾಕಂದ್ರೆ ಹಿಪ್ಪುನೇಳೆ ಇದು ಒಂದು ಬಹುವಾರ್ಷಿಕ ಬೆಳೆ. ಕನಿಷ್ಠ ಒಂದ್ಸಲಿ ನಾವು ನಾಟಿ ಮಾಡಿದ್ವಿ ಅಂದ್ರೆ ಒಂದೇ ಜಾಗದಲ್ಲಿ ಕನಿಷ್ಠ 15-20 ವರ್ಷದವರೆಗೂ ನಿರಂತರವಾಗಿ ನಾವು ಅದಕ್ಕೆ ಬೇಕಾದಂತಹ ನೀರನ್ನು ಅಂದ್ರೆ ಇರಿಗೇಷನ್ ಅನ್ನ ಕೊಟ್ಕೊಂಡು ನಾವು ಅದಕ್ಕೆ ತಕ್ಕಂತೆ ನಾವು ಪೋಷಕಾಂಶಗಳನ್ನ ನೀಡಿದಾಗ ನಮ್ಗೆ ಗುಣಮಟ್ಟದ ಒಂದು ಹಿಪ್ಪುನೇಳೆ ಸೊಪ್ಪನ್ನ ಉತ್ಪಾದನೆ ಮಾಡಬಹುದು. ಇಂಥ ವಾತಾವರಣದಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಲಭ್ಯತೆ ಕಮ್ಮಿ ಆಗೋದ್ರಿಂದ ಸೊಪ್ಪಿನ ಗುಣಮಟ್ಟ ಕಮ್ಮಿ ಆಗೋ ಸಾಧ್ಯತೆನೂ ಇರುತ್ತೆ. ಅದರಿಂದ ಗುಣಮಟ್ಟದ ಒಂದು ಸೊಪ್ಪು ಉತ್ಪಾದನೆ ಇಳುವರಿ ಕುಂಠಿತಗೊಳ್ಳೋದನ್ನು ನಾವು ಕಾಣಬಹುದು. ಇದ್ರ ಜೊತೆ ಮುಖ್ಯವಾಗಿ ನಾವು ಸೊಪ್ಪಿಳಿಯ ದಿನಕ್ಕೆ ರೇಷ್ಮೆ ಹುಳು ಸಾಕಾಣಿಕೆಗೆ, ರೇಷ್ಮೆ ಹುಳು ಸಾಕಾಣಿಕೆಗೆ ನಮಗೆ ಗುಣಮಟ್ಟದ ಸೊಪ್ಪು ಅತಿ ಅವಶ್ಯಕ. ಇಲ್ಲಿ ಏನಾಗುತ್ತೆ ಅಂದರೆ ನಾವು ಹುಳು ಸಾಕಾಣಿಕೆ ಮಾಡಬೇಕಾದ್ರೆ ರೇಷ್ಮೆ ಹುಳು ಸಾಕಾಣಿಕಾ ಮನೆಯ ವಾತಾವರಣನೂ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕಂದರೆ ಹುಳು ಸಾಕಾಣಿಕಾ ಮನೆಯಲ್ಲಿ ನಾವು ಉಷ್ಣಾಂಶ ಶೈತ್ಯಾಂಶ ವ್ಯತ್ಯಾಸ ಆದರೆ ರೇಷ್ಮೆ ಹುಳುಗಳು ಯಾವುದೇ ರೋಗಕ್ಕೆ ತುತ್ತಾಗೋ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಹುಳು ಸಾಕಾಣಿಕಾ ಮನೆಯಲ್ಲೂ ನಾವು ಏನು ವಾತಾವರಣ ಅಂದರೆ ಹುಳು ಸಾಕಾಣಿಕಾ ಮನೆಯ ವಾತಾವರಣ ಅಂದರೆ ಉಷ್ಣಾಂಶ ಆಗಿರ್ಬೋದು, ತೇವಾಂಶ ಆಗಿರ್ಬೋದು, ಸೊಪ್ಪಿನಲ್ಲಿರುವಂಥ ಒಂದು ನೀರಿನಾಂಶ ಆಗಿರ್ಬೋದು, ಇವೆಲ್ಲ ಪೂರಕವಾಗಿ ಕೆಲಸ ಮಾಡೋದ್ರಿಂದ ಗುಣಮಟ್ಟದ ಒಂದು ರೇಷ್ಮೆ ಗೂಡಿನ ಉತ್ಪಾದನೆಗೆ ಇದನ್ನು ಎಲ್ನೀನೋದಿಂದ ಸಮಸ್ಯೆ ಆಗೋದು ನಾವು ಕಾಣಬಹುದು.
1: ಹಂಗಾಗಿ ಹಿಪ್ಪು ನೇರಳೆ ತೋಟದಲ್ಲಿ ನೀರಿನ ನಿರ್ವಹಣೆಯನ್ನ ಹೆಂಗ್ ಮಾಡಬೇಕಾಗುತ್ತೆ?
0: ಇವಾಗ ಪ್ರಮುಖವಾಗಿ ಹಿಪ್ಪುನೇರಳೆ ತೋಟದಲ್ಲಿ ನೀರಿನ ನಿರ್ವಹಣೆ ಅಂದ್ರೆ ನಮ್ಮ ಈ ಏನು ಡ್ರೈ ಬೆಲ್ಟ್ ಅಂತ ಕರಿತೀವಲ್ಲ ಒಣ ಪ್ರದೇಶಗಳು ಅಂತ ಅಂದ್ರೆ ನಮ್ಮ ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ತುಮಕೂರು, ಚಿತ್ರದುರ್ಗ ಈ ತರ ಜಿಲ್ಲೆಗಳಲ್ಲಿ ಕಡ್ಡಾಯವಾಗಿ ಎಲ್ಲಾ ರೇಷ್ಮೆ ಬೆಳೆಗಾರರು ಹನಿ ನೀರಾವರಿ ಅಳವಡಿಸ್ಕೊಂಡಿದ್ದಾರೆ. ಹನಿ ನೀರಾವರಿ ಅಳವಡಿಸ್ಕೊಂಡು ನೀರನ್ನ ಪ್ರತಿ 3 ದಿನಕ್ಕೊಮ್ಮೆ ಕನಿಷ್ಠ 2-3 ದಿನಕ್ಕೊಮ್ಮೆ ನಾವು ಹನಿ ನೀರಾವರಿ ಮುಖಾಂತರ ನೀರು ಕೊಡೋದ್ರಿಂದ ನೀರಿನ ಉಳಿತಾಯನ ಮಾಡ್ಬೋದು. ಆದರೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿರುವಂಥ ಜಾಗದಲ್ಲಿ ಕಾಲುವೆ ಮುಖಾಂತರ ನೀರರಿಸಿ ಹಿಪ್ಪುನೇಳೆ ತೋಟ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂಥ ರೈತರುಗಳು ನೀರಿನ ಲಭ್ಯತೆ, ಯಾಕಂದರೆ ನಾವು ಈಗ ನೀರಿದೆ ಅಂತೇಳಿ ಯಥೇಚ್ಛವಾಗಿ ನೀರು ಕೊಡೋ ಬದಲು

0: ಹನಿ ನೀರಾವರಿ ಮುಖಾಂತರ ನಾವು ನೀರನ್ನು ಕೊಡೋದ್ರಿಂದ, ಇರಿಗೇಷನ್ ಮಾಡೋದ್ರಿಂದ ನಾವು ಶೇಕಡ 40-50% ಅಷ್ಟು ನೀರನ್ನು ಉಳಿತಾಯ ಮಾಡ್ಬೋದು. ಇದ್ರ ಜೊತೆ ನಾವು ಒಂದು ಬೆಳೆ ಕಟಾವ್ಗೆ ಅಂದರೆ ತೋಟ ಕಟಾವಾದ ಪ್ರಾರಂಭದಿಂದ ಹುಳು ಸಾಕಾಣಿಕೆ ಪ್ರಾರಂಭ ಮಾಡೋಷ್ಟೊತ್ತಿಗೆ ಕನಿಷ್ಠ 45-52 ದಿನ ಆಗುತ್ತೆ. ಈ ಹಂತದಲ್ಲಿ ಹನಿ ನೀರಾವರಿ ಮುಖಾಂತರ 12-15 ಇರಿಗೇಷನ್ ದಿನ ಬಿಟ್ಟು ದಿನ ಆಗಿರ್ಬೋದು, ಇಲ್ಲ 2-3 ದಿನಕ್ಕೆ ಒಂದ್ಸಲ ಆಗಿರ್ಬೋದು, ಈ ರೀತಿಯಾಗಿ ನಾವು ಹನಿ ನೀರಾವರಿ ಮುಖಾಂತರ ನೀರು ಕೊಡಬೇಕಾಗುತ್ತೆ. ಎರಡನೇದು, ನಾವು ಹೆಂಗಿರೋ ಹನಿ ನೀರಾವರಿ ಮುಖಾಂತರ ನೀರು ಕೊಡ್ತಿರ್ಬೇಕಾದ್ರೆ ಡ್ರಿಪ್ಪಿಂದನೇ ಫರ್ಟಿಗೇಷನ್, ಡ್ರಿಪ್ ಫರ್ಟಿಗೇಷನ್ ಅಂದರೆ ರಸಗೊಬ್ಬರ. ರಸಗೊಬ್ಬರ ಅಂದರೆ ವಿಶೇಷವಾಗಿ ಹಿಪ್ಪಿನೆಲೆ ತೋಟದಲ್ಲಿ 19R ಅಂತ ಹೇಳಿ ದ್ರವ ರೂಪದ ಒಂದು ಕರಗುವ ಒಂದು ರಸಗೊಬ್ಬರನ ನಾವು ವೆಂಚುರಿ ಮುಖಾಂತರ ಹಿಪ್ಪಿನೆಲೆ ತೋಟ ಕೊಡೋದ್ರಿಂದ ನಮಗೆ ಅಲ್ಲಿ ನೀರನ್ನು ಕೊಟ್ಟಂಗಾಗುತ್ತೆ, ರಸಗೊಬ್ಬರನ್ನು ಕೊಟ್ಟಂಗಾಗುತ್ತೆ. ಇದ್ರ ಜೊತೆ ಮುಖ್ಯವಾಗಿ ಕಡ್ಡಾಯವಾಗಿ ಈ ಹಂತದಲ್ಲಿ ರೈತರು ಮಾಡಲೇಬೇಕಾದ ಒಂದು ಪ್ರಮುಖ ತಾಂತ್ರಿಕತೆ ಅಂದರೆ ಟ್ರಂಚಿಂಗ್ ಮಲ್ಚಿಂಗ್. ಟ್ರಂಚಿಂಗ್ ಮಲ್ಚಿಂಗ್ ವಿಶೇಷವಾಗಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಇವಾಗ ಮಳೆಯ ಕೊರತೆ ಹೆಚ್ಚಾಗಿ ಎಲ್ಲ ಕಡೆಯೂ ಕಾಣ್ತಾ ಇದೆ. ಈ ಮಳೆಯ ಕೊರತೆ ಇರೋದ್ರಿಂದ ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಆಗೋದನ್ನು ನಾವು ಸಾಮಾನ್ಯವಾಗಿ ಕಂಡೇ ಕಾಣ್ತೀವಿ. ಇದ್ರ ಜೊತೆ ಬೋರ್ವೆಲ್ಲಲ್ಲಿ ಅಂತರ್ಜಲ ಮಟ್ಟ ಕುಸಿಯೋದನ್ನು ನಾವು ಸಾಮಾನ್ಯವಾಗಿ, ಯಾಕಂದರೆ ಈ ಒಂದು ಎಲ್ನಿನೋ ಅಂದರೆ ಈ ಸೂಪರ್ ಎಲ್ನಿನೋ ಅಂತ ಏನು ಇವಾಗ ಬಂದಿದೆಯಲ್ಲ, ಇದ್ರ ಪ್ರಭಾವ 2027 ಇರುತ್ತೆ ಅಂತ ಹೇಳಿ ಆಲ್ರೆಡಿ ಏನು ಜಾಗತಿಕ ಹವಾಮಾನ ಸಂಸ್ಥೆ ಘೋಷಣೆ ಮಾಡಿದೆ. ಯಾಕಂದರೆ 2027 ಇದೇ ರೀತಿಯ ಒಂದು ವಾತಾವರಣ ಇರೋದ್ರಿಂದ ನಮಗೆ ಉಷ್ಣಾಂಶ ಜಾಸ್ತಿ ಆಗೋದ್ರಿಂದ ನೀರಿನ ಕೊರತೆ ಕಡ್ಡಾಯವಾಗಿ ಕಂಡುಬರುತ್ತೆ.
1: ಡಾಕ್ಟ್ರೆ, ಈಗ ಹಿಪ್ಪು ನೇರಳೆ ಎಲೆಗಳ ಗುಣಮಟ್ಟವನ್ನು ನಾವು ಹೆಂಗೆ ಕಾಯ್ದುಕೋಬೇಕು? ಈ ಒಂದು ಎಲ್ನಿನೋ ಮತ್ತೆ ಬರ್ತದೆ, ನೀರು ಹೆಚ್ಚು ಕಡಿಮೆ ಆಗುತ್ತೆ, ಏನು ಮಾಡಬೇಕು?
0: ಈ ನಿಟ್ಟಿನಲ್ಲಿ ಈಗ ತಾನೇ ವಿವರಿಸಿದ ಹಾಗೆ ಹಿಪ್ಪಿನೆಳೆ ತೋಟದಲ್ಲಿ ಕಡ್ಡಾಯವಾಗಿ ಟ್ರಂಚಿಂಗ್ ಮಲ್ಚಿಂಗ್ ತಾಂತ್ರಿಕತೆನ ನಾವು ಅಳವಡಿಸ್ಕೋಬೇಕು. ಆ ಟ್ರಂಚಿಂಗ್ ಮಲ್ಚಿಂಗ್ ತಾಂತ್ರಿಕತೆ ಯಾಕೆ ಅಳವಡಿಸ್ಕೋಬೇಕು ಅಂದರೆ 2 ಸಾಲುಗಳ ಮಧ್ಯೆ ಕನಿಷ್ಠ 1-1.5 ಆಳ ಅಗಲದ ಕಾಲುವೆ ತೆಗೆದು ನಮ್ಮಲ್ಲೇ ಸಿಗುವಂಥ ತ್ಯಾಜ್ಯ ವಸ್ತು ಅಂದರೆ ನಾವು ಹುಳು ಸಾಕಾಣಿಕೆ ನಂತರ ಯಥೇಚ್ಛವಾಗಿ ಹಾಸಿಗೆ ಕಸ ಸಿಗುತ್ತೆ, ಬೆಡ್ ವೇಸ್ಟ್ ಅಂತೇಳಿ ಹುಳು ಸಾಕಾಣಿಕೆಯಲ್ಲಿ, ಅಂಥ ತ್ಯಾಜ್ಯ ವಸ್ತುಗಳನ್ನ ನಾವು ಚಾಪಿಂಗ್ ಮಿಷಿನ್ನಲ್ಲಿ ಕತ್ತರಿಸಿ ಅದನ್ನು ಏನು ನಾವು ಕಾಲುವೆ ತೆಗೆದಿರ್ತೀವಲ್ಲ ಆ ಕಾಲುವೆಯಲ್ಲಿ ನಾವು ಈ ಒಂದು ರೇಷ್ಮೆ ಹುಳು ಸಾಕಾಣಿಕೆ ತ್ಯಾಜ್ಯನ ಹಾಕಿ ನಾವು ಮಣ್ಣು ಮುಚ್ಚೋದ್ರಿಂದ ಅನಿವಾರ್ಯವಾಗಿ ಕೆಲವೊಂದು ಮಳೆಗಳು ಬರ್ತವೆ ವಾತಾವರಣದಲ್ಲಾಗೋ ವ್ಯತ್ಯಾಸದಿಂದ. ಇವಾಗ ಎಲ್ಲ ಕಡೆ ನೋಡ್ತಾ ಇದ್ದೀವಿ 2-3 ಅಂದರೆ ಲಾಸ್ಟ್ ವೀಕಿಂದ ಕೆಲವು ಕಡೆ ಮಳೆ ಬರ್ತಾ ಇದೆ. ಇಂಥ ಮಳೆ ಬಂದಾಗ ಬಿದ್ದಂಥ ಮಳೆ ನೀರು ಕಾಲುವೆಯಲ್ಲಿ ಇಂಗೋದ್ರಿಂದ ನಮಗೆ ನಾವು ಏನು ಈ ಹಾಸಿಗೆ ಕಸ ಬೆಡ್ ವೇಸ್ಟ್ ಅಂತ ಹೇಳಿರ್ತೀವಲ್ಲ ಆ ಒಂದು ಮರುಬಳಕೆಗೆ ನಾವು ಟ್ರಂಚಿಂಗ್ ಮಲ್ಚಿಂಗಲ್ಲಿ ನಾವು ಬಳಸಿರ್ತೀವಲ್ಲ ಆ ಒಂದು ಕಸ ನಿಧಾನವಾಗಿ ಅಲ್ಲೇ ಕಳಿತು ಪೋಷಕಾಂಶಗಳನ್ನ ವೃದ್ಧಿ ಮಾಡುತ್ತೆ. ಆ ಪೋಷಕಾಂಶಗಳು ಯಾವಾಗ ನಿಧಾನವಾಗಿ ಅಲ್ಲಿ ಕಳಿತವೋ ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಹೆಚ್ಚಾಗಿ ಪೋಷಕಾಂಶಗಳು ಮಣ್ಣಿನಲ್ಲಿ ಸಾವಯವ ಇಂಗಾಲನ ಹೆಚ್ಚಿಸ್ತವೆ. ಅಂತ ಒಂದು ಮಣ್ಣಿಂದ ಅಂದರೆ ತೋಟದಿಂದ ಬಂದಂಥ ಸೊಪ್ಪು ಗುಣಮಟ್ಟ ಆಗಿರುತ್ತೆ. ಅಂತ ಗುಣಮಟ್ಟದ ಒಂದು ಹಿಪ್ಪಿನೆಳೆ ಸೊಪ್ಪನ್ನು ತಾಜಾ ಸೊಪ್ಪನ್ನು ನಾವು ರೇಷ್ಮೆ ಹುಳು ಸಾಕಾಣಿಕೆಗೆ ಬಳಸಿದಾಗ ಉತ್ತಮ ಗುಣಮಟ್ಟ ಒಂದು ರೇಷ್ಮೆ ಗೂಡಿನ ಇಳುವರಿ ನಾವು ಪಡಿಬೋದು. ಇದ್ರ ಜೊತೆ ಮುಖ್ಯವಾಗಿ ನಾವು ಏನೇನು ಮಾಡಬೇಕು ಅಂದರೆ ಜೀವಾಮೃತ. ಯಾಕಂದರೆ ಜೀವಾಮೃತದ ಬಗ್ಗೆ ಇತ್ತೀಚೆಗೆ ಎಲ್ಲ ಕಡೆಯೂ ಹೇಳ್ತಾ ಇದ್ದಾರೆ, ನೈಸರ್ಗಿಕ ಕೃಷಿ ಆಗಿರ್ಬೋದು ಸಾವಯವ ಕೃಷಿಯಲ್ಲಿ ಜೀವಾಮೃತ ಬಳಕೆ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂತ. ಯಾಕಂದರೆ ಜೀವಾಮೃತ ನಾವೇ ನಮ್ಮ ಸ್ಥಳೀಯವಾಗಿ ನಮ್ಮನೆಯಲ್ಲಿ ಹಸು ಸಾಕಾಣಿಕೆ ಮಾಡ್ತಿದ್ರೆ ಸಾಕು, ಅದರಿಂದ ಬರುವಂತಹ ಏನು ಸಗಣಿ ಆಗಿರ್ಬೋದು ಗಂಜಲ ಆಗಿರ್ಬೋದು ಇವನ್ನ ಬಳಸ್ಕೊಂಡು ನಾವು ಜೀವಾಮೃತ ಮಾಡಿ ಹಿಪ್ಪಿನ ತೋಟ ಕೊಡ್ಬೋದು. ಆದರೂ ಈಗಲೂ ರೈತರುಗಳು ನಮ್ಮಲ್ಲಿ ಹಸುಗಳಿಲ್ಲ ಈ ರೀತಿಯಾಗಿ ಹೇಳ್ತಾರೆ, ಆದರೂ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಏನು ಸಗಣಿ ಅವಶ್ಯಕತೆ ನಮಗೆ ಸ್ವಲ್ಪ ಪ್ರಮಾಣದಲ್ಲಿ ಇದ್ರೆ ಸಾಕು. ಅಂದರೆ ಇವಾಗ 200 ಲೀಟ್ರ್ ಜೀವಾಮೃತ ತಯಾರು ಮಾಡಬೇಕು ಅಂದರೆ 10 ಕೆಜಿ ಸಗಣಿ, 10 ಲೀಟ್ರು ಗಂಜಲ, ಇದ್ರ ಜೊತೆ ಅಂದರೆ 2 ಕೆಜಿ ಕಡಲೆ ಹಿಟ್ಟು, 2 ಕೆಜಿ ಬೆಲ್ಲ, ಇವನ್ನ ನಾವು ಕ್ಲೀನಾಗಿ 200 ಲೀಟ್ರ್ ನೀರಲ್ಲಿ ಮಿಶ್ರಣ ಮಾಡಿ ನಾವು ಯಾವ ಜಮೀನಿಗೆ ಬಿಡಬೇಕು ಅಂತ ಇರ್ತೀವೋ ಅಂಥ ಒಂದು ಜಮೀನಿನ ಒಂದು ಬೊಕ್ಸೆ ಮಣ್ಣು ಅಷ್ಟು ತಾಬಂದು ನಾವು ಈ ಡ್ರಮ್ಮಲ್ಲಿ ಹಾಕಿ ಒಂದು ಶುದ್ಧವಾಗಿರೋ ಕಡ್ಡಿಯಿಂದ ನಾವು ತಿರುಗಿಸ್ತಾ ಇದ್ರೆ ನಮಗೆ ಕನಿಷ್ಠ 7 ದಿನಕ್ಕೆ ಅದರಲ್ಲಿರೋ ಸೂಕ್ಷ್ಮಾಣುಜೀವಿಗಳ ಜೊತೆ ಪೋಷಕಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿಯಾಗಿರ್ತವೆ. ಅಂಥ ಒಂದು ಜೀವಾಮೃತನ ನಾವು ಹಿಪ್ಪಿನೆಳೆ ತೋಟದಲ್ಲಿ ಕ್ಲೀನಾಗಿ ಒಳ್ಳೆ ಬಟ್ಟೆಯಲ್ಲಿ ಸೋಸ್ಬಿಟ್ಟು ಜಗ್ಗಿನ ಮುಖಾಂತರ ಅಂದರೆ ಜಗ್ ತಾಂಡು ನಾವು ಸಾಲಲ್ಲಿ ಪ್ರತಿ 10-15 ದಿನಕ್ಕೊಮ್ಮೆ ಒಂದು ಬೆಳೆಗೆ ಕನಿಷ್ಠ 2-3 ಬಾರಿ ನಾವು ಇದನ್ನು ಬಳಸ್ತಾ ಇದ್ರೆ ಅಲ್ಲಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ವೃದ್ಧಿಯಾಗೋದ್ರ ಜೊತೆ ಸಾವಯವ ಇಂಗಾಲ ಅನ್ನೋ ಅಂಶ ಹೆಚ್ಚಾಗುತ್ತೆ. ಇದು ಹೆಚ್ಚಾಗೋದ್ರಿಂದ ನೀರು ಹಿಡಿದಿಟ್ಕೊಳ್ಳೋ ಅಂಶ ಅಂದರೆ ಮಣ್ಣು ನೀರು ಹಿಡಿದಿಟ್ಕೊಳ್ಳೋವಂಥ ಅಂಶ ಹೆಚ್ಚಾಗೋದ್ರಿಂದ ನಾವು ನೀರಾವರಿಲಿ ಏನಂದರೆ ಡ್ರಿಪ್ಪಿಂದ ನಾವು ಕೊಡುವಂಥ ನೀರು ಎಲ್ಲಿ ಆವಿಯಾಗದಂಗೆ ನಮಗೆ ಹಿಪ್ಪಿನೆಳೆ ಗಿಡ ಯಥೇಚ್ಛವಾಗಿ ಬಳಸ್ಕೊಂಡು ಗುಣಮಟ್ಟದ ಒಂದು ಹಿಪ್ಪಿನೆಳೆ ಸೊಪ್ಪನ್ನು ನಾವು ಇಲ್ಲಿ ಪಡಿಬೋದು.
1: ಡಾಕ್ಟರ್ ಶಶಿಧರ್ ಅವರೇ, ಈಗ ಒಣ ಹವೆ ಅಥವಾ ಬೇಸಿಗೆ ಮುಂದುವರೆದಾಗ ನಾವು ಕೀಟಗಳು

0: ಇಂದ ಹಿಪ್ಪು ನೇರಳೆ ಬೆಳೆಗಳನ್ನು ಹೆಂಗೆ ಸಂರಕ್ಷಣೆ ಮಾಡ್ಕೋಬೇಕಾಗುತ್ತೆ?
1: ನೇರಳೆ ಬೆಳೆಯಲ್ಲಿ ಸಾಮಾನ್ಯವಾಗಿ ಬೇಸಿಗೆ ಕಾಲದಲ್ಲಿ ಹಿಟ್ಟು ತಿಗಣೆ ಅದು ರೀತಿ ಥ್ರಿಪ್ಸ್ ಒಣವೆ ಮುಂದುವರೆದಾಗ ಮೈಟ್ಸ್ ನುಸಿ ಅಂತ ಹೇಳಿ ಈ ಮೂರು ಕೀಟಗಳು ಯಥೇಚ್ಛವಾಗಿ ಕಂಡುಬರ್ತವೆ. ಈಗಿನ ವಾತಾವರಣ ಏನು ಮಳೆಗಾಲದಲ್ಲಿ ಈ ಕೀಟಗಳು ಯಾವುದೇ ರೀತಿಯಲ್ಲಿ ಹಿಪ್ಪುನೇರಳೆ ಕಂಡುಬರೋದಿಲ್ಲ. ನಮ್ಗೇನಂದ್ರೆ ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ಬೀಳಿದಾಗೆ ನಮಗೆ ಒಣಹವೆ ಮುಂದುವರೆದ್ರಿಂದ ಹಿಟ್ಟು ತಿಗಣೆ ಆಗಿರ್ಬೋದು ಥ್ರಿಪ್ಸ್ ಮತ್ತು ಮೈಟ್ಸ್ ಈ ಮೂರು ಕೀಟಗಳು ಹೆಚ್ಚಾಗಿ ಹಿಪ್ಪುನೇರಳೆ ತೋಟದಲ್ಲಿ ಕಂಡುಬರ್ತಾ ಇದ್ದಾವೆ. ಹಂಗಾಗಿ ರೈತರು ಗಮನ ಹರಿಸ್ಬೇಕು ಮುಖ್ಯವಾಗಿ, ಯಾಕಂದರೆ ಅಕ್ಕಪಕ್ಕ ತೋಟ ನೋಡಬೇಕು. ಅಕ್ಕಪಕ್ಕ ತೋಟದಲ್ಲಿ ನಮಗೇನಾದರೂ ಹಿಟ್ಟು ತಿಗಣೆ ಆಗಿರ್ಬೋದು ಥ್ರಿಪ್ಸ್ ಕೀಟ ಆಗಿರ್ಬೋದು ಇಲ್ಲ ಮೈಟ್ಸ್ ನುಸಿ ಇವು ಯಾವ್ದಾದ್ರು ಕೀಟಗಳ ಒಂದು ಲಕ್ಷಣ ಕಂಡುಬಂತು ಅಂದರೆ ನಮ್ಮ ತೋಟಕ್ಕೂ ಇವು ಕಡ್ಡಾಯವಾಗಿ ಬಂದೇ ಬರ್ತವೆ ಅನ್ನೋ ಒಂದು ಅರ್ಥಕೊಂಡು ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರಾರಂಭದಲ್ಲೇ ತೋಟ ಕಟಾವಾದ 12-15 ದಿನದಲ್ಲಿ ಅದಕ್ಕೆ ಅಂದರೆ ಆ ಕೀಟಗಳಿಗೆ ಶಿಫಾರಸು ಮಾಡಿರುವಂಥ ಕೀಟನಾಶಕಗಳನ್ನ ನಾವು ಸಿಂಪಡಣೆ ಮಾಡೋದಕ್ಕೆ ಮೊದಲೇ ಆದ್ಯತೆ ಕೊಡಬೇಕು. ಯಾಕಂದರೆ ಯಾವುದೇ ಕೀಟ ಆಗಿರ್ಬೋದು ರೋಗ ಆಗಿರ್ಬೋದು ಬಂದಾದಮೇಲೆ ನಾವು ಸಿಂಪಡಣೆ ಮಾಡ್ತೀವಿ ಅಂದರೆ ಅದರ ನಿಯಂತ್ರಣ ಸ್ವಲ್ಪ ಕಷ್ಟ. ಯಾಕಂದರೆ ನಮ್ಗೆ ಅಕ್ಕಪಕ್ಕ ತೋಟದಲ್ಲಿ ನಾವು ನೇರವಾಗಿ ನೋಡ್ತಾ ಇರ್ತೀವಿ ಕಂಡು ಬರ್ತಾ ಇರುತ್ತೆ. ಆವಾಗ ನಾವು ಪ್ರಾರಂಭದಲ್ಲೇ 12-15 ದಿನದಲ್ಲಿ ಒಮ್ಮೆ ನಾವು ಕೀಟನಾಶಕ ಸಿಂಪಡಣೆ ಮಾಡಬೇಕು. ಸಾಮಾನ್ಯವಾಗಿ ಹಿಟ್ಟು ತಿಗಣೆಗೆ ನಾವು ಶಿಫಾರಸು ಮಾಡೋದು ಅಂದರೆ ನಮ್ಮ ರೇಷ್ಮೆ ಇಲಾಖೆ ಆಗಿರ್ಬೋದು ಕೃಷಿ ವಿಜ್ಞಾನ ಕೇಂದ್ರ ರೇಷ್ಮೆ ಮಂಡಳಿ ಆಗಿರ್ಬೋದು ಶಿಫಾರಸು ಮಾಡಿರುವಂಥ ಒಂದು ಕೀಟನಾಶಕ ಅಂದರೆ ಸಾವಯವ ಪದ್ಧತಿಯಲ್ಲಿ ನಾವು ನಿರ್ವಹಣೆ ಮಾಡಬೇಕು ಅಂದಾಗ ಬೇವಿನ ಎಣ್ಣೆನ ಶಿಫಾರಸು ಮಾಡಿದ್ದೀವಿ. ಪ್ರಾರಂಭದಲ್ಲೇ ನಾವು ಬೇವಿನ ಎಣ್ಣೆ 3-5 ml 1 L ನೀರ್ಗನ್ನಂಗೆ ನಾವು ಇದ್ರ ಜೊತೆ ಶಾಂಪು ಪ್ಯಾಕೆಟ್ ಆಗಿರ್ಬೋದು ಇಲ್ಲಾಂದರೆ ಸರ್ಫ್ ಪೌಡ್ರು ಇದನ್ನು ಮಿಕ್ಸ್ ಮಾಡ್ಕೊಂಡು ನಾವು ಪ್ರಾರಂಭಿಕ ಹಂತದಲ್ಲೇ ಸಿಂಪಡಣೆ ಮಾಡಿದಾಗ ನಮಗೆ ರಸ ಇರುವ ಕೀಟಗಳ ಒಂದು ಪ್ರಮಾಣ ಪ್ರಾರಂಭದಲ್ಲೇ ಕಮ್ಮಿಯಾಗುತ್ತೆ. ನಾವೇನಾದರೂ ನೆಗ್ಲೆಕ್ಟ್ ಮಾಡಿ ಏನು ಈ ಕೀಟಗಳ ಸಂಖ್ಯೆ ಹೆಚ್ಚಿನ ಪ್ರಮಾಣದಲ್ಲಿ ಇದ್ದಾಗ ನಾವು ಸಿಂಪಡಣೆ ಮಾಡ್ತೀವಿ ಅಂತ ಹೋದಾಗ ಯಾವುದೇ ರೀತಿಯ ಒಂದು ಸಿಂಪಡಣೆಗೆ ಅಂದರೆ ನಿಯಂತ್ರಣಕ್ಕೆ ಅವು ಬರೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಹಿಟ್ಟುತಿಗಣೆ ಅಂತ ಏನಿದೆ ಅದು ತನ್ನ ದೇಹದಿಂದನೇ ಕೆಲವೊಂದು ಅಂಶನ ಹೊರಗಡೆ ಬಿಡುಗಡೆ ಮಾಡುತ್ತೆ, ಅದು ನಂತರ ಹಿಟ್ಟಾಗಿ ಪರಿವರ್ತನೆ ಆಗುತ್ತೆ ದೇಹದ ಮೇಲೆ ಹಿಟ್ಟಿನಂಶ ಯಾವಾಗ ಕೂತ್ಕೊಳ್ಳುತ್ತೆ ಹಂಗಾಗಿ ಅದನ್ನು ನಾವು ಹಿಟ್ಟು ತಿಗಣೆ ಅಂತ ಕರೆಯೋದು. ಈ ಹಿಟ್ಟು ತಿಗಣೆನ ಸಾಮಾನ್ಯವಾಗಿ ಎಲ್ಲ ಅನೇಕ ವಿಜ್ಞಾನ ಕೇಂದ್ರಗಳು ಹೇಳೋದೇನೆಂದ್ರೆ ಕೊಲ್ಲಲು ಕಷ್ಟಕರವಾಗಿರುವ ಒಂದು ಕೀಟ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ದೇಹದಲ್ಲಿ ಹಿಟ್ಟಿನಂಶ ಇದ್ದಾಗ ನಾವೇನೇ ಸಿಂಪಡಣೆ ಮಾಡಿದ್ರು ಅದು ಹಿಟ್ಟಿನ ಮೇಲೆ ಬೀಳುತ್ತೆ, ದೇಹಕ್ಕೆ ನಾಟೋದಿಲ್ಲ. ಅಂಥ ಸಮಯದಲ್ಲಿ ನಾವು ಯಾವುದೇ ಒಂದು ಕೀಟನಾಶಕ ಸಿಂಪಡಣೆ ಮಾಡಿದಾಗ ಅದರ ಮೇಲೆ ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡೋದಿಲ್ಲ. ಹಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ಕಡ್ಡಾಯವಾಗಿ ನಾವು ಪ್ರಾರಂಭಿಕ ಹಂತದಲ್ಲೇ ನಿರ್ವಹಣೆ ಮಾಡೋದು ಅತಿ ಮುಖ್ಯ.
0: ಇದರಿಂದ ರೇಷ್ಮೆ ಹುಳು ಸಾಕಾಣೆ ಮೇಲೆ ನಾವು ಒಳ್ಳೆಯ ಒಂದು ಅಂದರೆ ಗುಣಗಳನ್ನು ನಾವು ಕಾಣ್ಬೋದು.
1: ಇವಾಗ ಗುಣಮಟ್ಟದ ಹಿಪ್ಪುನೇರಳೆ ಸೊಪ್ಪನ್ನು ನಾವು ರೇಷ್ಮೆ ಹುಳುಗಳಿಗೆ ಕೊಟ್ಟಾಗ ಗುಣಮಟ್ಟದ ಒಂದು ರೇಷ್ಮೆ ಗೂಡು ಉತ್ಪಾದನೆಗೆ
0: ಸಿಗುತ್ತೆ.
1: ನಮ್ಗೇನಂದ್ರೆ ಕ್ವಾಲಿಟಿ ಇಲ್ಲೇ ಅಂದ್ರೆ ಹಿಪ್ಪುನೇರಳೆ ಗುಣಮಟ್ಟನೇ ಸರಿಯಾಗಿಲ್ಲ ಅಂದಾಗ ಅದನ್ನು ತಿಂದಂತಹ ರೇಷ್ಮೆ ಹುಳು ಸಹ ಅಣೆ ಕಳಪೆ ಗುಣಮಟ್ಟದ ಒಂದು ರೇಷ್ಮೆ ಗೂಡನ್ನು ಉತ್ಪಾದನೆ ಮಾಡ್ತವೆ.
0: ಡಾಕ್ಟರ್, ಈಗ ರೇಷ್ಮೆ ಹುಳು ಸಾಕಾಣಿಕೆ ಮನೆಯಲ್ಲಿ ತಾಪಮಾನ ನಿರ್ವಹಣೆಯನ್ನ ಹೆಂಗ್ ನಿಯಂತ್ರಣ ಮಾಡ್ಕೋಬೇಕಾಗತ್ತೆ?
1: ಮುಖ್ಯವಾಗಿ ಇವಾಗ ನಾವು ಎಲ್ಲಾ ರೀತಿಯ ಒಂದು ಮುಂಜಾಗ್ರತಾ ಕ್ರಮಗಳನ್ನು ನಿರ್ವಹಿಸಿಕೊಂಡು ಹಿಪ್ಪುನೇರಳೆ ತೋಟ ಗುಣಮಟ್ಟದಾಗಿ ನಾವು ಬೆಳೆಸಿದ್ರು ಸಹ ನಾವು ಹುಳು ಸಾಕಾಣಿಕಾ ಮನೆಯಲ್ಲಿ ಏನಾದರೂ ರೋಗಾಣುಗಳ ಅಂಶ ಏನಾದರೂ ಹಿಂದಿನ ಬೆಳೆಯಲ್ಲಿ ಇತ್ತು ಅಂದರೆ ಈ ಬೆಳೆಯಲ್ಲೂ ಮತ್ತೆ ರೇಷ್ಮೆ ಹುಳುಗಳಿಗೆ ರೋಗ ಕಂಡುಬರೋದಂತೂ ಸರ್ವೇ ಸಾಮಾನ್ಯ. ಆದ್ದರಿಂದ ನಾವು ಹುಳು ಸಾಕಾಣಿಕಾ ಮನೆಯ ಶುಚಿತ್ವ ಕಾಪಾಡೋದು ಅಷ್ಟೇ ಮುಖ್ಯ. ಅದ್ರ ಜೊತೆ ಮುಖ್ಯವಾಗಿ ಉಷ್ಣಾಂಶ ಮತ್ತು ಶೈತ್ಯಾಂಶ, ಯಾಕಂದರೆ ರೇಷ್ಮೆ ಹುಳುಗಳ ದೇಹದಲ್ಲಿ ಬದಲಾವಣೆ ಆಗೋದು ಪ್ರಮುಖವಾಗಿ ಉಷ್ಣಾಂಶ ಮತ್ತು ಶೈತ್ಯಾಂಶದ ವೈಪರೀತ್ಯದಿಂದ. ಹುಳು ಸಾಕಾಣಿಕಾ ಮನೆಯಲ್ಲಿ ಕಡ್ಡಾಯವಾಗಿ 24-28 ° ಉಷ್ಣಾಂಶ ನಾವು ನಿರ್ವಹಣೆ ಮಾಡಲೇಬೇಕು. ಇದ್ರ ಜೊತೆ ತೇವಾಂಶ ಅಥವಾ ಶೈತ್ಯಾಂಶ ಅಂತ ನಾವೇನು ಕರಿತೀವಿ ರಿಲೇಟಿವ್ ಹ್ಯುಮಿಡಿಟಿ 70-80% ನಾವು ನಿರ್ವಹಣೆ ಮಾಡಬೇಕು. ಅದರಲ್ಲೂ ವಿಶೇಷವಾಗಿ ಅಂತಕ್ಕೆ ತಕ್ಕಂತೆ ನಾವು ಉಷ್ಣಾಂಶ ಮತ್ತು ಶೈತ್ಯಾಂಶ ನಿರ್ವಹಣೆ ಕೈಗೊಳ್ಳಬೇಕು. ಇವಾಗ ಸಾಮಾನ್ಯವಾಗಿ ಚಾಕಿ ಸಾಕಾಣಿಕಾ ಕೇಂದ್ರದಿಂದ 2nd ರೇಷ್ಮೆ ಹುಳನ ಅವರು ವೈಜ್ಞಾನಿಕ ಪದ್ಧತಿಯಲ್ಲಿ ಸಾಕಾಣಿಕೆ ಮಾಡಿ ರೈತರಿಗೆ ಕೊಡ್ತಾರೆ. ಅದನ್ನು ತಾಬಂತ ರೈತರು ಏನು ಮಾಡಬೇಕು ಅಂದರೆ ಇವಾಗ 3rd-5th ಹುಳು ಸಾಕಾಣಿಕೆ ಮಾಡಬೇಕು. ಈ ಸಮಯದಲ್ಲಿ ಹುಳು ಸಾಕಾಣಿಕೆ ಮನೆ ಉಷ್ಣಾಂಶ ಕಡ್ಡಾಯವಾಗಿ 26-24 ಅಂದರೆ ಇವಾಗ 3rd ರೇಷ್ಮೆ ಹುಳುಗಳಿಗೆ ಉಷ್ಣಾಂಶ 26 °C ಇರಬೇಕು. 4th ಬಂದಾಗ ಅದು 25 ಇರಬೇಕು. 5th ಬಂದಾಗ ಅದು 24 °C ಉಷ್ಣಾಂಶ ಇರಬೇಕು. ಅದೇ ರೀತಿ ಶೈತ್ಯಾಂಶನು ಅಂದರೆ ರಿಲೇಟಿವ್ ಹ್ಯುಮಿಡಿಟಿ ಏನು ಹೇಳ್ತೀವಿ ಇದು ನಮಗೆ ನಮ್ಮ 3rd 80% ಇರುತ್ತೆ, 4th 75% ಬರುತ್ತೆ, 5th 70% ಅಂದರೆ ರಿಲೇಟಿವ್ ಹ್ಯುಮಿಡಿಟಿ ನಾವು ಕಡ್ಡಾಯವಾಗಿ ಹುಳು ಸಾಕಾಣಿಕೆ ಮನೆಯಲ್ಲಿ ಕಾಪಾಡಲೇಬೇಕು. ಇದರಲ್ಲಿ ಒಂದು ವ್ಯತ್ಯಾಸ ಆದ್ರೂ ರೇಷ್ಮೆ ಹುಳುಗಳಿಗೆ ರೋಗಾಣುಗಳ ಒಂದು ಹಾವಳಿ

0: ಅಂದ್ರೆ ರೋಗಗಳು ಹರಡೋದನ್ನ ನಾವು ಕಾಣಬಹುದು.
1: ಹಾಗಾಗಿ ಈಗೆ ಚಾಕಿ ಹುಳುಗಳ ವಿಶೇಷ ನಿರ್ವಹಣೆ ಬಗ್ಗೆ ನೀವು ಈ ತರ ವಿಚಾರ ಮಾಡಬೇಕಾಗತ್ತೆ. ಇನ್ನೊಂದು ಡಾಕ್ಟ್ರೆ, ಈಗ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಸ್ವಚ್ಛತೆ ಬಗ್ಗೆ ಹೇಳಿ.
0: ಪ್ರಮುಖವಾಗಿ ನಾವು ಹುಳು ಸಾಕಾಣಿಕೆ ಮನೆಯಲ್ಲಿ ಕಡ್ಡಾಯವಾಗಿ 3 ಹಂತದ ಸೋಂಕು ನಿವಾರಣೆ ಕೈಗೊಳ್ಳಲೇಬೇಕು. ಯಾಕಂದ್ರೆ ಇಂದಿನ ಬೆಳೆಯಲ್ಲಿ ನಮ್ಗೇನಾದ್ರೂ ಅದೇ ಹಾಲು ತೊಂಡೆ ಆಗಿರ್ಬೋದು, ಇಲ್ಲ ಸೊಪ್ಪೆ ರೋಗ ಆಗಿರ್ಬೋದು, ಏನಾದರೂ ವೈರಸ್ನಿಂದ ಬಂದಿರೋ ರೋಗಾಣು ಹರಡಿ ಹುಳು ಏನಾದರೂ ವ್ಯತ್ಯಾಸ ಆಗಿ ನಮ್ಗೆ ಏನಾದರೂ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಲಾಸ್ ಆಗಿತ್ತು ಅಂದರೆ ಅಂಥ ಸಮಯದಲ್ಲಿ ರೋಗಾಣು ನಮ್ಮ ಹುಳು ಸಾಕಾಣಿಕೆ ಮನೆಯಲ್ಲಿರುತ್ತೆ. ಇಂಥ ಸಮಯದಲ್ಲಿ ನಾವು ಕಡ್ಡಾಯವಾಗಿ 3 ಹಂತದ ಒಂದು ಸೋಂಕು ನಿವಾರಣೆನ ವೈಜ್ಞಾನಿಕ ಪದ್ಧತಿಯಲ್ಲಿ ನಾವು ಕೈಗೊಳ್ಬೇಕು ಅಂತ ರೈತರಿಗೆ ಹೇಳ್ತೀವಿ. ಈ ಹಂತದಲ್ಲಿ ನಮಗೆ ಹಾಲು ತೊಂಡೆ ಆಗಿರ್ಬೋದು, ಸಪ್ಪೆ ರೋಗ ಆಗಿರ್ಬೋದು, ಈ ರೀತಿಯ ಒಂದು ವೈರಸ್ನಿಂದ ಹರಡುವಂಥ ರೋಗ ಹೆಚ್ಚಾಗಿ ಕಂಡುಬಂದಿತ್ತು ಅಂದರೆ ನಾವು ಕಡ್ಡಾಯವಾಗಿ ಸುಟ್ಟ ಸುಣ್ಣದ ತಿಳಿನೀರಿನಿಂದ ಒಮ್ಮೆ ನಾವು ಹುಳು ಸಾಕಾಣಿಕೆಯನ್ನು ಕಡ್ಡಾಯವಾಗಿ ನಾವು ಸೋಂಕು ನಿವಾರಣೆ ಮಾಡಬೇಕು. ಇದ್ರ ಜೊತೆ ಇನ್ನೊಂದು ಕ್ಲೋರಿನ್ ಬೇಸಿಡ್ ಸ್ಯಾನಿಟೆಕ್ ಆಗಿರ್ಬೋದು, ಅಸ್ತ್ರ ಆಗಿರ್ಬೋದು, ಇಲಾಖೆಯಿಂದನೇ ರೈತರಿಗೆ ನೇರವಾಗಿ ಕೊಡ್ತಾರೆ. ಅವನ್ನ ಕಡ್ಡಾಯವಾಗಿ ನಾವು ಹುಳು ಇನ್ನು 3-4 ದಿನಕ್ಕೆ ಬರ್ತೈತೆ ಅನ್ಬೇಕಾರೆ ಒಂದು ಸಿಂಪಡಣೆ ಮಾಡಬೇಕು. ಇದ್ರ ಜೊತೆ ಬ್ಲೀಚಿಂಗ್ ಪೌಡರ್ ದ್ರಾವಣ ಅದರಿಂದನೂ ನಾವು ಮಾಡೋದ್ರಿಂದ ನಾವು ಹುಳು ಸಾಕಾಣಿಕೆ ಮನೆಯಲ್ಲಿರುವಂಥ ರೋಗಾಣುಗಳನ್ನ ನಿಷ್ಕ್ರಿಯಗೊಳಿಸಿ ಹುಳು ಸಾಕಾಣಿಕೆ ಮಾಡಬಹುದು.
1: ಈಗ ರೇಷ್ಮೆ ಹುಳುಗಳಿಗೆ ರೋಗ ಬರ್ತದಲ್ಲ, ಅವುಗಳನ್ನ ಹೆಂಗೆ ನಿರ್ವಹಣೆ ಮಾಡಬೇಕಾಗುತ್ತೆ ಡಾಕ್ಟರ್ ಶಶಿಧರ್ ಅವರೇ?
0: ಇವಾಗ ಮುಂಚೆನೆ ಹೇಳ್ದಂಗೆ ರೇಷ್ಮೆ ಹುಳುಗಳಿಗೆ ರೋಗ ಬಂದಂತ ನಿರ್ವಹಣೆ ಆಗದೇ ಇಲ್ಲ, ತುಂಬಾ ಕಷ್ಟ. ಹಂಗಾಗಿ ಮುಂಜಾಗ್ರತಾ ಕ್ರಮವಾಗಿ ನಾವು ರೇಷ್ಮೆ ಹುಳುಗಳಿಗೆ ರೋಗಾಣು ಬರದಂತೆ ತಡೆಗಟ್ಟೋದು ಅತಿ ಮುಖ್ಯ. ಹಂಗಾಗಿ ಏನು ಈಗ ತಾನೇ ನಾನು ಹೇಳಿದ ಹಾಗೆ 3 ಹಂತದ ಸೋಂಕು ನಿವಾರಣೆ ಕಡ್ಡಾಯವಾಗಿ ನಾವು ಪಾಲಿಸಬೇಕು, ಇದು ಒಂದು. ಎರಡನೇದು ಗುಣಮಟ್ಟದ ಹಿಪ್ಪುನೇಳೆ ಸೊಪ್ಪನ್ನು ನಾವು ಅಂದರೆ ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ನೋಡೋದು, ಇದು ಅತಿ ಮುಖ್ಯ. ಮೂರನೇದು ಹುಳು ಜ್ವರಕ್ಕೆ ಕೂತಾಗ ಏನು ಅದು ತನ್ನ ಚರ್ಮನ ಬಿಡುತ್ತೆ, ಇಂಥ ಅಂದರೆ ಸ್ಕಿನ್ ಶೆಡ್ ಮಾಡುತ್ತೆ. ಇಂಥ ಸಮಯದಲ್ಲಿ ಕಡ್ಡಾಯವಾಗಿ ಹುಳು ಜ್ವರದಲ್ಲಿರ್ಬೇಕಂದ್ರೆ ಯಾವುದೇ ಆಹಾರ ತಿಂದೆ ಅಂದರೆ ಸೊಪ್ಪು ತಿಂದೆ ಅದು ರೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದರೆ ಜ್ವರದಲ್ಲಿರ್ಬೇಕಾದ್ರೆ ಅದು ಅದು ಸ್ಕಿನ್ನ ಶೆಡ್ ಮಾಡುತ್ತೆ ಅಂದರೆ ಚರ್ಮ ಬಿಡುತ್ತೆ. ಇಂಥ ಸಮಯದಲ್ಲಿ ನಾವು ಕಡ್ಡಾಯವಾಗಿ ಅದು ದೇಹದ ಮೇಲೆ ಸುಣ್ಣದ ಪುಡಿಯನ್ನು ಉದುರಿಸ್ಬೇಕು. ಜ್ವರದಿಂದ ಎದ್ದ ನಂತರ ಅಂದರೆ ತೊರೆ ಬಿಟ್ಟ ನಂತರ ಏನು ಹೊರಗಡೆ ಬರುತ್ತಲ್ಲ ರೇಷ್ಮೆ ಹುಳುಗಳು, ಆವಾಗ ನಾವು ಹಾಸಿಗೆ ಸೋಂಕು ನಿವಾರಕಗಳನ್ನ ಕಡ್ಡಾಯವಾಗಿ ಬಳಸಬೇಕು. ಯಾಕಂದರೆ ಯಾವುದೇ ರೀತಿಯ ಬೆಡ್ ಮುಖಾಂತರ ಅಂದರೆ ನಾವು ಏನು ಹಾಸಿಗೆ ಪದ್ಧತಿಯಲ್ಲಿ ಹುಳು ಸಾಕಾಣಿಕೆ ಮಾಡ್ತಿರ್ತೀವಲ್ಲ, ಆ ಬೆಡ್ಡಿಂದ ಯಾವುದೇ ರೀತಿಯ ರೋಗಾಣುಗಳು ಹರಡದಂತೆ ನಾವು ಹಾಸಿಗೆ ಸೋಂಕು ನಿವಾರಕಗಳನ್ನ ಕಡ್ಡಾಯವಾಗಿ ಶಿಫಾರಸು ಮಾಡಿರುವ ಪ್ರಮಾಣದಲ್ಲಿ ನಾವು ಬಳಸಬೇಕು. ಈ ರೀತಿಯಾಗಿ ಕೈಗೊಂಡಾಗ ಇದ್ರ ಜೊತೆ ಹುಳು ಸಾಕಾಣಿಕೆ ಮನೆಯಲ್ಲಿ ನಾವು ಗಾಳಿ ಬೆಳಕು ಹೆಚ್ಚಿನ ಪ್ರಮಾಣದಲ್ಲಿ ನೀಡಬೇಕು. ಅದರಲ್ಲೂ ವಿಶೇಷವಾಗಿ 4ನೇ ಹಂತದಲ್ಲಿ ರೇಷ್ಮೆ ಹುಳು ಇದೆ ಅಂದಾಗ ಕ್ರಾಸ್ ವೆಂಟಿಲೇಷನ್ ಅಂತ ಕರಿತೀವಿ. ಕ್ರಾಸ್ ವೆಂಟಿಲೇಷನ್ ಅಂದರೆ ಎದುರು ಬದುರು ಕಿಟಕಿಯಲ್ಲಿ ಒಂದು ಕಿಟಕಿ ಮುಚ್ಚಿರೋದು, ಇನ್ನೊಂದು ಕಿಟಕಿ ಆಪೋಸಿಟಲ್ಲಿ ತೆಗೆದಿರೋದು. ಈ ರೀತಿಯಾಗಿ ಕ್ರಾಸ್ ವೆಂಟಿಲೇಷನು ಹೊರಗಡೆಯಿಂದ ಬಂದಂಥ ಗಾಳಿ ಒಳಗಡೆ ಇರೋಂಥ ಕೆಟ್ಟ ಗಾಳಿನ ಹೊರಗಾಕೋದು, ಈ ರೀತಿಯಾಗಿ ಕ್ರಾಸ್ ವೆಂಟಿಲೇಷನ್ ನಾವು ಮಾಡಬೇಕು, ಇದು 4ನೇ ಹಂತದಲ್ಲಿ. 5ನೇ ಹಂತದಲ್ಲಿ ಕಡ್ಡಾಯವಾಗಿ ಕಿಟಕಿಗಳನ್ನೂ ತೆಗೆದಿರಬೇಕು. ಇದ್ರ ಜೊತೆ ಮೇಲಿರುವ ವೆಂಟಿಲೇಟರ್ಗಳನ್ನು ತೆಗೆದಿರೋದ್ರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಗಾಳಿ ಸಂಚಾರ ಹುಳು ಸಾಕಾಣಿಕೆ ಮನೆಯಲ್ಲಿ ಆದಾಗ ಅಂದರೆ ಬೆಡ್ ಯಾವಾಗ ಡ್ರೈ ಆಗುತ್ತೋ ಅಲ್ಲಿ ರೋಗಾಣುಗಳು ಸಾಯ್ತವೆ. ಆವಾಗ ನಮಗೆ ಗುಣಮಟ್ಟದ ಒಂದು ರೇಷ್ಮೆ ಹುಳು ಒಳ್ಳೆ ಆಹಾರ ತಿಂದು ಆರೋಗ್ಯವಾಗಿ ಹಣ್ಣಾಗೋದನ್ನು ನಾವು
1: ಗುಣಮಟ್ಟದ ಆಹಾರ ಬಗ್ಗೆನೂ ಹೇಳ್ಬಿಡಿ ರೇಷ್ಮೆ ಹುಳುಗಳಿಗೆ.
0: ಗುಣಮಟ್ಟದ ಆಹಾರ ಅಂದರೆ ನಾವು ಅದನ್ನು ಹಿಪ್ಪಿನೇಳೆ ಸೊಪ್ಪು ಮುಖಾಂತರನೇ ನಾವು ಕೊಡಬೇಕಾಗುತ್ತೆ. ಗುಣಮಟ್ಟದ ಹಿಪ್ಪಿನೇಳೆ ಸೊಪ್ಪು ಅಂದರೆ ಅದರಲ್ಲಿ ನಮಗೆ ಹಿಪ್ಪಿನೇಳೆಗೆ ಬೇಕಾಗಿರುವಂಥ ಎಲ್ಲ ರೀತಿಯ ಪೋಷಕಾಂಶಗಳು ಅದಾಗಿರ್ತವೆ. ಮೊದಲನೇದಾಗಿ ಫ್ರೂಟ್ ಪ್ರೋಟೀನ್ ಅಂತ ಕರಿತೀವಿ, ಸಕ್ಕರೆ ಅಂಶ ಕರಿತೀವಿ, ಅದೇ ರೀತಿ ಕಾರ್ಬೋಹೈಡ್ರೇಟ್ಸು, ಸ್ಟಾರ್ಚು, ಇವೆಲ್ಲ ರೇಷ್ಮೆ ಹುಳುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಗುಣಮಟ್ಟದ ಹಿಪ್ಪಿನೇಳೆ ಸೊಪ್ಪು ಅಂದರೆ ಅದಕ್ಕೆ ಬೇಕಾಗಿರುವ ಅಂಶ ಎಲ್ಲ ಇರ್ತವೆ. ಅಂಥ ಒಂದು ಸೊಪ್ಪನ್ನು ನಾವು ರೇಷ್ಮೆ ಹುಳುಗಳಿಗೆ ಕಡ್ಡಾಯವಾಗಿ ಕೊಡಲೇಬೇಕು. ಇವಾಗ ಗುಣಮಟ್ಟದ ಎಲೆ ಅಂತ ನಾವೇನು ಹೇಳ್ತಿದ್ದೀವಿ, ಹಿಪ್ಪಿನೇಳೆ ಎಲೆ ಪ್ರೋಟೀನ್ ಅಂಶ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು ಅಂದರೆ ನಮಗೆ ರೇಷ್ಮೆ ಗೂಡಲ್ಲಿ ಏನು ಸಿರಿಸಿನ್ ಫೈಬ್ರೈನ್ ಅಂತ ಕರಿತೀವಲ್ಲ, ಆ ಗೂಡು ಬಿಲ್ಟ್ ಆಗೋದಕ್ಕೆ ಅದು ಹೆಚ್ಚು ಕೆಲಸ ಮಾಡುತ್ತೆ. ಇವಾಗೇನಂದರೆ ಇಂಥ ವಾತಾವರಣ ಅಂದರೆ ನಮಗೆ ಹುಳು ಹಣ್ಣಾಗಿ ಗೂಡು ಕಟ್ಟಬೇಕಾದ್ರೆ ಕಡ್ಡಾಯವಾಗಿ ಟೆಂಪ್ರೇಚರು ನಮಗೆ 25°C ಇರಬೇಕು. ಅದೇ ರೀತಿ ಶೈತ್ಯಾಂಶ ಅಂದರೆ ಏನು ರಿಲೇಟಿವ್ ಹ್ಯೂಮಿಡಿಟಿ ಅಂತ ಹೇಳ್ತೀವಲ್ಲ, ಅದು 65 ಇದ್ದರೆ ನಮಗೆ ಏನು ರೇಷ್ಮೆ ಹುಳು ಹೊರಗಡೆ ದಾರ ಬಿಡುತ್ತೆ ಆ ದಾರ ದ್ರವ ರೂಪದಲ್ಲಿರುತ್ತೆ. ಯಾಕಂದರೆ ಅದು ಒಂದು ಪ್ರೋಟೀನ್ ಸಿರಿಸಿನ್ ಫೈಬ್ರಾನಿ ಅಂದರೆ ಅದು ಆ ಪ್ರೋಟೀನ್ ಅಂಶ ಅದರಿಂದ ಹೊರಗಡೆ ಬರೋದ್ರಿಂದ ನಮಗೆ 65% ಅಷ್ಟು ನಮಗೆ ಶೈತ್ಯಾಂಶ ಇದ್ದಾಗ ರಿಲೇಟಿವ್ ಹ್ಯೂಮಿಡಿಟಿ ಆರ್ದ್ರತೆ ಅಂತ ಹೇಳ್ತೀವಲ್ಲ ಅದು ಇದ್ದಾಗ ಅದು ಬೇಗ ಡ್ರೈ ಆಗಿ ದಾರವಾಗಿ ನಮಗೆ ಗೂಡು ಒಳ್ಳೆ ಬಿಲ್ಟ್ ಬರುತ್ತೆ. ನಮಗೇನಾದರೂ ಅಲ್ಲಿ ವ್ಯತ್ಯಾಸ ಆಯಿತು, ಇವಾಗ 65 ಇರೋಂಥ ರಿಲೇಟಿವ್ ಹ್ಯೂಮಿಡಿಟಿ 70 ಮೇಲೆ ಬಂತು ಅಂದರೆ ಗೂಡು ಮೆತ್ವಾಗುತ್ತೆ, ಅಂದರೆ ಅಲ್ಲಿ ನೀರಿನಂಶ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ತೂಕ ಚೆನ್ನಾಗಿ ಬರೋದಿಲ್ಲ. ಹಂಗಾಗಿ 65% ಹ್ಯೂಮಿಡಿಟಿ ಅಂದರೆ ಆರ್ದ್ರತೆ ಇಲ್ಲ ಶೈತ್ಯಾಂಶ ಅಂತ ನಾವೇನು

0: ಇರ್ತೀವಿ ಆ ಒಂದು ಅಂದ್ರೆ ನಾವು ಕೃತಕವಾಗಿ ಕೊಡಲೇಬೇಕು ಉಳು ಸಾಕಾಣಿಕೆ ಮನೆಯಲ್ಲಿ.
1: ಡಾಕ್ಟರ್, ಈಗ ರೇಷ್ಮೆ ಬೆಳೆಗಾರರು ರೇಷ್ಮೆ ಬೆಳಿಬೇಕಾದ್ರೆ ಏನೇನು ಸಣ್ಣ ಪ್ರಮಾಣದ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ ಅದ್ರ ಬಗ್ಗೆ ಹೇಳಿ.
0: ಮುಖ್ಯವಾಗಿ ಪ್ರಾರಂಭದಿಂದನೂ ಹೇಳಿದ್ದೀನಿ ನಿಮಗೆ, ಅಂದರೆ ರೇಷ್ಮೆ ಬೆಳೆಗಾರರಿಗೆ ಒಂದು ನೀರನ್ನು ಹಿತಮಿತವಾಗಿ ನಾವು ಬಳಸಿ ಹಿಪ್ಪಿನೇಳೆಗೆ ಕೊಡಬೇಕು. ಎರಡನೇದು ಏನು ಜೀವಾಮೃತ ಅಂತ ಪ್ರಾರಂಭದಲ್ಲಿ ಹೇಳಿದೆ, ಜೀವಾಮೃತನ ಕಡ್ಡಾಯವಾಗಿ ನೀಡೋದ್ರಿಂದ ನಾವು ಕೊಡುವಂಥ ಕೊಟ್ಟಿಗೆ ಗೊಬ್ಬರ ಕಮ್ಮಿ ಆದ್ರೂ ಪರವಾಗಿಲ್ಲ, ಜೀವಾಮೃತ ಕೊಡೋದ್ರಿಂದ ಅಲ್ಲಿ ಒಂದು ಮಣ್ಣಿನ ಫಲವತ್ತತೆ ಜೊತೆ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ವೃದ್ಧಿಯಾಗೋದ್ರಿಂದ ರೈತರು ಜೀವಾಮೃತನ ಕಡ್ಡಾಯವಾಗಿ ಕೊಡಲೇಬೇಕು. ಇದ್ರ ಜೊತೆ ಮಳೆ ಯಾವಾಗ ಬೀಳುತ್ತೋ ಆ ಸಮಯದಲ್ಲಿ ಒಮ್ಮೆ ಆದರೂ ನಾವು ಹಸಿರೆಲೆ ಗೊಬ್ಬರನ
1: ಕೊಡಬೇಕಾಗುತ್ತೆ,
0: ಮಣ್ಣಲ್ಲಿ ಸೇರಿಸಿ ಕೊಡೋದ್ರಿಂದ ಮಣ್ಣಿನ ಫಲವತ್ತತೆ ಕಾಪಾಡಿ ಗುಣಮಟ್ಟನ ಕಾಪಾಡಬಹುದು.
1: ತುಂಬಾ ಸಂತೋಷ ಡಾಕ್ಟರ್ ಶಶಿಧರ್ ಕೆಆರ್ ಅವರೇ, ಪ್ರಸ್ತುತ ಕೋಲಾರದ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿಯಾಗಿ ನಮ್ಮ ರೈತರಿಗೆ ರೇಷ್ಮೆ ಬೆಳೆಯಲ್ಲಿ ಯಾವ್ಯಾವ ತರದ ಕ್ರಮವನ್ನು ವಹಿಸಬೇಕು, ರೇಷ್ಮೆ ಬೆಳೆಗೆ ಉತ್ತಮವಾದ ವಾತಾವರಣ ಯಾವ ತರ ಇರಬೇಕು, ಮತ್ತೆ ರೇಷ್ಮೆ ಬೆಳೆಗೆ ಎಲ್ನಿನೋದಿಂದ ಏನೇನು ಸಮಸ್ಯೆ ಉಂಟಾಗ್ತಾ ಇದೆ, ಇದನ್ನು ತಡೆಯೋದು ಹೇಗೆ, ಈ ಎಲ್ಲ ಕುರಿತು ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಕೆಲವರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತ ಇರ್ತದೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ.
0: ನನ್ನ ಮೊಬೈಲ್ ಸಂಖ್ಯೆ ಬಂದು 9242530992. ನೀವು ಯಾವುದೇ ಸಮಯದಲ್ಲಾದ್ರೂ ನೀವು ನನಗೆ ನೇರವಾಗಿ ದೂರವಾಣಿ ಮುಖಾಂತರ ನೀವು ಮಾಹಿತಿ ಪಡ್ಕೋಬಹುದು.
1: ನಮಸ್ಕಾರ,
0: ಧನ್ಯವಾದಗಳು ಎಲ್ಲರಿಗೂ, ಧನ್ಯವಾದಗಳು.

0: संकट के समय प्रधानमंत्री फसल बीमा योजना किसानों के लिए वरदान है।
1: अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं,
2: क्योंकि हमने लिया है प्रधानमंत्री फसल बीमा।
3: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
4: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
3: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण।
4: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
3: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। कृषि एवं किसान कल्याण मंत्रालय, भारत सरकार।
5: विजय प्रकाश वने आत्मेरे 7:20:04 ಸ್ಟುಡಿಯೋ ಸಮಯ. ಇನ್ನು ಮುಂದೆ ಜನಪದ ಸಂಗೀತ ಕಾರ್ಯಕ್ರಮ.
6: ನವ ಜೀವನ್ ಶ್ರೀ ಏಕ ಪ್ರೀಮಿಯಂ ಯೋಜನೆ 1,000 ವಿಮಾ ಮೊತ್ತಕ್ಕೆ 85 ರೂಪಾಯಿಗಳ ಖಾತ್ರಿಯ ಸೇರ್ಪಡೆಗಳನ್ನು ಮತ್ತು ಅಸ್ತಿತ್ವದಲ್ಲಿರುವ ಪಾಲಿಸಿದಾರರಿಗೆ ಆಕರ್ಷಕ ರಿಯಾಯಿತಿಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಗೆ ಸಾಥ್. www.licindia.in ಗೆ ಭೇಟಿ ನೀಡಿ.
7: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
8: ಸಾಯಿ ಬಾಲ್.
9: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
10: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ.
11: ಮೊದಲು ಜುಮ್ಕಿ
10: ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿಯೂ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ.
11: ಆದ್ರೆ ಆ ಜುಮ್ಕಿ
10: ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
12: ಆರ್ಬಿಐ ಹೇಳುತ್ತೆ,
10: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
5: ಸ್ನೇಹಿತರೆ, ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಪ್ರದಾಯ ವಾದನ ಕೇಳಲಿದ್ದೀರಿ. ಕಲಾವಿದರು ಬೀಳಗಿಯ ಬಸವರಾಜ ಮಾರುತಿ, ಭಜಂತ್ರಿ 11 ಮಾತ್ರ, ರುದ್ರತಾಳ

ಹನ್ನೊಂದು ಮಾತ್ರ ರುದ್ರ ತಾಲದಲ್ಲಿ ಸಂಪ್ರದಾಯವಾದನ ಪ್ರಸಾರವಾಯಿತು. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕಲಾವಿದರು ಬಾಗಲಕೋಟೆ ಜಿಲ್ಲೆಯ ಬೀಳಗಿಯ ಬಸವರಾಜ ಮಾರುತಿ ಭಜಂತ್ರಿ ಅವರು.

ವಿಜಯ ಪ್ರಕಾಶವಾಣಿ 7:34 ವಾಣಿಜ್ಯ ಪ್ರಕಟಣೆಗಳು, 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ನಿಲಯದಿಂದ.

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ, ನಂತರ 7:35 ಕನ್ನಡದಲ್ಲಿ ವಾರ್ತೆಗಳು.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ರಾಜತಾಂತ್ರಿಕ ಚಿಂತನೆ ಮತ್ತು ತುರ್ತು ಯೋಜನಾ ಸಿದ್ಧತೆ ರಕ್ಷಣಾ ನೀತಿಯ ಅವಿಭಾಜ್ಯ ಅಂಗ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ರಾಜ್ಯಸಭೆಯ 11 ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಚುನಾವಣಾ ಆಯೋಗದಿಂದ ಅಧಿಸೂಚನೆ ಪ್ರಕಟ. ರೈತರಿಗೆ ನ್ಯಾಯಯುತ ಬೆಲೆ ಖಚಿತಪಡಿಸಲು ಬಹುಮುಖಿ ತಂತ್ರಜ್ಞಾನ ಆಧಾರಿತ ಕಾರ್ಯತಂತ್ರ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ನವದೆಹಲಿಯಲ್ಲಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ ಕುರಿತ ಜಂಟಿ ಸಂಸದೀಯ ಸಮಿತಿ 2ನೇ ಸಭೆ. ಏಷ್ಯನ್ ಗೇಮ್ಸ್ ರಿಲೇ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡಕ್ಕೆ ಐತಿಹಾಸಿಕ ಸ್ವರ್ಣ, ಪುರುಷರ ತಂಡಕ್ಕೆ ಕಂಚು ಪದಕ. ವಾರ್ತೆಗಳ ವಿವರ: ಬದಲಾಗುತ್ತಿರುವ ತಂತ್ರಜ್ಞಾನ ಮತ್ತು ಭೌಗೋಳಿಕ ಸವಾಲುಗಳ ಹಿನ್ನೆಲೆಯಲ್ಲಿ ದೇಶದ ಭದ್ರತೆಗಾಗಿ ರಾಜತಾಂತ್ರಿಕ ಚಿಂತನೆ ಮತ್ತು ತುರ್ತು ಯೋಜನಾ ಸಿದ್ಧತೆಗಳು ಭಾರತದ ರಕ್ಷಣಾ ನೀತಿಯ ಅವಿಭಾಜ್ಯ ಅಂಗವಾಗಬೇಕು ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ಭಾರತೀಯ ನೌಕಾಪಡೆಯ ಕಮಾಂಡರ್ಗಳ ಸಮ್ಮೇಳನವನ್ನು ಉದ್ದೇಶಿಸಿ ಮಾತನಾಡಿದ ಅವರು, 2047ರ ವೇಳೆಗೆ ವಿಕಸಿತ ಭಾರತವನ್ನು ನಿರ್ಮಿಸುವ ನಿಟ್ಟಿನಲ್ಲಿ ನೌಕಾಪಡೆ ಪ್ರಮುಖ ಕಾರ್ಯತಂತ್ರದ ಚಾಲಕ ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಯಾವುದೇ ಬಿಕ್ಕಟ್ಟು ದೇಶದ ಬಾಗಿಲಿಗೆ ಬರುವ ಮುನ್ನವೇ ನಮ್ಮ ಸಿದ್ಧತೆ ಆ ಹಂತವನ್ನು ತಲುಪಿರಬೇಕು ಎಂಬುದು ಸರ್ಕಾರದ ಸ್ಪಷ್ಟ ಗುರಿಯಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಆಪರೇಷನ್ ಊರ್ಜಾ ಸುರಕ್ಷಾ ಕಾರ್ಯಾಚರಣೆಯ ಭಾರತದ ಇಂಧನ ಸರಬರಾಜು ಮಾರ್ಗಗಳು ಮತ್ತು ರಾಷ್ಟೀಯ ಹಿತಾಸಕ್ತಿಗಳನ್ನು ರಕ್ಷಿಸುವಲ್ಲಿ ನೌಕಾಪಡೆಯ ವೃತ್ತಿಪರತೆ ಮತ್ತು ಸಿದ್ಧತೆಯನ್ನು ಸಾಬೀತುಪಡಿಸಿದೆ ಎಂದು ಸಚಿವರು ಶ್ಲಾಘಿಸಿದರು. ಉತ್ತರ ಪ್ರದೇಶದ 10 ಮತ್ತು ಉತ್ತರಾಖಂಡದ 1 ಸ್ಥಾನ ಸೇರಿ ಒಟ್ಟು 11 ರಾಜ್ಯಸಭಾ ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಕೇಂದ್ರ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ, ಬಿಎಲ್ ವರ್ಮಾ, ಸಮಾಜವಾದಿ ಪಕ್ಷದ ಹಿರಿಯ ನಾಯಕ ರಾಮ್ ಗೋಪಾಲ್ ಯಾದವ್ ಮತ್ತು ಬಿಎಸ್ಪಿಯ ರಾಮ್ಜೀ ಸೇರಿದಂತೆ ಉತ್ತರ ಪ್ರದೇಶದ 10 ಸಂಸದರ ಅಧಿಕಾರ ಅವಧಿಯು ನವೆಂಬರ್ 25ಕ್ಕೆ ಮುಕ್ತಾಯಗೊಳ್ಳಲಿದೆ. ಇದೇ ದಿನ ಉತ್ತರಾಖಂಡದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದ ನರೇಶ್ ಬನ್ಸಲ್ ಅವರ ಅವಧಿಯು ಪೂರ್ಣಗೊಳ್ಳಲಿದೆ. ಇದರ ಜೊತೆಗೆ ತೃಣಮೂಲ ಕಾಂಗ್ರೆಸ್ ಸಂಸದೆ ರುಕ್ಮಿಣಿ ಮಲಿಕ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಪಶ್ಚಿಮ ಬಂಗಾಳದ 1 ರಾಜ್ಯಸಭಾ ಸ್ಥಾನದ ಉಪಚುನಾವಣೆಗೂ ಆಯೋಗ ಅಧಿಸೂಚನೆ ಹೊರಡಿಸಿದೆ. ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಇಂದಿನಿಂದಲೇ ಆರಂಭವಾಗಿದ್ದು 16ನೇ ಅಕ್ಟೋಬರ್ ಮತದಾನ ಪ್ರಕ್ರಿಯೆ ನಡೆಯಲಿದೆ. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಮತ್ತು ಲಾಭದಾಯಕ ಬೆಲೆ ಸಿಗುವಂತೆ ಮಾಡಲು ಸರ್ಕಾರ ಬಹುಮುಖಿ ಕಾರ್ಯತಂತ್ರದ ಮೇಲೆ ಕೆಲಸ ಮಾಡುತ್ತಿದೆ ಎಂದು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿದ್ದಂತಹ ರಾಷ್ಟೀಯ ಕೃಷಿ ಸಮ್ಮೇಳನ ಹೆಂಗಾರು ಅಭಿಯಾನ 2026ರ 2ನೇ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಕಟಾವಿನ ನಂತರದ ನಿರ್ವಹಣೆ, ವೈಜ್ಞಾನಿಕ ದಾಸ್ತಾನು ವ್ಯವಸ್ಥೆ ಮತ್ತು ಮಾರುಕಟ್ಟೆ ಜಾಲವನ್ನು ಬಲಪಡಿಸುವುದು ಈ ತಂತ್ರಜ್ಞಾನದ ಪ್ರಮುಖ ಭಾಗವಾಗಿದೆ ಎಂದು ಹೇಳಿದ್ದಾರೆ. ತೊಗರಿ, ಉದ್ದು ಮತ್ತು ಮಸೂರ್ ಬೇಳೆ ಕಾಳುಗಳನ್ನು ಕನಿಷ್ಠ ಬೆಂಬಲ ಬೆಲೆಯಲ್ಲಿ 100%ರಷ್ಟು ಸರ್ಕಾರವೇ ಸಂಗ್ರಹಿಸಲಿದ್ದು, ಹಣವನ್ನು 48 ಗಂಟೆಗಳ ಒಳಗೆ ರೈತರ ಖಾತೆಗೆ ತಲುಪಿಸಲು ಸೂಕ್ತ ವ್ಯವಸ್ಥೆ ಮಾಡಲಾಗಿದೆ ಎಂದು ಭರವಸೆ ನೀಡಿದ್ದಾರೆ. ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ 2026ರನ್ನು ಸಮಗ್ರವಾಗಿ ಪರಿಶೀಲಿಸುತ್ತಿರುವಂತಹ ಜಂಟಿ ಸಂಸದೀಯ ಸಮಿತಿಯ 2ನೇ ಸಭೆ ನವದೆಹಲಿಯ ಸಂಸತ್ ಸಂಕೀರ್ಣದಲ್ಲಿ ನಡೆಯಿತು. ಲೋಕಸಭಾ ಸಂಸದ ಸಂಜಯ್ ಜೈಸ್ವಾಲ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ವಿವಿಧ ಪ್ರಮುಖ ನಿಯಮಾವಳಿಗಳು ಮತ್ತು ಅದರ ಅನುಷ್ಠಾನದ ಸ್ವರೂಪದ ಕುರಿತು ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ಮಸೂದೆಯ ಎಲ್ಲಾ ನಿಬಂಧನೆಗಳನ್ನು ಪರಿಶೀಲಿಸಿ 2026ರ ಸಂಸತ್ತಿನ ಚಳಿಗಾಲದ ಅಧಿವೇಶನದ ಮೊದಲ ವಾರದ ಕೊನೆಯ ದಿನದ ಒಳಗೆ ವರದಿಯನ್ನು ಸಲ್ಲಿಸಬೇಕಾಗಿದೆ. ಲೋಕಸಭೆಯ 21 ಸದಸ್ಯರು ಮತ್ತು ರಾಜ್ಯಸಭೆಯ 10 ಸದಸ್ಯರು ಸೇರಿದಂತೆ ಒಟ್ಟು 31 ಸಂಸದರು ಈ ಸಮಿತಿಯಲ್ಲಿ ಇದ್ದಾರೆ. ವಿದೇಶಿ ದೇಣಿಗೆ ಮತ್ತು ಕೊಡುಗೆಗಳ ಸ್ವೀಕಾರ ಹಾಗೂ ಬಳಕೆಯಲ್ಲಿ ಹೆಚ್ಚಿನ ಪಾರದರ್ಶಕತೆ, ಶಿಸ್ತು ಮತ್ತು ಜವಾಬ್ದಾರಿಯನ್ನು ತರುವ ಮೂಲ ಉದ್ದೇಶದಿಂದ 2010ರ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಗೆ ಸೂಕ್ತ ತಿದ್ದುಪಡಿ ತರಲು ಈ ವಿಧೇಯಕ ರೂಪಿಸಲಾಗಿದೆ. ದೇಶದಲ್ಲಿ ಸಂಖ್ಯಾಶಾಸ್ತ್ರ ಆಧಾರಿತ ಉದ್ಯಮ ನೋಂದಣಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ಮತ್ತು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಹಾಗೂ ಸಾಂಖ್ಯಿಕ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯಗಳು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿವೆ. ನಿರ್ದಿಷ್ಟ ಭೌಗೋಳಿಕ ವ್ಯಾಪ್ತಿಯ ಒಳಗೆ

0: ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವ ನೋಂದಾಯಿತ ಉದ್ಯಮ ಘಟಕಗಳ ನಿಖರ ದತ್ತಾಂಶ ಸಂಗ್ರಹವೇ ಈ ಸಂಖ್ಯಾಶಾಸ್ತ್ರೀಯ ಉದ್ಯಮ ನೋಂದಣಿಯಾಗಿದೆ. ಈ ಒಪ್ಪಂದದಡಿ ಎಂಎಸ್ಎಂಇ ಇಲಾಖೆಯ ಬಳಿ ಲಭ್ಯವಿರುವಂತಹ ಉದ್ಯಮ ನೋಂದಣಿ ಪೋರ್ಟಲ್ನ ಘಟಕವಾರು ದತ್ತಾಂಶವನ್ನು ಹಂಚಿಕೊಳ್ಳಲು ನಿಯಮಾವಳಿಗಳನ್ನು ರೂಪಿಸಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶ ಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಡಿಜಿಟಲ್ ಭೂನಕ್ಷೆ ಸ್ವಾಮಿತ್ವ ಕುರಿತಾದಂತಹ ಒಂದು ನೋಟ ಇದೀಗ ಮೂಡಿಬರಲಿದೆ. 2021 ಪ್ರಾರಂಭವಾದಂತಹ ಡಿಜಿಟಲ್ ಭೂನಕ್ಷೆ ಸ್ವಮಿತ್ವ ಯೋಜನೆಯು ಗ್ರಾಮೀಣ ಪ್ರದೇಶದಲ್ಲಿ ಸೂಕ್ತ ಆಸ್ತಿ ದಾಖಲೆ ಕುರಿತ ಸಮಸ್ಯೆಯನ್ನು ಪರಿಹರಿಸಲು ಡ್ರೋನ್ಗಳು, ಜಿಐಎಸ್ ಮತ್ತು ಸಿಒಆರ್ಎಸ್ ತಂತ್ರಜ್ಞಾನವನ್ನು ಬಳಸುತ್ತಿದೆ. 2026 ಆಗಸ್ಟ್ ಹೊತ್ತಿಗೆ 3.30 ಲಕ್ಷ ಗ್ರಾಮಗಳಲ್ಲಿ ಡ್ರೋನ್ ಸಮೀಕ್ಷೆಗಳನ್ನು ಪೂರ್ಣಗೊಳಿಸಲಾಗಿದೆ. 1.97 ಲಕ್ಷ ಗ್ರಾಮಗಳಿಗೆ 3.24 ಕೋಟಿ ಆಸ್ತಿ ಕಾರ್ಡ್ಗಳನ್ನು ಸಿದ್ದಪಡಿಸಲಾಗಿದ್ದು 2.72 ಕೋಟಿ ಆಸ್ತಿ ಮಾಲೀಕರಿಗೆ ವಿತರಣೆ ಮಾಡಲಾಗಿದೆ. ಈ ಪರಿವರ್ತನೆ ಗ್ರಾಮೀಣ ಆಸ್ತಿಯ ಆರ್ಥಿಕ ಮೌಲ್ಯ ಹೆಚ್ಚಳಕ್ಕೂ ಕಾರಣವಾಗಿದೆ. 2 ಅಕ್ಟೋಬರ್ವರೆಗೆ ನಡೆಯುತ್ತಿರುವಂತಹ ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನವನ್ನು ಜನಾಂದೋಲನವಾಗಿಸುವಂತೆ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಕರೆ ನೀಡಿದ್ದಾರೆ. ತಿಂಗಳು ಪೂರ್ತಿ ನಡೆಯುತ್ತಿರುವಂತಹ ಸ್ವಚ್ಛತಾ ಹೀ ಸೇವಾ ಅಭಿಯಾನದ ಸಿದ್ದತೆಗಳನ್ನು ಸಚಿವರು ಇಂದು ಪರಾಮರ್ಶಿಸಿದರು. ಈ ವೇಳೆ ಸಚಿವರು ಸೆಪ್ಟೆಂಬರ್ 17 ಅಕ್ಟೋಬರ್ 17 ನಡೆಯುತ್ತಿರುವಂತಹ ಸೇವಾ ಸಂಕಲ್ಪ ಅಭಿಯಾನದ ಜೊತೆಗೆ ಈ ಸ್ವಚ್ಛತಾ ಅಭಿಯಾನದಲ್ಲಿ ಸಾರ್ವಜನಿಕರ ಹೆಚ್ಚಿನ ಪಾಲ್ಗೊಳ್ಳುವಿಕೆ, ತಳಮಟ್ಟದಲ್ಲಿ ಬದಲಾವಣೆ ಹಾಗೂ ಸ್ವಭಾವ, ಸಂಸ್ಕಾರ ಮತ್ತು ವ್ಯವಹಾರದಲ್ಲಿ ಸ್ವಚ್ಛತೆಯನ್ನು ಅವಿಭಾಜ್ಯ ಅಂಗವಾಗಿಸುವ ಅಗತ್ಯವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ಚೀನಾದೊಂದಿಗೆ ಭಾರತ ಹೊಂದಿರುವಂತಹ ಸಂಬಂಧ ಗಣನೀಯವಾಗಿ ಸುಧಾರಿಸಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ನ್ಯೂಯಾರ್ಕ್ನಲ್ಲಿ ಇಂದು ಏಷ್ಯಾ ಸಂಘ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು, ಗಡಿ ಬಿಕ್ಕಟ್ಟು ಶಮನಗೊಂಡ ನಂತರ ಉಭಯ ದೇಶಗಳ ಬಾಂಧವ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಎಂದು ಹೇಳಿದ್ದಾರೆ. ದ್ವಿಪಕ್ಷೀಯ ಬಾಂಧವ್ಯದಲ್ಲಿನ ಕುಸಿತ ಅಥವಾ ಸುದೀರ್ಘ ಗಡಿ ಬಿಕ್ಕಟ್ಟು ಉಭಯ ರಾಷ್ಟಗಳ ಹಿತಾಸಕ್ತಿಗೆ ಪೂರಕವಲ್ಲ ಎಂಬುದನ್ನು ಭಾರತ ಚೀನಾಗೆ ಸತತವಾಗಿ ಪ್ರತಿಪಾದಿಸುತ್ತಾ ಬಂದಿದೆ ಎಂದು ಹೇಳಿದ್ದಾರೆ. ಫಿಲಿಪೈನ್ಸ್ನಲ್ಲಿ ನಡೆಯುತ್ತಿರುವಂತಹ 2ನೇ ಆಸಿಯಾನ್ ಭಾರತ ಕಡಲ ಸಮರಾಭ್ಯಾಸದಲ್ಲಿ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳಾದಂತಹ ಸಹ್ಯಾದ್ರಿ ಮತ್ತು ಕುಲೇಶ್ ಭಾಗಿಯಾಗಿವೆ. ಭಾರತೀಯ ನೌಕಾಪಡೆ ಮತ್ತು ಫಿಲಿಪೈನ್ಸ್ ನೌಕಾಪಡೆ ಜಂಟಿಯಾಗಿ ಆಯೋಜನೆ ಮಾಡಿರುವಂತಹ ಈ ಸಮರಾಭ್ಯಾಸದಲ್ಲಿ ಆಸಿಯಾನ್ ಸದಸ್ಯ ರಾಷ್ಟಗಳಿಗೆ ಸೇರಿದ ಬಿಆರ್ಪಿ ಜೋಸ್ ರಿಚಾಲ್, ಬಿಆರ್ಪಿ ಟಾರ್ಲಕ್ ಮತ್ತು ಆರ್ಎಸ್ಎಸ್ ಜಸ್ಟಿಸ್ ಯುದ್ಧ ನೌಕೆಗಳು ಭಾಗಿಯಾಗಿವೆ. ಜಪಾನ್ನ ಐಚಿ ನಗೋಯದಲ್ಲಿ ನಡೆಯುತ್ತಿರುವಂತಹ 2026 ಏಷ್ಯನ್ ಗೇಮ್ಸ್ನ ಇಂದಿನ ಸ್ಪರ್ಧೆಗಳಲ್ಲಿ ಭಾರತೀಯ ಅಥ್ಲೆಟ್ಗಳು ಗಮನಾರ್ಹ ಸಾಧನೆಯನ್ನು ಮಾಡಿದ್ದು ಭಾರತದ ಪದಕಗಳ ಸಂಖ್ಯೆ 52 ಏರಿಕೆಯಾಗಿದೆ. ಮಹಿಳಾ 4x400 ಮೀಟರ್ ರಿಲೆಯಲ್ಲಿ ಭಾರತೀಯ ತಂಡವು 3:29.69 ಗುರಿಯನ್ನು ತಲುಪಿ ಸ್ವರ್ಣ ಪದಕ ಮುಡಿಗೇರಿಸಿಕೊಂಡರೆ, ಪುರುಷರ 4x400 ಮೀಟರ್ ರಿಲೆಯಲ್ಲೂ ಭಾರತ ಕಂಚು ಪದಕಕ್ಕೆ ಭಾಜನವಾಗಿದೆ. ಶೂಟಿಂಗ್ನಲ್ಲಿ ಹೊಸ ಇತಿಹಾಸ ಬರೆದ ನೀರು ದಂಡ ಮಹಿಳೆಯರ ಟ್ರ್ಯಾಪ್ ವೈಯಕ್ತಿಕ ವಿಭಾಗದಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಶೂಟರ್ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು. ಇದಕ್ಕೂ ಮುನ್ನ ಅವರು ಆಶಿಮಾ ಅಲ್ಹಾವತ್ ಮತ್ತು ಮನೀಷಾ ಕೀರ್ ಅವರೊಂದಿಗೆ ಮಹಿಳೆಯರ ಟ್ರ್ಯಾಪ್ ತಂಡ ವಿಭಾಗದಲ್ಲಿ ಬೆಳ್ಳಿ ಪದಕವನ್ನು ಜಯಿಸಿದ್ದರು. ಉಳಿದಂತೆ ಪುರುಷರ 5,000 ಮೀಟರ್ ಓಟದ ಫೈನಲ್ನಲ್ಲಿ ಕುಲ್ವೀರ್ ಸಿಂಗ್ ಕಂಚು ಪದಕ ಗೆದ್ದಿದ್ದು ಇದು ಟೂರ್ನಿಯಲ್ಲಿ ಅವರ 3ನೆಯ ಪದಕವಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜತಾಂತ್ರಿಕ ಚಿಂತನೆ ಮತ್ತು ತುರ್ತು ಯೋಜನಾ ಸಿದ್ದತೆ ರಕ್ಷಣಾ ನೀತಿಯ ಅವಿಭಾಜ್ಯ ಅಂಗ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ರಾಜ್ಯಸಭೆಯ 11 ಸ್ಥಾನಗಳ ದ್ವೈವಾರ್ಷಿಕ ಚುನಾವಣೆಗೆ ಚುನಾವಣಾ ಆಯೋಗದಿಂದ ಅಧಿಸೂಚನೆ

ಕಟಕಟ. ರೈತರಿಗೆ ನ್ಯಾಯಯುತ ಬೆಲೆ ಖಚಿತಪಡಿಸಲು ಬಹುಮುಖಿ ತಂತ್ರಜ್ಞಾನ ಆಧಾರಿತ ಕಾರ್ಯತಂತ್ರ, ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ನವದೆಹಲಿಯಲ್ಲಿ ವಿದೇಶಿ ದೇಣಿಗೆ ನಿಯಂತ್ರಣ ತಿದ್ದುಪಡಿ ವಿಧೇಯಕ ಕುರಿತ ಜಂಟಿ ಸಂಸದೀಯ ಸಮಿತಿ ಎರಡನೇ ಸಭೆ. ಏಷ್ಯನ್ ಗೇಮ್ಸ್ ರಿಲೇ ಸ್ಪರ್ಧೆಯಲ್ಲಿ ಭಾರತದ ಮಹಿಳಾ ತಂಡಕ್ಕೆ ಐತಿಹಾಸಿಕ ಸ್ವರ್ಣ, ಪುರುಷರ ತಂಡಕ್ಕೆ ಕಂಚು ಪದಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.

ವಿಜಯ ಪ್ರಕಾಶವಾಣಿ ಸಮಯ ಸಂಜೆಯ 7:45:03. ಆತ್ಮೇರೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಉಪೇಂದ್ರ ಬರೆದ ಹಾಡಿಗೆ ಸಂಗೀತ ಸಮಯೋಜನೆಯನ್ನು ಗುರುಕಿರಣ್ ಮಾಡಿದ್ದಾರೆ. ಆಯ್ದುಕೊಂಡ ಚಿತ್ರ ಉಪೇಂದ್ರ.

ಸ್ನೇಹಿತರೆ, ಇವತ್ತಿನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಉಪೇಂದ್ರ ಮತ್ತು ಹಾಲಿವುಡ್ ಚಿತ್ರಕ್ಕೆಂದು ಮೂರು ಗೀತೆಗಳನ್ನು ಆಲಿಸುತ್ತಿದ್ದೀರಿ. ಉಪೇಂದ್ರ ಬರೆದ ಹಾಡುಗಳಿಗೆ ಸಂಗೀತ ಸಂಯೋಜನೆಯನ್ನು ಗುರುಕಿರಣ್ ಅವರು ಮಾಡಿದರು. 101.8 ಮೆಗಾಹರ್ಟ್ಸ್ಗಳಲ್ಲಿ ಟ್ಯೂನ್ ಮಾಡಿ ವಿಜಯಪುರ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಮೂಡಿ ಬರ್ತಾ ಇದ್ದ ಕಾರ್ಯಕ್ರಮ ಕನ್ನಡ ಚಿತ್ರಗೀತೆಗಳದ್ದು. ಇನ್ನು ಮುಂದೆ ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಬಿ ಸರೋಜದೇವಿ ನಟಿಸಿದ ಹಾಡು, ಆಯ್ದುಕೊಂಡ ಚಿತ್ರ ಭಾಗ್ಯವಂತರು. ಜಿ ಉದಯಶಂಕರ್ ಅವರ ಗೀತೆ ಸಾಹಿತ್ಯಕ್ಕೆ ರಾಜೇನ್ ಮತ್ತು ನಾಗೇಂದ್ರ ಅವರಿಂದ ಸಂಗೀತ ಸಂಯೋಜನೆ.

ಸ್ನೇಹಿತರ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿ ಬರ್ತಾ ಇರೋದು ನಿಮ್ಮ ನೆಚ್ಚಿನ ಎಫ್ಎಂ ಸ್ಟೇಷನ್ ವಿಜಯಪುರದಿಂದ. ಸ್ಟುಡಿಯೋ ಸಮಯ 8:11:26 ಆಗ್ತಾಯಿದೆ. ಭಾರತ ಮತ್ತು ಚಿತ್ರಾಂಗದ ಪಾತ್ರಧಾರಿಗಳ ಮೇಲೆ ಚಿತ್ರಿತವಾದ ಹಾಡನ್ನು ಈಗ ತಾನೇ ಕೇಳ್ಕೊಂಬಂದ್ವಿ. ಬಬ್ಬರೋಹಣ ಚಿತ್ರಕ್ಕೆಂದು 77ನೇ ಇಸ್ವಿಯಲ್ಲಿ ಚಿತ್ರ ತೆರೆಗೆ ಬಂದಿತ್ತು. ಹುಣಸೂರು ಕೃಷ್ಣಮೂರ್ತಿಗಳು ಈ ಚಿತ್ರವನ್ನು ನಿರ್ದೇಶನ ಮಾಡಿದ್ರು. ಒಂದು ಮಹೋನ್ನತ ಚಿತ್ರ ಇದಾಗಿತ್ತು. ವರನಟ ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ಇದರಲ್ಲಿ ನಟಿಸಿದ್ರು. ಸಿ ಉದಯಶಂಕರ್ ಅವರ ಗೀತ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರಿಂದ ಸಂಗೀತವಿತ್ತು. ಈಗ ತಾನೇ ಪ್ರಸಾರವಾದ ಹಾಡಿಗೆ ಇನ್ನು ಮುಂದೆ ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಜಿ ಉದಯಶಂಕರ್ ಬರೆದ ಹಾಡು, ಆಯ್ದುಕೊಂಡ ಚಿತ್ರ ಮಲ್ಲಮ್ಮನ ಪಾವಾಡ. 69ನೇ ಇಸ್ವಿಯಲ್ಲಿ ತೆರೆಗೆ ಬಂದ ಚಿತ್ರವಿದು.

ಅವರ ಮೇಲೆ ಚಿತ್ರೀಕೃತವಾದ ಹಾಡುಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಾ. ಮೂಡಿ ಬರ್ತಾ ಇದ್ದ ಕಾರ್ಯಕ್ರಮ 101.8 ಮೆಗಾಹರ್ಟ್ಸ್ಗಳಲ್ಲಿ ಸ್ಟುಡಿಯೋ ಸಮಯ 8:20:37 ಆಗ್ತಾಯಿದೆ. ಇನ್ನು ಮುಂದೆ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರುವ ಗೀತೆ ನ್ಯಾಯಮೇ ದೇವರು ಚಿತ್ರದು. ಚಿ ಉದಯಶಂಕರ್ ಬರೆದ ಹಾಡಿದು. ರಾಜನ್ ಮತ್ತು ನಾಗೇಂದ್ರ ಅವರಿಂದ ಸಂಗೀತ ನಿರ್ದೇಶನ. 1971 ಈ ಚಿತ್ರ ತೆರೆಗೆ ಬಂದಿತ್ತು.

ಸ್ನೇಹಿತರೆ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ತಾನೇ ಭಾಗ್ಯವಂತರು ಬಬ್ರೋಹಾನ, ಮಲ್ಲಮ್ಮನ ಪವಾಡ, ಶ್ರೀನಿವಾಸ ಕಲ್ಯಾಣ ಮತ್ತು ನ್ಯಾಯವೇ ದೇವರು, ಈ ಐದು ಚಿತ್ರಗಳು ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಬಿ ಸರೋಜಾದೇವಿ ನಟಿಸಿದ ಚಿತ್ರಗಳಾಗಿದ್ದವು. ಇನ್ನು ಮುಂದೆ ಡಾಕ್ಟರ್ ವಿಷ್ಣುವರ್ಧನ್ ಆರತಿ ನಟಿಸಿದ ಹಾಡುಗಳು.

ಸ್ನೇಹಿತರೆ, ಕಾರ್ಯಕ್ರಮದ ಕೊನೆಯ ಗೀತೆಗಳಾಗಿ ಹೊಂಬಿಸಿಲು ಮತ್ತು ಹಂತಕನ ಸಂಚು ಚಿತ್ರಕ್ಕೆಂದು ಡಾಕ್ಟರ್ ವಿಷ್ಣುವರ್ಧನ್ ಆರತಿ ಅವರ ಮೇಲೆ ಫಿಕ್ಸರೈಸ್ ಮಾಡಿದ ಹಾಡುಗಳನ್ನು ಕೇಳುತ್ತಿದ್ದೀರಿ. ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ.

ವಿಜಯಪ್ರಾಕಾಶವಾಣಿ. ಇನ್ನು ಮುಂದೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ. ಕಾರ್ಯಕ್ರಮದ ಮೊದಲಿಗೆ ಸಾಜನ್ ಚಿತ್ರದ ಗೀತೆ. ಗಾಯಕರು ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ನದಿಮ್ ಶ್ರವಣ್ ಅವರ ಸಂಗೀತದಲ್ಲಿ ಸಮೀರ್ ಬರೆದ ಹಾಡಿದು.

0: ಸ್ನೇಹಿತರೆ, ಇವತ್ತಿನ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಾಜನ್ ಮತ್ತು ಆಶಿಕಿ ಚಿತ್ರದ ಗೀತೆಗಳನ್ನು ಕೇಳಿದಿರಿ. ಗೀತೆಗಳನ್ನು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಕುಮಾರ್ ಸಾನು ಅವರು ಹಾಡಿದರು. ಸಮೀರ್ ಬರೆದ ಹಾಡುಗಳಿಗೆ ಸಂಗೀತ ಸಂಯೋಜನೆಯನ್ನು ನದಿಮ್ ಮತ್ತು ಶ್ರವಣ್ ಅವರು ಮಾಡಿದರು. ಪುಷ್ಪಹಾರ್ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ವಿಜಯಪುರ ಆಕಾಶವಾಣಿ. ಇದು ವಿಜಯಪುರ ಆಕಾಶವಾಣಿ ಎಫ್ ಎಂ ಬ್ಯಾಂಡ್ ಕಂಪನಾಂಕ 101.8 ಮೆಗಾಹರ್ಸ್. ಸರಿಯಾಗಿ 8:45 ಸಮಾಚಾರ ಸಂಧ್ಯೆ, 9:00 ನ್ಯೂಸ್ ಅಟ್ 9. ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು ದಿಲ್ಲಿ ನಿಲಯದಿಂದ.
1: ಕಾರ್ಯಕ್ರಮ ಕೇಳಿದಿರಿ. ಸಮಯ ಆಗಿದೆ 8:45. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
2: ನಮಸ್ಕಾರ. ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೇ ವಿಶಾಲ್ ಶರ್ಮಾ. रक्षा मंत्री राजनाथ सिंह ने बदलती प्रौद्योगिकी और अनिश्चितता के बीच रक्षा तैयारियों में भू सामरिक सोच और आकस्मिक योजना पर बल दिया. कृषि मंत्री शिवराज सिंह चौहान ने कहा, सरकार किसानों को उपज का उचित मूल्य दिलाने के लिए बहुआयामी रणनीति पर काम कर रही है.

ಆಕಾಶವಾಣಿ ಬೆಂಗಳೂರು. ಸಮಯ ಆಗಿದೆ 10:20:30. ಗೀತ ಚಂದ್ರಿಕೆ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಕೇಳಿ ಉದಿತ್ ನಾರಾಯಣ್ ಅವರ ಸ್ವರದಲ್ಲಿ ಡರ್ ಚಿತ್ರದ ಹಾಡು. ಗೀತ ರಚಿಸಿದವರು ಆನಂದ್ ಬಕ್ಷಿ, ಸಂಗೀತ ಸಂಯೋಜಕರು ಶಿವ್ ಹರಿ.

0: ಸಗಲ ಬೊಟ್ಟನಿಟ್ಟು ಬಂದು ಶ್ವೇತ ಎಂಬ ಹುಡುಗಿಯೇ ತವ ಸುಪ್ರಭಾತಂ.
1: ಇವ್ನ್ ಯಾವನ ಇವನ ಇದೆಲ್ಲ ಹಳೆ ಸ್ಟೈಲ್ ಆಯ್ತು ಮಗ, ಅವ್ನಾಡು ಹೆಂಗ ಅವಳೆ?
0: ಅದು ಸರಿ, ಹೆಂಗ ಬೆಳ್ಮೇಲೆ ಹಾರಿ ಹೇಳೋದು?

0: ಸ್ಟೈಲ್ ಆಯ್ತು ಮಗ, ನೋಡು ಹೆಂಗ ಅವಳೆ.
1: ಅದು ಸರಿ, ಹೆಂಗ ಬೇಳ ಮೇಲೆ ಹಾಡ್ ಹೇಳೋದು.

ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಇದುವರೆಗೂ ಗೀತ ಚಂದ್ರಿಕೆ ಮೂಡಿ ಬಂತು. ಸಮಯ ಆಗಿದೆ 11 ಗಂಟೆ. ಇನ್ನು ಮುಂದೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.